ಕೇಳುಗರಿಗೆಲ್ಲ ಶುಭೋದಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 19ನೇ ದಿನ ಅಂದರೆ 2026 ಇಸವಿಯ ಸೆಪ್ಟೆಂಬರ್ ತಿಂಗಳ 10ನೇ ತಾರೀಖು ಗುರುವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:43. ಆತ್ಮೀಯ ಕೇಳುಗರಿಗೆಲ್ಲ ನಂದಿನಿ ಮಾಡುವ ನಮಸ್ಕಾರಗಳು ಹಾಗೂ ಇಂದಿನ ಎಲ್ಲಾ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಆತ್ಮೀಯ ಕೇಳುಗರಿಗೆಲ್ಲ ಮುಂಜಾನೆಯ ಈ ದಿನದ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಿಮ್ಮ ಗೆಳತಿ ನಂದಿನಿ.

ಶ್ರೋತೃಗಳಿಗೆ ನಮಸ್ಕಾರ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯ ಸರ್ಕಾರದ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳ ಹಾಗೂ ವಿವಿಧ ಕ್ಷೇತ್ರದ ಕಾರ್ಮಿಕರನ್ನು ಒಳಗೊಂಡಂತೆ ಸಮಾಜದ ವಿವಿಧ ವರ್ಗಗಳ ಫಲಾನುಭವಿಗಳು ದೃಢ ಕರ್ನಾಟಕದ ಸಂಕಲ್ಪ ಶತಕದ ಪಥ ಪ್ರಗತಿಯ ರಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಅವರೊಂದಿಗೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂವಾದ ನಡೆಸಲಿದ್ದಾರೆ. ಜವಾಹರ್ ನವೋದಯ ವಿದ್ಯಾಲಯಗಳ 27ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ 2025-26 ಬಹುಮಾನ ವಿತರಣೆ ಸಮಾರಂಭ ಇಂದು ನವದೆಹಲಿಯ ಸಂಸತ್ ಭವನ ಸಂಕೀರ್ಣದಲ್ಲಿ ನಡೆಯಲಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ವಿಜೇತ ವಿದ್ಯಾರ್ಥಿಗಳು ಹಾಗೂ ವಿದ್ಯಾಲಯಗಳಿಗೆ ಬಹುಮಾನ ವಿತರಿಸಲಿದ್ದಾರೆ. ಕೇಂದ್ರ ಸಚಿವ ಸಂಪುಟ ಒಟ್ಟು 10,700 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತದ 3 ಮಲ್ಟಿಟ್ರ್ಯಾಕಿಂಗ್ ರೈಲ್ವೆ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ಈ ಯೋಜನೆಗಳು ಪಶ್ಚಿಮ ಬಂಗಾಳ, ಜಾರ್ಖಂಡ್, ಒಡಿಶಾ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಾದ್ಯಂತ 14 ಜಿಲ್ಲೆಗಳನ್ನು ಒಳಗೊಂಡಿದ್ದು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವ ಜಾಲವನ್ನು ಸುಮಾರು 656 ಕಿಲೋಮೀಟರ್ಗಳಷ್ಟು ಹೆಚ್ಚಿಸಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನ್ಮದಿನ ಹಾಗೂ ಅವರ ಸಾರ್ವಜನಿಕ ಜೀವನದ 25 ವರ್ಷಗಳ ಪೂರ್ಣಗೊಳಿಸುವ ಹಿನ್ನೆಲೆಯಲ್ಲಿ ಬಿಜೆಪಿ ಇದೇ ತಿಂಗಳ 17ರಿಂದ 1 ತಿಂಗಳ ಅವಧಿಯ ಸೇವಾ ಸಂಕಲ್ಪ ಅಭಿಯಾನ ಆರಂಭಿಸಲಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ದೂರುಗಳ ಪರಿಹಾರ ವ್ಯವಸ್ಥೆಯನ್ನು ಮತ್ತಷ್ಟು ಜನಸ್ನೇಹಿ, ಪಾರದರ್ಶಕ ಹಾಗೂ ಪರಿಣಾಮಕಾರಿಗೊಳಿಸುವ ಉದ್ದೇಶದಿಂದ ಸಹಾಯ 3.0 ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಗೌರಸಮುದ್ರ ಗ್ರಾಮದಲ್ಲಿ ನಡೆಯಲಿರುವ ಶ್ರೀ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಇದೇ 14ರ ಮಧ್ಯರಾತ್ರಿ 12 ಗಂಟೆಯಿಂದ 15ರ ಮಧ್ಯರಾತ್ರಿ 12 ಗಂಟೆಯವರೆಗೆ ನಿಗದಿತ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಮದ್ಯ ಮಾರಾಟ, ಸಾಗಾಣಿಕೆ ಅಥವಾ ದಾಸ್ತಾನು ಮಾಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ. ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ ಸೆಮಿಫೈನಲ್ಗೆ ಅಮೆರಿಕದ ಬೆನ್ ಶೆಲ್ಟನ್ ಲಗ್ಗೆ ಇಟ್ಟಿದ್ದಾರೆ. ನ್ಯೂಯಾರ್ಕ್ನ ಆರ್ಥರ್ ಆಶ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆನ್ ಶೆಲ್ಟನ್ ಹಾಲಿ ಚಾಂಪಿಯನ್ ಕಾರ್ಲೋಸ್ ಅಲ್ಕರಾಜ್ ಅವರನ್ನು 6-7, 6-1, 6-3, 1-6, 7-6 ಸೆಟ್ಗಳಿಂದ ಸೋಲಿಸಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

6:04 ಈ ಸಮಯದಲ್ಲಿ ಆತ್ಮೀಯ ಕೇಳುಗರೆಲ್ಲರಿಗೂ ಕಾರ್ಯಕ್ರಮಗಳಿಗೆ ಸ್ವಾಗತ. ಮೊದಲಿಗೆ ಏನೇನು ಕಾರ್ಯಕ್ರಮಗಳಿದೆ, ಕಾರ್ಯಕ್ರಮ ವಿವರಣೆಯನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಮೂಡಿಬರಲಿದೆ. ಇದಾದ ಮೇಲೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮ 7:15, ಇದರಲ್ಲಿ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳನ್ನು ಆಲಿಸುವಿರಿ. ನಂತರ 8:00 ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. 8:15 ಇಂಗ್ಲೀಷ್ನಲ್ಲಿ ವಾರ್ತೆಗಳು, ನಂತರ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಉಳಿದ ಭಾಗ. 9:00-10:00 ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಕುರಿತಾಗಿ ಮಾತನಾಡ್ತಾ ಸಾಗೋಣ. ಇಂದು ವಿಶ್ವ ಆತ್ಮಹತ್ಯೆ ತಡೆ ದಿನ, ಈ ಕುರಿತಾಗಿ ಮಾತುಕತೆಯನ್ನು ಮಾಹಿತಿಯನ್ನು ತಿಳ್ಕೊಳ್ತಾ ಸಾಗೋಣ. 9:30 ಪ್ರಾಯೋಜಿತ ಕಾರ್ಯಕ್ರಮ ಪೀಡಿಯಾಟ್ರಿಕ್ ಕ್ಯಾನ್ಸರ್ ಜಾಗೃತಿ ಪ್ರಾಯೋಜಿತ ಕಾರ್ಯಕ್ರಮವಿದೆ. ಇದರ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ. ನಂತರ ಇಂದಿನ ವಿಶೇಷ ಕಾರ್ಯಕ್ರಮ ಮುಂದುವರಿಯಲಿದೆ. 10:02 ಓಲ್ಡ್ ಈಸ್ ಗೋಲ್ಡ್. ಇವತ್ತಿನ ವಿಶೇಷ ಚಲನಚಿತ್ರಗಳಲ್ಲಿ ಪಾತ್ರ ಪರಿಚಯ ಮಾಡಿಸುವಂತಹ ಹಾಡುಗಳು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ. ನಂತರ 11:02 ಸೂಪರ್ ಹಿಟ್ ಬ್ಯಾಕ್ ಟು ಬ್ಯಾಕ್ ಗೀತೆಗಳು, ಕಲಾಭಾರತಿ 11:30. ಕರೆಗೊಂದು ಹಾಡು ಎಂದಿನಂತೆ 12:05. ಆನಂತರ ನಮ್ಮ ಹಾಡು ನಮ್ಮ ನಾಡು 1:20. ನಿಮ್ಮ ಸ್ಥಳೀಯ ವಿಶೇಷತೆಗಳ ಕುರಿತಾಗಿ ನೀವು ಮಾತನಾಡಬಹುದು ಫೋನ್ ಮೂಲಕ. ನೀವು ಭಾಗವಹಿಸುವ ಕಾರ್ಯಕ್ರಮ ಗೇಮ್ ಶೋ ನಮ್ಮ ನಾಡು. ನಂತರ 2:15 ಸ್ಪಂದನ, ಅದಾದ ಮೇಲೆ ಒಂದೇ ಚಿತ್ರಗೀತೆಗಳ ಚಿತ್ರತಾಣ ಕಾರ್ಯಕ್ರಮ. ಸಂಜೆ 4:00-5:00 ಪರಿಮಳ ಕಾರ್ಯಕ್ರಮದಲ್ಲಿ ಮುಕ್ತ ಮಾತುಕತೆಯ ವೇದಿಕೆ ಇದು. ವಿಶೇಷ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ಓಲ್ಡ್ ಈಸ್ ಗೋಲ್ಡ್ 5:05. ನಂತರ ಗಾನ ಭಜಾನ ಕನ್ನಡ ರತ್ನ ಭಂಡಾರ 6:55 ಮರುಪ್ರಸಾರದಲ್ಲಿ ಮೂಡಿಬರಲಿದೆ. ಗಾನ ಭಜಾನ ಆನಂತರ ಮುಂದುವರಿಯಲಿದೆ. ಕಗ್ಗದ ಸಿರಿ 7:22 ಕೇಳಲಿದ್ದೀರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:30 ಪೀಡಿಯಾಟ್ರಿಕ್ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮ ಸ್ಪಾನ್ಸರ್ಡ್ ಬೈ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ. 7:30-7:33 ಈ ಒಂದು ಕಾರ್ಯಕ್ರಮ ಮೂಡಿಬರಲಿದೆ. ಗಾನ ಭಜನ ನಂತರ ಮುಂದುವರಿಯಲಿದೆ. 8:02 ನಮ್ಮ ಆಯ್ಕೆ ಆರ್ಜೆಸ್ ಚಾಯ್ಸ್ ಮೂಡಿಬರಲಿದೆ. 10:02 ಪ್ರೇಮ ನಿನಾದ ಕೇಳಲಿದ್ದೀರಿ. ಇದಾಗಿತ್ತು ಈ ದಿನದ ಕಾರ್ಯಕ್ರಮಗಳ ವಿವರಣೆ. ನಾದೋಪಾಸನೆ ಭಕ್ತಿಗೀತೆಗಳ ಸಮರ್ಪಣೆ ನಿಮಗಾಗಿ. ಮೊದಲಿಗೆ ಗಜವದನನನ್ನ ಸ್ಮರಿಸುವ ಸ್ತುತಿಸುವ ಗೀತೆ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿದೆ. ಸಿಂಧೂರ ವದನ ಕೊಡುವರ ಎಂದು ಹಾಡ್ತಾ ಇದ್ದಾರೆ. ಭಕ್ತಿಗೀತೆಗಳ ಸಮರ್ಪಣೆ ನಾದೋಪಾಸನೆ ಕಾರ್ಯಕ್ರಮ ಇದು.

ಗುರುವಾರದ ಈ ಶುಭ ದಿನದಂದು ಗುರುಗ್ರಹವನ್ನು ಸ್ತುತಿಸುವ ಒಂದು ರಚನೆಯನ್ನು ಕೇಳಿದ್ರಿ. ವಿದ್ಯಾಭೂಷಣರ ಧ್ವನಿಯಲ್ಲಿ ಶ್ರೀರಾಮಚಂದ್ರ ಶರ್ಮ ತ್ಯಾಗಲಿ ಹಾಗೂ ಹಯವದನ ಪುರಾಣಿಕ್ ಅವರ ರಚನೆ ಈ ಭಕ್ತಿಗೀತೆಗಿತ್ತು. ಕೇಳ್ತಾ ಇದ್ದೀರಾ ನಾದೋಪಾಸನೆ ಕಾರ್ಯಕ್ರಮ.

ಗುರುವಾರದ ಈ ಶುಭ ದಿನದಂದು ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಭಜಿಸುವ ಒಂದು ಸ್ತುತಿಯನ್ನು ಉನ್ನಿಕೃಷ್ಣನವರ ಧ್ವನಿಯಲ್ಲಿ ಕೇಳಿದಿರಿ. ಪ್ರಹ್ಲಾದ ಅವತಾರಿ ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಿಸುವ ಪುಣ್ಯ ದಿನ ಗುರುವಾರ. ನರೇಂದ್ರನಾಥ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗೀತು. ಇನ್ನು ಮುಂದೆ ಪಿ ಸುಶೀಲಾ ಅವರು ಹಾಡಿರುವ ತೂಗೀರೆ ರಾಯರ ತೂಗೀರೆ ಗುರುಗಳ ಜಗನ್ನಾಥ ದಾಸರ ಈ ಅಮೋಘ ರಚನೆ ಕೇಳಿ ಆನಂದಿಸಿ ನಾದೋಪಾಸನೆ ಮೂಡಿ ಬರ್ತಾ ಇದೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.

0: ಅಂಶ,
1: ನಮ್ಮ ಸಮಯದ ಒಂದಂಶ,
0: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
0: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಇದೆ ಬಾಳು ಬೆಳಗಿದೆ ಬೆಳ್ಳಿ ಬೆಳಕು ಮೂಡಿದೆ.
1: ನಮಸ್ಕಾರ, ನಾನು ಗಾಯಕಿ ಬಿ ಆರ್ ಛಾಯಾ. ನನ್ನಂಥ ಸಹಸ್ರಾರು ಕಲಾವಿದರ ತಾಯಿ ಆಕಾಶವಾಣಿ. ಪ್ರತಿದಿನನೂ ಈ ತಾಯಿಯ ಜೋಗಳ ಕೇಳ್ಕೊಂಡೇ ಬೆಳೆದೆ, ಈಗಲೂ ಕೇಳ್ತಾನೆ ಇರ್ತೀನಿ. ನೀವು ಕೇಳಿ ಆನಂದಿಸಿ ವಿವಿಧ ಭಾರತಿ FM ನಲ್ಲಿ.

0: ರಾಘವೇಂದ್ರ ಯತಿಗಳನ್ನು ಭಜಿಸುವಂತಹ ಮತ್ತೊಂದು ರಚನೆಯನ್ನು ಕೇಳಿದಿರಿ. ಭಕ್ತಿಗೀತೆಗಳ ಸಮರ್ಪಣೆ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಪುತ್ತೂರು ನರಸಿಂಹನಾಯಕ್ ಅವರ ಧ್ವನಿಯಲ್ಲಿದ್ದ ಭಕ್ತಿಗೀತೆ ಇದಾಗಿತ್ತು. ಕೇಳ್ತಾ ಇದ್ದೀರಾ ನಾದೋಪಾಸನೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.
1: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನು ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
2: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
3: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
1: ನಮ್ಮ ಕನ್ನಡ.

ಭಗವಾನ್ ಶ್ರೀ ಸಾಯಿಬಾಬಾ ಅವರ ಭಜನೆ ಕೇಳಿದ್ರಿ. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ ಮತ್ತು ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಹಾಡಿದ್ರು. ಕೇಳ್ತಾ ಇದ್ದೀರಾ ನಾದೋಪಾಸನೆ ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ಚಲನಚಿತ್ರದಿಂದ ಆಯ್ದ ಒಂದು ಭಕ್ತಿಗೀತೆ, ಭಕ್ತ ಕುಂಬಾರ ಚಿತ್ರದ್ದು, ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಚಲನಚಿತ್ರಗಳಿಂದ ಆಯ್ದ ಭಕ್ತಿಗೀತೆಗಳು ಮೂಡಿಬರಲಿದೆ.

0: ಅಯ್ಯಪ್ಪ ಸ್ವಾಮಿಯನ್ನ ಸ್ತುತಿಸಿ ಭಜಿಸುವ ಗೀತೆ ಕೆ ಜೆ ಯೇಸುದಾಸ್ ಮತ್ತು ಸಂಗಡಿಗರ ಧ್ವನಿಯಲ್ಲಿತ್ತು. ಗಂಧರ್ವ ಅವರ ಸಂಗೀತ ಸಂಯೋಜನೆ ಈ ಭಕ್ತಿ ರಚನೆಗಿತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ನಾದೋಪಾಸನೆ ಕಾರ್ಯಕ್ರಮ.
1: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
2: ನಮ್ಮ ಕನ್ನಡ ನಾಡು.
0: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
2: ನಮ್ಮ ಕನ್ನಡ ನಾಡು.

ನಾನು ನಿಮ್ಮ ಸುಧಾಮೂರ್ತಿ. ನಾನು ಪ್ರತಿದಿನ ವಾಕಿಂಗ್ ಹೋದಾಗ ದಿನ ಒಂದೊಂದು ಸ್ಟೇಷನ್ ಕೇಳ್ತೀನಿ. ನಮ್ಗೆ ಎಲ್ಲರಿಗಿಂತ ಹೆಚ್ಚು ವಿವಿಧ ಭಾರತಿ ಇಷ್ಟ. ಹಾಡುಗಳು ಬಹಳ ಉತ್ತಮವಾಗಿರ್ತದೆ. ಕೇಳ್ತಾ ಕೇಳ್ತಾ ನಾನು ಎಷ್ಟು ದೂರ ಹೋಗ್ತೀನಿ ನನ್ಗೆ ಗೊತ್ತೇ ಆಗುದಿಲ್ಲ. ಇಷ್ಟೇ ಡಿಸ್ಟೆನ್ಸ್ ಹೋಗ್ಬೇಕು ಅಂತ ಇಟ್ಕೊಳ್ಳೋದಿಲ್ಲ. ಎಂಜಾಯ್ ಮಾಡಿ, ಖುಷಿ ಪಡ್ರಿ. ನಾನು ಕೇಳ್ತೀನಿ, ನೀವು ಕೇಳಿ.

ಈಗ ನೀವು ಕೇಳಿದ್ದು ಭಕ್ತ ಸಿರಿಯಾಳ ಚಿತ್ರಕ್ಕಾಗಿ ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ಟಿ ಜಿ ಲಿಂಗಪ್ಪನವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗೀತೆಯನ್ನು ಹಾಡಿದರು. ಭಗವಾನ್ ಶ್ರೀ ಸಾಯಿಬಾಬಾ ಚಿತ್ರಕ್ಕಾಗಿ ವೃಂದಗಾನದಲ್ಲಿರುವ ಸಾಯಿರಾಮ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಭಕ್ತ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ 100 ದಿನಗಳ ಆಡಳಿತ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ದೃಢ ಕರ್ನಾಟಕದ ಸಂಕಲ್ಪ ಶತಕದ ಪಥ ಪ್ರಗತಿಯ ರಥ ಎಂಬ ವಿಶೇಷ ಕಾರ್ಯಕ್ರಮವನ್ನು ಇಂದು ವಿಧಾನಸೌಧದ ಬ್ಯಾಂಕ್ವೆಟ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ವಿರೋಧಿಸಿ ಬಿಜೆಪಿ ಹಮ್ಮಿಕೊಂಡಿರುವ ಬಳ್ಳಾರಿ ಚಲೋ ಪಾದಯಾತ್ರೆ ಅಂತಿಮ ಘಟ್ಟ ತಲುಪಿದ್ದು, ಇಂದು ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು ಪಕ್ಷದ ಹಲವು ನಾಯಕರು ಭಾಗವಹಿಸುವ ನಿರೀಕ್ಷೆ ಇದೆ. ಕೇಂದ್ರ ಸರ್ಕಾರ ರಾಜ್ಯದ ರೈತರ ಹಿತದೃಷ್ಟಿಯಿಂದ ಬರ ಘೋಷಣೆಯ ನಿಯಮಗಳನ್ನು ಮರುಪರಿಶೀಲಿಸಿ ರಾಜ್ಯಕ್ಕೆ ನ್ಯಾಯಯುತ ಪರಿಹಾರ ಒದಗಿಸಬೇಕು ಎಂದು ಕೈಗಾರಿಕೆ ಮತ್ತು ಮೂಲಸೌಲಭ್ಯ ಅಭಿವೃದ್ದಿ ಸಚಿವ ಎಂಬಿ ಪಾಟೀಲ್ ಆಗ್ರಹಿಸಿದ್ದಾರೆ. ಚೀನಾದ ಶೆಂಜೆನ್ ನಗರದಲ್ಲಿ ನವೆಂಬರ್ನಲ್ಲಿ ನಡೆಯಲಿರುವ ಏಷ್ಯಾ ಪೆಸಿಫಿಕ್ ಆರ್ಥಿಕ ಸಹಕಾರ ಶೃಂಗಸಭೆಯಲ್ಲಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ತ್ರಿಪಕ್ಷೀಯ ಸಭೆ ನಡೆಸುವ ವಿಚಾರದ ಕುರಿತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚರ್ಚಿಸಿದ್ದಾರೆ ಎಂದು ಕ್ರೆಮ್ಲಿನ್ ತಿಳಿಸಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಮಹಾರಾಷ್ಟ ಸರ್ಕಾರದ

ಸಹಯೋಗದೊಂದಿಗೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕುರಿತ ರಾಷ್ಟೀಯ ಸಮ್ಮೇಳನವನ್ನು ಇದೇ ತಿಂಗಳ 11 ಮತ್ತು 12 ಮುಂಬೈನಲ್ಲಿ ಆಯೋಜಿಸಿದೆ. ಅಹಮದಾಬಾದ್ನಲ್ಲಿ ನಡೆದ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿಯ 3ನೇ ಹಂತದ ಸ್ಪರ್ಧೆಯಲ್ಲಿ ಭಾರತ 2 ಚಿನ್ನ ಹಾಗೂ 4 ಕಂಚಿನ ಪದಕಗಳೊಂದಿಗೆ ಅಭಿಯಾನ ಅಂತ್ಯಗೊಳಿಸಿದೆ. ಪ್ಯಾರಾ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಹರ್ವಿಂದರ್ ಸಿಂಗ್ ಹಾಗೂ ಭಾವನಾ ಜೋಡಿ ಚಿನ್ನದ ಪದಕ ಗಳಿಸಿದರು. ಚೀನಾದ ಮೋಕಿಯಲ್ಲಿ ನಡೆಯುತ್ತಿರುವ ಜೂನಿಯರ್ ಹಾಕಿ ಏಷ್ಯಾ ಕಪ್ನ ಸೆಮಿಫೈನಲ್ಗೆ ಭಾರತೀಯ ಪುರುಷರ ಜೂನಿಯರ್ ಹಾಕಿ ತಂಡ ಲಗ್ಗೆಯಿಟ್ಟಿದೆ. ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಚೈನೀಸ್ ತೈಪೆ ತಂಡವನ್ನು 15-0 ಅಂತರದಿಂದ ಸೋಲಿಸಿ ಗುಂಪು ಎ ವಿಭಾಗದಲ್ಲಿ ಅಗ್ರಸ್ಥಾನ ಪಡೆದಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,00,000 ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ತಗಳಿ ಅಣ್ಣ, ಟೀ ಇಎಂಐ ಬಾಡಿಗೆ ಹೇಗೆ ಮ್ಯಾನೇಜ್ ಮಾಡ್ಲಿ?
3: ಒಂದು ಐಡಿಯಾ ಇದೆ, ಒಳ್ಳೆ ಕಾಸು ಸಿಗುತ್ತೆ.
2: ಅದೇ ಹಾಗೆ
3: ನಿನ್ ಬ್ಯಾಂಕ್ ಡೀಟೇಲ್ಸ್ ಕೊಡು, ಕೆಲವರು ಹಣ ಕಳಿಸ್ತಾರೆ, ಅವರು ಹೇಳಿದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡು, ಕಮಿಷನ್ ಸಿಗುತ್ತೆ.
2: ಅಷ್ಟು ಸುಲಭನ? ಹಾಗೆಲ್ಲ ಸುಲಭ ಇಲ್ಲ ಅಣ್ಣ, ಅದು ಮನಿ ಮ್ಯೂ. ಇನ್ಲೀಗಲ್ ಹಣ ತಿರುಗಿಸ್ತಾರೆ ಬೇರೆ ಜನರ ಅಕೌಂಟ್ ನಿಂದ, ದೊಡ್ಡ ಅಪರಾಧ, ಜೈಲು ಆಗಬಹುದು.
3: ಬೇಡಪ್ಪ ಬೇಡ. ನಿಮ್ಮ ಬ್ಯಾಂಕ್ ಖಾತೆಯನ್ನು ಸುರಕ್ಷಿತವಾಗಿರಿಸಿ, ಬೇರೆ ಯಾರಿಗೂ ಬಳಸಲು ಕೊಡಬೇಡಿ. ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಕರ್ನಾಟಕ ಏರೋಸ್ಪೇಸ್ ನೀತಿಗೆ ಸಚಿವ ಸಂಪುಟ ಅನುಮೋದನೆ, ಬಂಡವಾಳ ಆಕರ್ಷಣೆ, ಉದ್ಯೋಗ ಸೃಷ್ಟಿಗೆ ಒತ್ತು, ಮುಖ್ಯಮಂತ್ರಿ ಮಾಹಿತಿ. ವಿದ್ಯಾರ್ಥಿಗಳಿಗೆ ಅನುಭವಾತ್ಮಕವಾಗಿ ವಿಜ್ಞಾನ ಪರಿಚಯ, ಇಸ್ರೋ ವಿಜ್ಞಾನಿಗಳೊಂದಿಗೆ ನೇರ ಸಂವಾದ ಕಾರ್ಯಕ್ರಮಗಳ ಆಯೋಜನೆಗೆ ಸರ್ಕಾರದ ಚಿಂತನೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ವಿರೋಧಿಸಿ ಇಂದು ಬಳ್ಳಾರಿಯಲ್ಲಿ ಬಿಜೆಪಿಯಿಂದ ಬೃಹತ್ ಸಮಾವೇಶ, ಪಕ್ಷದ ಹಲವು ನಾಯಕರು ಭಾಗವಹಿಸುವ ನಿರೀಕ್ಷೆ. ಸಾಂತ್ವನ ಹಾಗೂ ಸಮಾಲೋಚನೆ ಮೂಲಕ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶ್ವದಾದ್ಯಂತ ಇಂದು ವಿಶ್ವ ಆತ್ಮಹತ್ಯೆ ತಡೆ ಜಾಗೃತಿ ದಿನ ಆಚರಣೆ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯದ ಕೈಗಾರಿಕೆಗಳ ಅಭಿವೃದ್ಧಿಗೆ ಕರ್ನಾಟಕ ಏರೋಸ್ಪೇಸ್ ನೀತಿ 2026-31 ಅನುಮೋದನೆ ನೀಡಲಾಗಿದ್ದು, ಬಂಡವಾಳ ಆಕರ್ಷಣೆ ಮತ್ತು ಉದ್ಯೋಗ ಸೃಷ್ಟಿಗೆ ಒತ್ತು ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಂಡ ನಿರ್ಧಾರಗಳ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಶ್ರಮಿಕ್ ನಿವಾಸ್ ಯೋಜನೆಯಡಿ ಸಾಮಾನ್ಯ ಉತ್ಪಾದನಾ ಕೈಗಾರಿಕೆಗಳ ಬಳಿ ನೌಕರರು ವಾಸಿಸಲು ಅನುಕೂಲವಾಗುವಂತೆ ಸುಸಜ್ಜಿತ ವಸತಿ ಸೌಲಭ್ಯ ಕಲ್ಪಿಸುವ ಹೊಸ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ 185 ಸರ್ಕಾರಿ ಆರೋಗ್ಯ ಸಂಸ್ಥೆಗಳಲ್ಲಿ 10,78,00,000 ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಟೆಲಿ ಐಸಿಯು ಜಾರಿ, ತುರ್ತು ವೈದ್ಯಕೀಯ ಸೇವೆ ಇನ್ನಷ್ಟು ಹತ್ತಿರ, ಕರ್ನಾಟಕ ಡಿಜಿಟಲ್ ರೇಡಿಯೋಗ್ರಫಿ ಮಿಷನ್, ಸರ್ಕಾರಿ ಆಸ್ಪತ್ರೆಗಳ ಎಕ್ಸ್ರೇ ವ್ಯವಸ್ಥೆಗಳ ಡಿಜಿಟಲೀಕರಣ, 40,50,00,000 ರೂಪಾಯಿ ವೆಚ್ಚದಲ್ಲಿ 162 ಘಟಕಗಳ ಉನ್ನತೀಕರಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ 100 ದಿನಗಳ ಆಡಳಿತ ಪೂರ್ಣಗೊಳಿಸಿರುವ ಹಿನ್ನೆಲೆ ಇಂದು ವಿಧಾನಸೌಧದ ಬ್ಯಾಂಕ್ವೆಟ್ ಸಭಾಂಗಣದಲ್ಲಿ ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ 5 ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳೊಂದಿಗೆ ಮುಖ್ಯಮಂತ್ರಿ ನೇರ ಸಂವಾದ ನಡೆಸಲಿದ್ದಾರೆ. ತುರ್ತು ವೈದ್ಯಕೀಯ ಸೇವೆ ಒದಗಿಸುವ ಸಿಬ್ಬಂದಿ ಹಿತರಕ್ಷಣೆಗೆ ಸರ್ಕಾರ ಸದಾ ಬದ್ಧವಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ 108 ಆಂಬ್ಯುಲೆನ್ಸ್ ಚಾಲಕರು ಹಾಗೂ ಚಾಲಕರ ಸಂಘದ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿದ ಅವರು, ಸಾರ್ವಜನಿಕ ತುರ್ತು ಆರೋಗ್ಯ ಸೇವೆಯಲ್ಲಿ 108 ಆಂಬ್ಯುಲೆನ್ಸ್ ಸಿಬ್ಬಂದಿಯ ಪಾತ್ರ ಅತ್ಯಂತ ಮಹತ್ವದ್ದು ಎಂದರು. ಚಾಲಕರ ನ್ಯಾಯಯುತ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವುಗಳನ್ನು ಶೀಘ್ರವಾಗಿ ಈಡೇರಿಸಲು ಮತ್ತು 108 ಆಂಬ್ಯುಲೆನ್ಸ್ ಸೇವೆಯನ್ನು ಮತ್ತಷ್ಟು ಚುರುಕುಗೊಳಿಸಲು ಅಧಿಕಾರಿಗಳಿಗೆ ಸೂಕ್ತ ಸೂಚನೆ ನೀಡಲಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿದ್ದಾರೆ. ದೇಶದಲ್ಲಿ ವೇಗವಾಗಿ ನಗರೀಕರಣಗೊಳ್ಳುತ್ತಿರುವ ಹಾಗೂ ಆರ್ಥಿಕವಾಗಿ ಅತ್ಯಂತ ಕ್ರಿಯಾಶೀಲ ರಾಜ್ಯಗಳಲ್ಲಿ ಕರ್ನಾಟಕವು ಒಂದು ಎಂದು ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೆಯುಐಡಿಎಫ್ಸಿ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಹೂಡಿಕೆಗಳ ಶೃಂಗಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದ ನಗರಗಳು ಉದ್ಯಮ, ನಾವೀನ್ಯತೆ, ಶಿಕ್ಷಣ, ಉದ್ಯೋಗ ಮತ್ತು ಹೂಡಿಕೆಯ ಪ್ರಮುಖ ಕೇಂದ್ರಗಳಾಗಿ ವೇಗವಾಗಿ ಬೆಳೆಯುತ್ತಿವೆ. ಬೆಂಗಳೂರು ಜಾಗತಿಕ ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಕೇಂದ್ರವಾಗಿ ಗುರುತಿಸಿಕೊಂಡಿರುವುದರ ಜೊತೆಗೆ ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕಲಬುರಗಿ, ಶಿವಮೊಗ್ಗ ಹಾಗೂ ತುಮಕೂರು ಸೇರಿದಂತೆ ರಾಜ್ಯದ ವಿವಿಧ ನಗರಗಳು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಕೇಂದ್ರಗಳಾಗಿ ಹೊರಹೊಮ್ಮುತ್ತಿವೆ ಎಂದರು. ನಗರಗಳ ಬೆಳವಣಿಗೆ ಕೇವಲ ಭೌತಿಕ ವಿಸ್ತರಣೆಗೆ ಸೀಮಿತವಾಗದೆ ಯೋಜಿತ, ಸಮಗ್ರ, ಸುಸ್ಥಿರ ಹಾಗೂ ಪ್ರತಿಯೊಬ್ಬ ನಾಗರಿಕನ ಜೀವನ ಮಟ್ಟವನ್ನು ಸುಧಾರಿಸುವ ರೀತಿಯಲ್ಲಿ ಸಾಗಬೇಕು ಎಂದು ಸಚಿವರು ಅಭಿಪ್ರಾಯಪಟ್ಟರು. ವಿದ್ಯಾರ್ಥಿಗಳಲ್ಲಿ ಪ್ರಾಯೋಗಿಕ ಮತ್ತು ಸಂವಾದಾತ್ಮಕ ವಿಜ್ಞಾನ ಕಲಿಕೆ ಉತ್ತೇಜಿಸಲು ವಿಜ್ಞಾನ ಕೇಂದ್ರಗಳು, ಮೊಬೈಲ್ ಪ್ಲಾನೆಟೋರಿಯಂಗಳು ಹಾಗೂ ದೂರದರ್ಶಕ ಆಧಾರಿತ ಕಾರ್ಯಕ್ರಮಗಳನ್ನು ಸರ್ಕಾರ ವಿಸ್ತರಿಸುತ್ತಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರ್ಮ್ ಸಿಂಗ್ ತಿಳಿಸಿದ್ದಾರೆ. ಇಸ್ರೋ ಅಧ್ಯಕ್ಷರನ್ನು ಭೇಟಿಯಾದ ಸಂದರ್ಭದಲ್ಲಿ ಈ ಸಂಬಂಧ ಅಧಿಕೃತ ಮನವಿ ಸಲ್ಲಿಸಿ ಮಾತನಾಡಿದ ಅವರು, ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಮೊಬೈಲ್ ಡಿಜಿಟಲ್ ಪ್ಲಾನೆಟೋರಿಯಂ ಕಾರ್ಯಕ್ರಮ 3,282 ಶಾಲೆಗಳನ್ನು ತಲುಪಿದ್ದು 5.46 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇದರ ಪ್ರಯೋಜನ ಪಡೆದಿದ್ದಾರೆ ಎಂದರು.
ರಾಜ್ಯದ ವಿದ್ಯಾರ್ಥಿಗಳಿಗೆ ವಿಜ್ಞಾನವನ್ನು ಪಠ್ಯಪುಸ್ತಕದ ಆಚೆಗೆ ಅನುಭವಾತ್ಮಕವಾಗಿ ಪರಿಚಯಿಸುವ ಉದ್ದೇಶದಿಂದ ರಾಜ್ಯದ ವಿವಿಧ ವಿಜ್ಞಾನ ಕೇಂದ್ರಗಳಲ್ಲಿ ಇಸ್ರೋ ವಿಜ್ಞಾನಿಗಳು ಮತ್ತು ವಿದ್ಯಾರ್ಥಿಗಳ ನಡುವೆ ನೇರ ಸಂವಾದ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸಹಕಾರ ನೀಡುವಂತೆ ಇಸ್ರೋ ಅಧ್ಯಕ್ಷ ಡಾ ವಿ ನಾರಾಯಣನ್ ಅವರಿಗೆ ಸಚಿವರು ಮನವಿ ಮಾಡಿದರು. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ವಿರೋಧಿಸಿ ಬಿಜೆಪಿ ಹಮ್ಮಿಕೊಂಡಿರುವ ಬಳ್ಳಾರಿ ಚಲೋ ಪಾದಯಾತ್ರೆ ಹಿನ್ನೆಲೆ ಇಂದು ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು ಪಕ್ಷದ ಹಲವು ನಾಯಕರು ಭಾಗವಹಿಸುವ ನಿರೀಕ್ಷೆ ಇದೆ. 9ನೇ ದಿನವಾದ ನಿನ್ನೆ ಪಾದಯಾತ್ರೆಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪಕ್ಷದ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಸೇರಿದಂತೆ ಸಂಸದರು, ಶಾಸಕರು, ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಬಿವೈ ವಿಜಯೇಂದ್ರ, ಬಳ್ಳಾರಿ ಚಲೋ ಪ್ರತಿಭಟನಾ ನಡಿಗೆಗೆ ಸಾರ್ವಜನಿಕರಿಂದ ಬೆಂಬಲ ದೊರೆಯುತ್ತಿದ್ದು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಮತ್ತು ದುರಾಡಳಿತದ ವಿರುದ್ಧ ಜಾಗೃತಿ ಮೂಡಿಸುವಲ್ಲಿ ಸಹಕಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ವಿಧಾನಸಭೆಯ ಮುಂದುವರಿದ ವಿಶೇಷ ಅಧಿವೇಶನ ಇದೇ 21ರಂದು ಬೆಳಗ್ಗೆ 11 ಗಂಟೆಗೆ ವಿಧಾನಸಭೆಯ ಸಭಾಂಗಣದಲ್ಲಿ ಸಮಾವೇಶಗೊಳ್ಳಲಿದೆ. 21, 22 ಮತ್ತು 23ರಂದು 3 ದಿನಗಳ ಕಾಲ ರೈತರ ಪ್ರಮುಖ ಸಮಸ್ಯೆಗಳು, ಡಾ ಕೆ ಕಸ್ತೂರಿ ರಂಗನ್ ನೇತೃತ್ವದ ಉನ್ನತ ಮಟ್ಟದ ಕಾರ್ಯನಿರತ ತಂಡ

0: ನೀಡಿರುವ ವರದಿಯನ್ನು ಆಧರಿಸಿ ಕೇಂದ್ರ ಸರ್ಕಾರ ಹೊರಡಿಸಿರುವ ಕರಡು ಅಧಿಸೂಚನೆಯ ಕುರಿತು ಚರ್ಚೆ ನಡೆಯಲಿದೆ ಎಂದು ಕರ್ನಾಟಕ ವಿಧಾನಸಭೆಯ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಆತ್ಮಹತ್ಯೆ ತಡೆ ಜಾಗೃತಿ ದಿನ. ಪ್ರತಿ ವರ್ಷ September 10 ವಿಶ್ವದಾದ್ಯಂತ ಆತ್ಮಹತ್ಯೆ ತಡೆ ದಿನವನ್ನು ಆಚರಿಸಲಾಗುತ್ತದೆ. ಆತ್ಮಹತ್ಯೆ ತಡೆಯುವ ಬಗ್ಗೆ ಜಾಗೃತಿ ಮೂಡಿಸುವುದು, ಸಣ್ಣಪುಟ್ಟ ಸಮಸ್ಯೆಗಳು ಅಥವಾ ಮಾನಸಿಕ ಒತ್ತಡಗಳಿಗೆ ಆತ್ಮಹತ್ಯೆ ಪರಿಹಾರವಲ್ಲ ಎಂಬುದನ್ನು ಜನರಿಗೆ ತಿಳಿಸುವುದು ಮತ್ತು ನೊಂದವರಿಗೆ ಸಾಂತ್ವನ ಹಾಗೂ ಸೂಕ್ತ ಸಮಾಲೋಚನೆ ನೀಡುವುದು ಈ ದಿನದ ಉದ್ದೇಶವಾಗಿದೆ. ತುರ್ತು ಸಂದರ್ಭಗಳಲ್ಲಿ ಉಚಿತ ಸಹಾಯವಾಣಿ ಟೆಲಿಮಾನಸ್ ಸಂಖ್ಯೆ 144416 ಅಥವಾ ತುರ್ತು ಸೇವೆಗೆ 112ಕ್ಕೆ ಕರೆ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಈ ದಿನದ ಕುರಿತು ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ್ದಾರೆ ಧಾರವಾಡ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನಗಳ ಸಂಸ್ಥೆ ಡಿಮ್ಯಾನ್ಸ್ನ ಮನೋವೈದ್ಯ ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಅವರು.
4: ಇಂದು September 10 ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನ. ಆತ್ಮಹತ್ಯೆ ಎಂಬುದು ಒಂದು ಸಾಮಾಜಿಕ ಪಿಡುಗು. ಪ್ರತಿನಿತ್ಯ 500ಕ್ಕೂ ಹೆಚ್ಚು ಮಂದಿ ಆತ್ಮಹತ್ಯೆಗೆ ಶರಣಾಗುತ್ತಿರುತ್ತಾರೆ. ಕರ್ನಾಟಕದಲ್ಲಿ ನೋಡುವುದಾದರೆ 13,250 ಪ್ರತಿ ವರ್ಷ ಆತ್ಮಹತ್ಯೆಗೆ ಶರಣಾಗುತ್ತಾರೆ. ಇದು ತಪ್ಪು. ಆತ್ಮಹತ್ಯೆ ಮಹಾಪಾಪ. ನಿಮ್ಮ ಹತ್ತಿರದ ಮನೋವೈದ್ಯರನ್ನು ಸಂಪರ್ಕಿಸಿ. ಮನೋವೈದ್ಯರಲ್ಲಿ ಹೋಗಲು ಸಾಧ್ಯವಿಲ್ಲ ಎನ್ನುವವರು ತಮ್ಮ ಮನೆಯಿಂದಲೇ ಟೆಲಿಮಾನಸ್ ಅಂದರೆ ಟೆಲಿಮಾನಸಿಕ ಆರೋಗ್ಯ ಸಹಾಯವಾಣಿ 144416 ಇಲ್ಲಿಗೆ ಕರೆ ಮಾಡಿ ತಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಹಾಗೂ ಉಚಿತವಾಗಿ ದಿನದ 24 ಗಂಟೆ ತಮ್ಮ ಸಮಸ್ಯೆಗಳನ್ನು ಚರ್ಚಿಸಿ ಚಿಕಿತ್ಸೆಯನ್ನು ಪಡೆಯಬಹುದು.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿಯು ರೈಲ್ವೆ ಸಚಿವಾಲಯದ ಒಟ್ಟು ಸುಮಾರು 10,021 ಕೋಟಿ ವೆಚ್ಚದ 5 ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ತಮಿಳುನಾಡು, ಆಂಧ್ರಪ್ರದೇಶ್, ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳ 17 ಜಿಲ್ಲೆಗಳನ್ನು ಒಳಗೊಂಡಿರುವ ಈ 5 ಯೋಜನೆಗಳು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವ ಜಾಲವನ್ನು ಸುಮಾರು 540 ಕಿಲೋಮೀಟರ್ಗಳಷ್ಟು ಹೆಚ್ಚಿಸುತ್ತವೆ. ಅನುಮೋದಿತ ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳು ಸುಮಾರು 52 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಸುಮಾರು 2,121 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುತ್ತವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಏರೋಸ್ಪೇಸ್ ನೀತಿಗೆ ಸಚಿವ ಸಂಪುಟ ಅನುಮೋದನೆ. ಬಂಡವಾಳ ಆಕರ್ಷಣೆ, ಉದ್ಯೋಗ ಸೃಷ್ಟಿಗೆ ಒತ್ತು, ಮುಖ್ಯಮಂತ್ರಿ ಮಾಹಿತಿ. ವಿದ್ಯಾರ್ಥಿಗಳಿಗೆ ಅನುಭವಾತ್ಮಕವಾಗಿ ವಿಜ್ಞಾನ ಪರಿಚಯ. ಇಸ್ರೋ ವಿಜ್ಞಾನಿಗಳೊಂದಿಗೆ ನೇರ ಸಂವಾದ ಕಾರ್ಯಕ್ರಮಗಳ ಆಯೋಜನೆಗೆ ಸರ್ಕಾರದ ಚಿಂತನೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ವಿರೋಧಿಸಿ ಇಂದು ಬಳ್ಳಾರಿಯಲ್ಲಿ ಬಿಜೆಪಿಯಿಂದ ಬೃಹತ್ ಸಮಾವೇಶ. ಪಕ್ಷದ ಹಲವು ನಾಯಕರು ಭಾಗವಹಿಸುವ ನಿರೀಕ್ಷೆ. ಸಾಂತ್ವನ ಹಾಗೂ ಸಮಾಲೋಚನೆ ಮೂಲಕ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶ್ವದಾದ್ಯಂತ ಇಂದು ವಿಶ್ವ ಆತ್ಮಹತ್ಯೆ ತಡೆ ದಿನ ಜಾಗೃತಿ ದಿನ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಸಮಯ 7:15:40. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ. ಈ ಕಾರ್ಯಕ್ರಮದ ಕೇಳುಗರೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು ವಿವಿಧ ಭಾರತೀಯ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಕನ್ನಡ ರತ್ನ ಭಂಡಾರ.
5: ಆಯಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
6: ಕನ್ನಡ ರತ್ನ ಭಂಡಾರ.

0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಚ್ಎಸ್ ದೊರೆಸ್ವಾಮಿ ಸ್ವಾತಂತ್ರ್ಯ ಹೋರಾಟಗಾರ, ಬೆಂಗಳೂರಿನ ಮೇಯರ್ ಆಗಿದ್ದವರು. ಅವರು ಪತ್ರಿಕೆಗಳಲ್ಲೂ ಕೆಲಸ ಮಾಡಿದರು. ರೈತರ ಜಾಗೃತಿ, ಕಾರ್ಮಿಕ ಚಳುವಳಿ, ಸಾಮಾಜಿಕ ನ್ಯಾಯ, ಹೀಗೆ ಸ್ವಾತಂತ್ರ್ಯ ಬಂದ ಮೇಲೂ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಸದಾ ನಿರತರಾಗಿದ್ದರು. ಎಲ್ಲರಿಗೂ ಸ್ಫೂರ್ತಿಯಾಗಿದ್ದರು ಶತಾಯುಷಿ ಸ್ವಾತಂತ್ರ್ಯ ಹೋರಾಟಗಾರರು ಎಚ್ಎಸ್ ದೊರೆಸ್ವಾಮಿಗಳು. ಅವರ ಮಾತುಗಳನ್ನು ಆಲಿಸೋಣ.
1: ನಮಗೆ ಸ್ವಾತಂತ್ರ್ಯ ಬಂತು, ನಮ್ಮಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿದ್ದಾಯಿತು, ದೇಶದಲ್ಲಿ ಎಲ್ಲ ಕಡೆಯೂ ವಿಜೃಂಭಣೆಯಿಂದ ಸ್ವಾತಂತ್ರ್ಯ ಉತ್ಸವವನ್ನು ಆಚರಿಸಿದರೂ ಕೂಡ ಮೈಸೂರು ಸಂಸ್ಥಾನದಲ್ಲಿ ರಾಜರು ತಾವು ಪ್ರತ್ಯೇಕವಾಗಿ ಉಳಿದದ್ರಿಂದ ಅವರು ಆ ಉತ್ಸವದಲ್ಲಿ ಭಾಗವಹಿಸಲಿಲ್ಲ, ಅಥವಾ ಅವರು ಪ್ರಜೆಗಳಿಗೆ ಏನನ್ನೂ ಏರ್ಪಾಡು ಮಾಡಲಿಲ್ಲ. ಆಮೇಲೆ ಕಾಂಗ್ರೆಸ್ಸಲ್ಲಿ ಒಂದು ತೀರ್ಮಾನವನ್ನು ತಗೊಂಡು ನಾವು ಈ ದೇಶ, ಇಡೀ ಭಾರತದ ಮೈಸೂರು ಪ್ರಾಂತ ಭಾರತದ ಒಂದು ಅವಿಭಾಜ್ಯ ಅಂಗ ಆಗಬೇಕು, ಆದ್ದರಿಂದ ನಾವು ಅಲ್ಲಿ ಹೋಗಬೇಕು, ಅದಕ್ಕಾಗಿ ಮಹಾರಾಜರು ಅದಕ್ಕೆ ಅವಕಾಶ ಮಾಡಿಕೊಡಬೇಕು, ಆದ್ದರಿಂದ ನಾವು ಮಹಾರಾಜರ ವಿರುದ್ಧವಾಗಿ ಒಂದು ಮೈಸೂರು ಚಲೋ ಚಳುವಳಿಯನ್ನು ಮಾಡಿ ಮಹಾರಾಜರು ಈ ಆಕ್ಸೆಷನ್ಗೆ, ಈ ಗಣರಾಜ್ಯದ ಜೊತೆಗೆ ಸೇರಿಕೊಳ್ಳೋದಕ್ಕೆ ಅವರು ಅನುಮತಿ ಕೊಡಬೇಕು ಅಂತ ಹೇಳಿ ಒಂದು ಹೋರಾಟವನ್ನು 1942 ಮಾಡಿದ್ವಿ. ಆ 1942 ಹೋರಾಟ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಒಂದು ಪತ್ರಿಕೆಯನ್ನು ನಡೆಸ್ತಾ ಇದ್ದೆ, ಪೌರವಾಣಿ ಅಂತ ಹೇಳಿ ಒಂದು ಪತ್ರಿಕೆ ನಡೆಸ್ತಾ ಇದ್ದೆ. ಆ ಪೌರವಾಣಿ ಪತ್ರಿಕೆಯಲ್ಲಿ 3 ಕಾಸಿನ ಪತ್ರಿಕೆ, ಆದರೆ ಬಹಳ ಪ್ರಭಾವಯುತವಾದಂಥ ಪತ್ರಿಕೆ. ಆ ಪತ್ರಿಕೆಯನ್ನು ಉಪಯೋಗಿಸ್ಕೊಂಡು ನಾವು ಬರೆಯೋದಕ್ಕೆ ಆರಂಭ ಮಾಡಿದ್ರು. ಚಳುವಳಿ ಇನ್ನು 15 ದಿವಸ ಇದೆ ಎನ್ನುವಾಗ ಅದನ್ನು ಪತ್ರಿಕೆಯಲ್ಲಿ ನಾವು ಲೇಖನಗಳನ್ನು ಬರೆಸೋದಕ್ಕೆ ಆರಂಭ ಮಾಡಿದ್ವಿ. ಟಿ ಟಿ ಶರ್ಮರು ವಿಶ್ವ ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿದ್ದರಲ್ಲ, ಅವರು ನಮ್ಮ ಪತ್ರಿಕೆಗೆ 10 ಲೇಖನಗಳನ್ನು ಬರೆದುಕೊಟ್ರು. ಆ 10 ಲೇಖನಗಳನ್ನು ನಾವು ದಿನ ಒಂದೊಂದು ಹಾಕೋಕ್ಕೆ ಆರಂಭ ಮಾಡಿದ್ವು. 8ನೇ ದಿವಸದ ಪತ್ರಿಕೆ, 9ನೇ ದಿವಸದ ಪತ್ರಿಕೆ, 10ನೇ ದಿವಸದ ಪತ್ರಿಕೆಯಲ್ಲಿ ಇದು ಹಾಕೇಬೇಕು ಲೇಖನಗಳನ್ನು, ಅವ್ರನ್ನ ಕೇಳದೇ ಹಾಕಿದ್ವಿ. 10ನೇ ದಿವಸ ಅವರು ಪತ್ರಿಕೆಯನ್ನು ಮುಟ್ಗೋಲು ಹಾಕ್ಕೊಂಡ್ರು, ಇನ್ನು ಈ ಊರಲ್ಲಿದ್ದರೆ ಅರೆಸ್ಟ್ ಮಾಡ್ತಾರೆ, ಇದರ ಬದಲು ಪತ್ರಿಕೆಯನ್ನು ಹೊರಗಡೆಯಿಂದ ಎಲ್ಲಾದರೂ ನಡೆಸಿ ಈ ಚಳವಳಿಗೆ ಅದಕ್ಕೆ ಅನುಕೂಲವಾಗುವ ಹಾಗೆ ನಾವು ಯಾಕೆ ಮಾಡಬಾರದು ಅಂತ ವಿಚಾರ ಬಂದು, ನಾನು ಒಬ್ಬ ಶ್ರೀಧರ ಮೂರ್ತಿ ಅಂತ ನನ್ನ ಸ್ನೇಹಿತರು ಇಬ್ಬರು ಕೂಡಿಕೊಂಡು ನಾವು ಇಂದಿಂದ ಹಿಂದೂಪುರಕ್ಕೆ ಹೋದ್ವಿ. ಹಿಂದೂಪುರದಲ್ಲಿ ಅದು ಕಾಂಪೋಸೈಟ್ ಮದ್ರಾಸ್ನಲ್ಲಿ ಇತ್ತದು, ಅದು ಸ್ವತಂತ್ರವಾಗಿತ್ತು, ಆದ್ದರಿಂದ ಸ್ವತಂತ್ರವಾದ ರಾಜ್ಯಕ್ಕೆ ಹೋಗಿಬಿಟ್ಟು ಅಲ್ಲಿಂದ ಕನ್ನಡ ಪತ್ರಿಕೆಯನ್ನು ನಡೆಸೋದು ಅಂತ ವಿಚಾರ ಮಾಡಿ ನಾವು ಹಿಂದೂಪುರಕ್ಕೆ ಹೋಗಿ ಅಲ್ಲಿಂದ ಪತ್ರಿಕೆಯನ್ನು ನಡೆಸಿದ್ವಿ. 38 ದಿವಸ ಈ ಸ್ವಾತಂತ್ರ್ಯ ಚಳವಳಿ ನಡೀತಕ್ಕಂಥ ಕೊನೆಯ ಚಳವಳಿ ನಡೀತಾ ಇದ್ದಾಗ ಮೈಸೂರು ಚಳವಳಿ 38 ದಿವಸಗಳ ಕಾಲ ಪತ್ರಿಕೆಯನ್ನು ನಾವು ಹಿಂದೂಪುರದಿಂದ ನಡೆಸಿದ್ವು. ದಿನ ಒಬ್ಬ ಸತ್ಯಾಗ್ರಹ ಕೈಯಲ್ಲಿ ಬೆಂಗಳೂರಿಗೆ ಪತ್ರಿಕೆಯನ್ನು ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಆ ಪತ್ರಿಕೆ 3 ಕಾಸಿನ ಪತ್ರಿಕೆ, ಇಲ್ಲಿ 8 ಆಣೆಗೆ ಮಾರಾಟ ಮಾಡ್ತಾ ಇದ್ರು ಹುಡುಗರು ಅಂತ ಕೂಡ ನಾವು ಕೇಳಿದ್ವಿ. ಅಂದರೆ ಪತ್ರಿಕೆ ಅಷ್ಟು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿತು, ಈ ಸತ್ಯಾಗ್ರಹದ ಸುದ್ದಿಗಳನ್ನೆಲ್ಲ ಅವ್ರು ಕೊಟ್ಟರು. ಹೀಗಾಗಿ ಪತ್ರಿಕೆ ತುಂಬ ಒಳ್ಳೆಯ ಕೆಲಸವನ್ನು ಈ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಕೂಡ ಮಾಡಿದ್ದು. ಈ ಸ್ವಾತಂತ್ರ್ಯದ ರುಚಿ ಎಲ್ಲರಿಗೂ ಸಿಗುವಂತಾಗಬೇಕು, ಇದರ ಫಲ ಪ್ರತಿಯೊಬ್ಬರಿಗೂ ಸಿಗಬೇಕು, ಕೊನೆ ಮನುಷ್ಯನಿಗೂ ಸಿಗಬೇಕು ಅಂತಕ್ಕದ್ದು ಗಾಂಧಿಯವರದು. ಆದ್ದರಿಂದ ನಾವು ಒಂದು ಅಂದ್ಕೊಂಡಿದ್ವು, ಕನಸು ಅಂದ್ಕೊಂಡಿದ್ವು, ಈ ಸ್ವಾತಂತ್ರ್ಯ ಬಂದ ತಕ್ಷಣ ಬಡತನ ನಿವಾರಣೆಗೆ ಪೂರ್ಣವಾಗಿ ಸರ್ಕಾರ ಗಮನ ಕೊಡುತ್ತೆ, ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಈ ಸ್ವಾತಂತ್ರ್ಯ ಬಂದಿರೋದು ಕೇವಲ ಹಿಡಿಮಂದಿಗೋಸ್ಕರ ಅಲ್ಲ, ಅಥವಾ ರಾಜಕೀಯ ಮಾಡತಕ್ಕಂಥವರು ಅಧಿಕಾರಕ್ಕೆ ಕೂಡಿಸೋಕ್ಕಲ್ಲ, ಕರಿಯರ್ ಬಿಳಿಯರನ್ನ ಕಳಿಸಿ ಕರಿಯರ್ನ ಅಧಿಕಾರದಲ್ಲಿ ಕೂಡಿಸೋದಲ್ಲ, ಈ ಸ್ವಾತಂತ್ರ್ಯದ ಫಲ ದೇಶದ ಕೊನೆಯ ಮನುಷ್ಯನಿಗೂ ದೊರಕಬೇಕು, ಬಡತನ ನಿವಾರಣೆ ಆಗಬೇಕು, ವಿದ್ಯಾಭ್ಯಾಸ ಎಲ್ಲರಿಗೂ ಸಿಗಬೇಕು, ಕೈ ತುಂಬ ಕೆಲಸ ಎಲ್ಲರಿಗೂ ಸಿಗಬೇಕು, ಈ ಗುರಿ ಇಟ್ಕೊಂಡು ನಾವು ಸ್ವಾತಂತ್ರ್ಯ ಬೇಕು ಅಂತ ಹೇಳಿದ್ವಿ.
0: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ನೀವು ಈ ದಿನ ಕೇಳಿದ್ದು ಸ್ವಾತಂತ್ರ್ಯ ಹೋರಾಟಗಾರ ಎಚ್ಎಸ್ ದೊರೆಸ್ವಾಮಿ ಅವರ ಮಾತುಗಳನ್ನು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನಭಂಡಾರ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಆರಂಭದಲ್ಲಿ ಕನ್ನಡ ರತ್ನ ಭಂಡಾರ ಆಲಿಸಿದ್ರಲ್ಲ, ಇದೇ ಕಾರ್ಯಕ್ರಮ ಸಂಜೆ 6:55 ಮರುಪ್ರಸಾರದಲ್ಲಿ ಮತ್ತೊಮ್ಮೆ ನೀವು ಕೇಳಬಹುದು. ಇನ್ನೀಗ ಕೆಲವು ಭಾವಗೀತೆಗಳು. ಈ ದಿನದ ಭಾವಗೀತೆಗಳಲ್ಲಿ ಡಾಕ್ಟರ್ ಡಿಎಸ್ ಕರ್ಕಿ ವಿರಚಿತ ಭಾವಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಕೇಳಿ ಬಿ ಕೆ ಸುಮಿತ್ರಾ ಅವರು ಹಾಡಿರುವ ಈ ಭಾವಗೀತೆ.

0: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಡಿ ಎಸ್ ಕರ್ಕಿ ವಿರಚಿತ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ.
1: ಧ್ಯಾನ್ ದೇ ಆಪ್ಕಿ ಮೆಹನತ್ ಕೋ ರಾಷ್ಟ್ರೀಯ ಪಹಚಾನ್ ಪಶುಪಾಲನ್ ಕ್ಷೇತ್ರ ಮೇ ಉತ್ಕೃಷ್ಟ ಯೋಗದಾನ್ ದೇನೆ ಔರ್ ನವೀನ್ ಪ್ರೌದ್ಯೋಗಿಕಿ ಪ್ರಥಾವೋಂ ಕೋ ಅಪ್ನಾನೆ ವಾಲೋ ಕೋ ಭಾರತ ಸರ್ಕಾರ ಕಾ ಪಶುಪಾಲನ್ ಏವಂ ಡೇರಿ ವಿಭಾಗ್ ಪ್ರದಾನ್ ಕರ್ತಾ ಹೈ ರಾಷ್ಟ್ರೀಯ ಸಮ್ಮಾನ್. ಆಜ್ ಹೀ ನಾಮಾಂಕನ್ ಕರೇ ರಾಷ್ಟ್ರೀಯ ಗೋಪಾಲ್ ರತ್ನ ಪುರಸ್ಕಾರ 2026 ಕೇ ಲಿಯೆ. ಇಸ್ ಪುರಸ್ಕಾರ ಕೇ ಲಿಯೆ 3 ಶ್ರೇಣಿಯೋ ಮೇ ಹೋತಾ ಹೈ ಚಯನ್, ಸರ್ವಶ್ರೇಷ್ಠ ಡೇರಿ ಕಿಸಾನ್, ಸರ್ವಶ್ರೇಷ್ಠ ಡೇರಿ ಸಹಕಾರಿ ಸಮಿತಿ ಔರ್ ಸರ್ವಶ್ರೇಷ್ಠ ಎಐ ತಕ್ನೀಷಿಯನ್. ಉತ್ತರ ಪೂರ್ವಿ ಕ್ಷೇತ್ರ ಔರ್ ಹಿಮಾಲಯ ರಾಜ್ಯೋ ಕೇ ಲಿಯೆ ವಿಶೇಷ ಪುರಸ್ಕಾರ ಕಾ ಪ್ರಾವಧಾನ್. ನಾಮಾಂಕನ್ ಕಿ ತಿಥಿ 10 August to 10 September 2026 तक, तो देर किस बात की. आज ही आवेदन करें www.awards.gov.in पर या संपर्क करें नजदीकी CSC केंद्र पर. राष्ट्रीय गोपाल रत्न पुरस्कार 2026 पशुपालन एवं डेयरी विभाग भारत सरकार द्वारा जनहित में जारी.
0: ಕರ್ಕಿ ಅವರ ಇನ್ನೊಂದು ರಚನೆಯನ್ನು ಕೇಳಿ. ಹಾಡಿದ್ದಾರೆ ಸುಚೇತನ್ ಮತ್ತು ವಿಜಯಲಕ್ಷ್ಮಿ.

0: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಡಿ ಎಸ್ ಕರ್ಕಿ ಅವರ ರಚನೆಯ ಭಾವಗೀತೆಗಳನ್ನು ಆಲಿಸ್ತಾ ಇದ್ದೀರಾ. ಸಮಯ 7:35 ಇದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು, ನಂತರ ಭಾವಗೀತೆಗಳು ಮುಂದುವರಿಯಲಿದೆ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು: 9 ರಾಜ್ಯಗಳಲ್ಲಿ 20,800 ಕೋಟಿ ರೂಪಾಯಿ ಮೌಲ್ಯದ 8 ರೈಲ್ವೆ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮಹಿಳಾ ನೇತೃತ್ವದ ಉದ್ಯಮಗಳಿಗೆ ಅವಕಾಶ ವಿಸ್ತರಿಸಲು ಬ್ರಿಕ್ಸ್ ದೇಶಗಳು ಒಟ್ಟಾಗಿ ಕೆಲಸ ಮಾಡುವಂತೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕರೆ. ನವದೆಹಲಿಯಲ್ಲಿ ಇಂದಿನಿಂದ 3 ದಿನಗಳ ಜಾಗತಿಕ ಒಣಭೂಮಿ ಕೃಷಿ ಸಮಾವೇಶ ಮತ್ತು ಜೂನಿಯರ್ ಹಾಕಿ ಏಷ್ಯಾ ಕಪ್ ಸೆಮಿಫೈನಲ್ ಪ್ರವೇಶಿಸಿದ ಭಾರತ ಪುರುಷರ ತಂಡ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯು 9 ರಾಜ್ಯಗಳಲ್ಲಿ 20,800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ 8 ರೈಲ್ವೆ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ಈ ಯೋಜನೆಗಳು ರೈಲು ಸಂಪರ್ಕವನ್ನು ಸುಧಾರಿಸುವ, ಅಸ್ತಿತ್ವದಲ್ಲಿರುವ ಮಾರ್ಗಗಳಲ್ಲಿನ ದಟ್ಟಣೆಗಳನ್ನು ಕಡಿಮೆ ಮಾಡುವ ಮತ್ತು ಪ್ರಯಾಣಿಕರು ಹಾಗೂ ಸರಕು ಸಾಗಣೆಯಲ್ಲಿ ವೇಗ ನೀಡುವ ನಿರೀಕ್ಷೆ ಇದೆ. ಇವುಗಳನ್ನು 2029-30 ವೇಳೆಗೆ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ. ನವದೆಹಲಿಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ನಂತರ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಪೈಕಿ ಕೆಲವು ಯೋಜನೆಗಳು ಪಶ್ಚಿಮ ಬಂಗಾಳ, ಜಾರ್ಖಂಡ್, ಒಡಿಶಾ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಾದ್ಯಂತ 14 ಜಿಲ್ಲೆಗಳನ್ನು ಒಳಗೊಂಡಿದ್ದು, ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವ ಜಾಲವನ್ನು ಸುಮಾರು 656 ಕಿಲೋಮೀಟರ್ಗಳಷ್ಟು ಹೆಚ್ಚಿಸಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಗಳಲ್ಲಿ ಖರಗ್ಪುರದಿಂದ ಜಾರ್ಸುಗುಡ 4ನೇ ಮಾರ್ಗ, ಕಟ್ನಿಯಿಂದ ಪೆಂಡ್ರಾ ರಸ್ತೆಯ 4ನೇ ಮಾರ್ಗ ಮತ್ತು ಬಿಲಾಸ್ಪುರದಿಂದ ಪೆಂಡ್ರಾ ರಸ್ತೆಯ 3ನೇ ಮಾರ್ಗ ಸೇರಿವೆ ಎಂದು ಹೇಳಿದ್ದಾರೆ. ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಾದ್ಯಂತ 17 ಜಿಲ್ಲೆಗಳನ್ನು ಒಳಗೊಂಡ 5 ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಇದು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವ ಜಾಲವನ್ನು ಸುಮಾರು 540 ಕಿಲೋಮೀಟರ್ಗಳಷ್ಟು ಹೆಚ್ಚಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಯೋಜನೆಗಳ ಒಟ್ಟು ಅಂದಾಜು ವೆಚ್ಚ 10,021 ಕೋಟಿಗಿಂತ ಹೆಚ್ಚಿದ್ದು, ಅವುಗಳನ್ನು 2029-30 ಪೂರ್ಣಗೊಳಿಸಲು ಆಯೋಜಿಸಲಾಗಿದೆ. ಈ ಮಾರ್ಗಗಳಲ್ಲಿ ವೈಟ್ಫೀಲ್ಡ್ನಿಂದ ಬಂಗಾರ್ಪೇಟೆ 3ನೇ ಮಾರ್ಗ, ಅರಕ್ಕೋಣಂನಿಂದ ರೇಣಿಗುಂಟ 3ನೇ ಮತ್ತು 4ನೇ ಮಾರ್ಗ ಮತ್ತು ಹೊಸೂರಿನಿಂದ ಓಮಲೂರು ಮಾರ್ಗದ ದ್ವಿಗುಣಗೊಳಿಸುವಿಕೆ ಸೇರಿವೆ. ಅನುಮೋದಿತ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳು ಸುಮಾರು 52 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಸುಮಾರು 2,100 ಹಳ್ಳಿಗಳಿಗೆ ಸಂಪರ್ಕ ಹೆಚ್ಚಿಸುತ್ತವೆ ಎಂದು ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ಕೇಂದ್ರ ಸಚಿವ ಸಂಪುಟ 4 ಪಥಗಳ ರೈಲು ಮಾರ್ಗಗಳಿಗೆ ಅನುಮೋದನೆ ನೀಡಿದೆ. ಇವುಗಳಲ್ಲಿ ದೆಹಲಿಯಿಂದ ಮುಂಬೈ, ಮುಂಬೈನಿಂದ ಚೆನ್ನೈ, ಚೆನ್ನೈನಿಂದ ಕೋಲ್ಕತ್ತಾ ಮತ್ತು ಕೋಲ್ಕತ್ತಾದಿಂದ ದೆಹಲಿವರೆಗಿನ ಯೋಜನೆಗಳು ಸೇರಿವೆ. ಈ ಮಾರ್ಗಗಳು 11,000 ಕಿಲೋಮೀಟರ್ ರೈಲ್ವೆ ಜಾಲಗಳನ್ನು ಒಳಗೊಂಡಿವೆ ಮತ್ತು 2,000 ಕಿಲೋಮೀಟರ್ಗಳ 4 ಲೈನಿಂಗ್ ಪೂರ್ಣಗೊಂಡಿದೆ. 4 ಲೈನಿಂಗ್ಗಾಗಿ ಈ ಅನುಮೋದಿತ ಯೋಜನೆಗಳು ಹೆಚ್ಚಿನ ಸಾಂದ್ರತೆಯ ರೈಲ್ವೆ ಜಾಲಗಳಿಗೆ ಸಂಬಂಧಿಸಿವೆ ಎಂದು ಅವರು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಮಹಿಳಾ ಉದ್ಯಮಿಗಳು ಮತ್ತು ಮಹಿಳಾ ನೇತೃತ್ವದ ಉದ್ಯಮಗಳಿಗೆ ಅವಕಾಶ ವಿಸ್ತರಿಸಲು ಬ್ರಿಕ್ಸ್ ದೇಶಗಳು ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಬ್ರಿಕ್ಸ್ WBA ಮಹಿಳಾ ನೇತೃತ್ವದ ಅಭಿವೃದ್ದಿ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, ಮಹಿಳಾ ನೇತೃತ್ವದ ಉದ್ಯಮಗಳ ಬೆಳವಣಿಗೆ ಮತ್ತು ಅವಕಾಶಗಳನ್ನು ಬಳಸಿಕೊಳ್ಳಲು ಸಾಲ ಮಾರುಕಟ್ಟೆಗಳು ಮತ್ತು ಊಹಿಸಬಹುದಾದ ವ್ಯವಹಾರ ನಿಯಮಗಳಿಗೆ ಸುಲಭ ಪ್ರವೇಶದ ಅಗತ್ಯವನ್ನು ಒತ್ತಿ ಹೇಳಿದೆ. ಭಾರತ ಮಹಿಳೆಯರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶಿಕ್ಷಣ, ಕೌಶಲ್ಯ ಹಾಗೂ ಸುಧಾರಿತ ಜೀವನದ ಗುಣಮಟ್ಟದ ಮೂಲಕ ಸಬಲೀಕರಣಗೊಳಿಸುವತ್ತ ಗಮನಹರಿಸಿದೆ. ಭಾರತ ಸುಮಾರು 300 ಮಿಲಿಯನ್ ಮಹಿಳಾ ಬ್ಯಾಂಕ್ ಖಾತೆದಾರರನ್ನು ಹೊಂದಿದೆ ಮತ್ತು ತಮ್ಮದೇ ಆದ ಕೆಲಸ ಪ್ರಾರಂಭಿಸಲು ಬಯಸುವ ಮಹಿಳೆಯರಿಗೆ ಮೇಲಾಧಾರ ಮುಕ್ತ ಸಾಲ ಒದಗಿಸುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಸುಮಾರು 100 ಮಿಲಿಯನ್ ಗ್ರಾಮೀಣ ಮಹಿಳೆಯರು ಈಗ 9 ಮಿಲಿಯನ್ಗಿಂತಲೂ ಹೆಚ್ಚು ಸ್ವಸಹಾಯ ಗುಂಪುಗಳ ಸದಸ್ಯರಾಗಿದ್ದಾರೆ. ಸಣ್ಣ ಸಹಕಾರಿ ಸಂಸ್ಥೆಗಳು ಅಥವಾ ಮಹಿಳೆಯರ ಗುಂಪುಗಳು ಲಖ್ಪತಿ ದೀದಿ ಉಪಕ್ರಮದ ಅಡಿಯಲ್ಲಿ ವಿವಿಧ ಉದ್ಯಮಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುತ್ತಿವೆ ಎಂದು ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ನಡೆಯಲಿರುವ 3 ದಿನಗಳ ಜಾಗತಿಕ ಒಣಭೂಮಿ ಕೃಷಿ ಸಮಾವೇಶ 2026 ಉದ್ದೇಶಿಸಿ ಮಾತನಾಡಲಿದ್ದಾರೆ. ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಅರೆ ಶುಷ್ಕ ಉಷ್ಣವಲಯಗಳ ಅಂತಾರಾಷ್ಟೀಯ ಬೆಳೆಗಳ ಸಂಶೋಧನಾ ಸಂಸ್ಥೆ ಜಂಟಿಯಾಗಿ ಆಯೋಜಿಸಿರುವ ಈ ಸಮಾವೇಶ ದಕ್ಷಿಣ ರಾಷ್ಟಗಳ ಸಹಕಾರದೊಂದಿಗೆ ಒಣಭೂಮಿ ಕೃಷಿಯ ಪರಿವರ್ತನೆ ಎಂಬ ವಿಷಯವನ್ನು ಆಧರಿಸಿದೆ. ರಾಷ್ಟೀಯ ಕೃಷಿ ವಿಜ್ಞಾನ ಸಂಕೀರ್ಣದಲ್ಲಿ ನಡೆಯಲಿರುವ ಈ ಸಮಾವೇಶ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಅರೆ ಶುಷ್ಕ ಉಷ್ಣವಲಯಗಳ ಅಂತಾರಾಷ್ಟೀಯ ಬೆಳೆಗಳ ಸಂಶೋಧನಾ ಸಂಸ್ಥೆಗಳ ನಡುವಿನ 50 ವರ್ಷಗಳ ಸಹಭಾಗಿತ್ವದ ಮೈಲುಗಲ್ಲನ್ನು ಆಚರಿಸಲಿದೆ. ಏಷ್ಯಾ, ಆಫ್ರಿಕಾ ಮತ್ತು ಅಮೆರಿಕ ಖಂಡಗಳ 800ಕ್ಕೂ ಹೆಚ್ಚು ವಿಜ್ಞಾನಿಗಳು, ನೀತಿ ನಿರೂಪಕರು, ರೈತ ಪ್ರತಿನಿಧಿಗಳು ಹಾಗೂ ಅಭಿವೃದ್ಧಿ ಪಾಲುದಾರರು 6 ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರ ಆಹ್ವಾನದ ಮೇರೆಗೆ ನಿಜಾರಿ ಇಸ್ಮೈಲಿಗಳ 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಆಘಾ ಖಾನ್ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ನವದೆಹಲಿಗೆ ಆಗಮಿಸಿದ ಅವರನ್ನು ಭಾರತೀಯ ನಿಯೋಗ ಸ್ವಾಗತಿಸಿತು. ಅವರು ಇಂದು ಉಪರಾಷ್ಟಪತಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನವದೆಹಲಿಯಲ್ಲಿ ಅವರು ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಭೇಟಿಯ ಭಾಗವಾಗಿ ಆಘಾ ಖಾನ್ ಅವರು ಅಹಮದಾಬಾದ್, ಮುಂಬೈ ಮತ್ತು ಹೈದರಾಬಾದ್ಗೆ ಭೇಟಿ ನೀಡಲಿದ್ದಾರೆ. ಇಸ್ಮೈಲಿ ಸಮುದಾಯದ 50ನೇ ಇಮಾಮ್ ಆಗಿ ಅಧಿಕಾರ ವಹಿಸಿಕೊಂಡ ನಂತರ ರಾಜಕುಮಾರ 5ನೇ ರಹೀಂ ಆಘಾ ಖಾನ್ ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅಭಿವೃದ್ಧಿಯ ಪಯಣದಲ್ಲಿ ನಾವೀನ್ಯತೆ, ಸಂಶೋಧನೆ, ತಂತ್ರಜ್ಞಾನ ಮತ್ತು ಉದ್ಯಮಶೀಲತೆಗೆ ಸದಾ ಆದ್ಯತೆ ನೀಡಿದ್ದಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತ್ ಇನ್ನೋವೇಟ್ಸ್ 2026 ಸ್ಮರಣ ಸಂಚಿಕೆ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಯುವ ನಾವೀನ್ಯಕಾರರನ್ನು ಜಾಗತಿಕ ಅವಕಾಶಗಳು, ಉದ್ಯಮ ಮತ್ತು ಜಾಲತಾಣಗಳೊಂದಿಗೆ ಸಂಪರ್ಕಿಸುವಲ್ಲಿ ಭಾರತ್ ಇನ್ನೋವೇಟ್ಸ್ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದರು. ಫ್ರಾನ್ಸ್ನ ನೈಸ್ನಲ್ಲಿ June 14-16 ನಡೆದ ಮೊದಲ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮದ ವಿವರಗಳನ್ನು ಸ್ಮರಣ ಸಂಚಿಕೆ ಒಳಗೊಂಡಿದೆ. ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಬೆಳೆಯುತ್ತಿರುವ ಸಾಮರ್ಥ್ಯವುಳ್ಳ ಆಳ ತಂತ್ರಜ್ಞಾನ ಆವಿಷ್ಕಾರಗಳನ್ನು ಗುರುತಿಸಿ ಪೋಷಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ. ಚೀನಾದ ಶೆಂಜೆನ್ ನಗರದಲ್ಲಿ ನವೆಂಬರ್ನಲ್ಲಿ ನಡೆಯಲಿರುವ ಏಷ್ಯಾ ಪೆಸಿಫಿಕ್ ಆರ್ಥಿಕ ಸಹಕಾರ ಶೃಂಗಸಭೆಯಲ್ಲಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ತ್ರಿಪಕ್ಷೀಯ ಸಭೆ ನಡೆಸುವ ವಿಚಾರದ ಕುರಿತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚರ್ಚಿಸಿದ್ದಾರೆ ಎಂದು ಕ್ರೆಮ್ಲಿನ್ ತಿಳಿಸಿದೆ. ಉಕ್ರೇನ್ ಯುದ್ದ ಕೊನೆಗೊಳಿಸಲು ಅಮೆರಿಕ ರಷ್ಯಾವನ್ನು ಒತ್ತಾಯಿಸುತ್ತಿರುವಾಗ ಹಾಗೂ ರಷ್ಯಾ ಮತ್ತು ಚೀನಾ ನಡುವಿನ ಸಂಬಂಧಗಳು ಗಾಢವಾಗುತ್ತಿರುವ ನಡುವೆ ಈ ಶೃಂಗಸಭೆ ನಡೆಯಲಿದೆ. ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ದೆಹಲಿ ವಿಭಾಗದ ನಿಯಂತ್ರಣ ಕಚೇರಿಗೆ ಭೇಟಿ ನೀಡಿ ರೈಲುಗಳ ಸುರಕ್ಷತೆ, ಸಂಚಾರ ಸಮಯಪಾಲನೆ ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳ ಕುರಿತು ಪರಿಶೀಲನೆ ನಡೆಸಿದ್ದಾರೆ. ನಿಯಂತ್ರಣ ಕಚೇರಿಯ ವಿವಿಧ ವಿಭಾಗಗಳ ಕಾರ್ಯಾಚರಣೆ ವೀಕ್ಷಿಸಿದ ಸಚಿವರು ಆಧುನಿಕ SCADA ಕೇಂದ್ರ ಮತ್ತು ವಾರ್ ರೂಮಿಗೂ ಭೇಟಿ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವರು, ರೈಲು ಕಾರ್ಯಾಚರಣೆ, ಸುರಕ್ಷತಾ ಮೇಲ್ವಿಚಾರಣೆ ಹಾಗೂ ನಿರ್ವಹಣೆಯಲ್ಲಿ ತಂತ್ರಜ್ಞಾನದ ಬಳಕೆಯಿಂದ ಮಾನವ ದೋಷಗಳು ಕಡಿಮೆಯಾಗಿದ್ದು ಸುರಕ್ಷತೆ ಮತ್ತಷ್ಟು ಸುಧಾರಿಸಿದೆ ಎಂದು ತಿಳಿಸಿದ್ದಾರೆ. ಚೀನಾದ ಮೊಕಿಯಲ್ಲಿ ನಡೆಯುತ್ತಿರುವ ಜೂನಿಯರ್ ಹಾಕಿ ಏಷ್ಯಾ ಕಪ್ನಲ್ಲಿ ಭಾರತ ಪುರುಷರ ತಂಡ ಸೆಮಿಫೈನಲ್ ಪ್ರವೇಶಿಸಿದೆ. ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಚೈನೀಸ್ ತೈಪೆ ತಂಡವನ್ನು 15-0 ಅಂತರದಿಂದ ಸೋಲಿಸಿ ಗುಂಪು ಎ ವಿಭಾಗದಲ್ಲಿ ಅಗ್ರಸ್ಥಾನ ಪಡೆದಿದೆ. ನಾಯಕ ಅನ್ಮೋಲ್ ಏಕಾ 6 ಗೋಲು ಗಳಿಸಿ ಭಾರತದ ಗೆಲುವಿನ ರೂವಾರಿಯಾದರು. ಆರ್ಯನ್ ಜೆಸ್ ಹ್ಯಾಟ್ರಿಕ್ ಗೋಲು ಗಳಿಸಿದರೆ ಹರ್ಪಾಲ್ 2 ಗೋಲು ಗಳಿಸಿದರು. ಇದೇ ವೇಳೆ ಚೀನಾ ತಂಡದ ವಿರುದ್ದ ಗೋಲು ರಹಿತ ಡ್ರಾ ಸಾಧಿಸಿದ ಭಾರತದ ಮಹಿಳಾ ಜೂನಿಯರ್ ತಂಡ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಇಂದು ನಡೆಯಲಿರುವ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು ಎದುರಿಸಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. 9 ರಾಜ್ಯಗಳಲ್ಲಿ 20,800 ಕೋಟಿ ರೂಪಾಯಿ ಮೌಲ್ಯದ 8 ರೈಲ್ವೆ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮಹಿಳಾ ನೇತೃತ್ವದ ಉದ್ಯಮಗಳಿಗೆ ಅವಕಾಶ ವಿಸ್ತರಿಸಲು ಬ್ರಿಕ್ಸ್ ದೇಶಗಳು ಒಟ್ಟಾಗಿ ಕೆಲಸ ಮಾಡುವಂತೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕರೆ. ನವದೆಹಲಿಯಲ್ಲಿ ಇಂದಿನಿಂದ 3 ದಿನಗಳ ಜಾಗತಿಕ ಒಣಭೂಮಿ ಕೃಷಿ ಸಮಾವೇಶ. ಮತ್ತು ಜೂನಿಯರ್ ಹಾಕಿ ಏಷ್ಯಾ ಕಪ್ ಸೆಮಿಫೈನಲ್ ಪ್ರವೇಶಿಸಿದ ಭಾರತ ಪುರುಷರ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
5: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇಂದು ಡಿಎಸ್ ಕರ್ಕಿ ವಿರಚಿತ ಭಾವಗೀತೆಗಳು ಮೂಡಿ ಬರ್ತಾ ಇದೆ. ಮುಂದೆ ಸಪ್ನ ಬಾಲಾಜಿ ಅವರು ಹಾಡಿರುವ ಈ ಒಂದು ಭಾವಗೀತೆಯನ್ನು ಕೇಳಿ.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 FM ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00

0: ಗಂಟೆಗೆ ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಆತ್ಮೀಯ ಕೇಳುಗರೆ, ಅನೇಕರು ಮುಂಜಾನೆ 5:26 ಸಂದೇಶಗಳನ್ನು ಕಳಿಸಿ ವಿವಿಧ ಭಾರತೀಯ ಜೊತೆಗಿದ್ದೇವೆ ಅಂತ ನಿಮ್ಮ ಸಂದೇಶಗಳನ್ನು ನಮಗೆ ರವಾನಿಸಿದ್ದೀರಾ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಯಾರ್ಯಾರು ಏನೇನು ಸಂದೇಶ ಕಳಿಸಿದ್ದಾರೆ ನೋಡೋಣ. ಶ್ರದತ್ ಮುಳೆ ನೇತಾಜಿ ನಗರ ನ್ಯಾಮತಿ ಇಲ್ಲಿಂದ, ಬೀದರ್ ಗಣೇಶ್ ನಗರದಿಂದ ಮುದ್ದ ಮಹೇಶ್ ಗಣೇಶ್ ಮತ್ತು ಮನೆಯವರು ನಳಿನಾ ವೆಂಕಟೇಶ್, ವಿಜಯನಗರದಿಂದ ಕೌಸಲ್ಯ ಬನಶಂಕರಿಯಿಂದ ಬೋಪ ವೆಂಕಟೇಶ್ ಅವರು, ಬೋಧನ ಹೊಸ ಹಳ್ಳಿಯಿಂದ ಮತ್ತು ಶಿವಗಂಗಾ ಹೆಬ್ಬಾಳದಿಂದ ಮತ್ತು ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ಬಾಗಲಕೋಟೆಯ ಅಂಕುಶ್ ದೀಪಾ ಮತ್ತು ಮನೆಯವರು, ಮತ್ತು ಇನ್ಯಾರು ಕಳಿಸಿದ್ದೀರಾ, ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ ಗೋಕಾಕ್ ತಾಲೂಕಿನ ಭೈರನಹಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಇವರೆಲ್ಲ ಹೇಳ್ತಾ ಇದ್ದಾರೆ, ನಲ್ಬೆಳಗು ಅನುದಿನದ ಸಂಗಾತಿ ವಿವಿಧ ಭಾರತಿ ಸದಾ ನಮ್ಮ ಜೊತೆಯಾಗಿರುತ್ತೆ, ತುಂಬ ಖುಷಿ ಕೊಡ್ತಾ ಇದೆ. ನಾದೋಪಾಸನೆ ಭಕ್ತಿಗೀತೆಗಳ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ ಕೂಡ ಬಹಳಷ್ಟು ಮಾಹಿತಿ ಪೂರ್ಣವಾಗಿರುತ್ತೆ ವಿವಿಧ ಭಾರತೀಯ ಕಾರ್ಯಕ್ರಮಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ಹರೀಶ್ ಮಲ್ಲೇಶ್ವರದಿಂದ ಹನುಮಂತಪ್ಪ ಹುಲಗಮ್ಮನವರ್, ಮತ್ತು ಭಾಗ್ಯಲಕ್ಷ್ಮಿ ರಾಜಾಜಿನಗರದಿಂದ ಸುರೇಶ್ ಬಾಬು, ಕದಲೂರು ಮದ್ದೂರು ತಾಲೂಕಿನಿಂದ ಅಂಕನಹಳ್ಳಿಯ ಚಿಕ್ಕ ಅಂಕನಹಳ್ಳಿಯ ರಾಜು ಅವರು, ಕಲಬುರಗಿಯ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಅವರು, ಮತ್ತು ರಾಜಾಜಿನಗರದ ಚಂದ್ರಮತಿ ಪ್ರಕಾಶ್ ಮತ್ತು ನಳಿನಿ ಅವರು, ಹಾಗೆ ಉಷಾ ಗೋಪಾಲ್ ಕತ್ರಿಗುಪ್ಪೆಯಿಂದ, ಇಂಡಿ ತಾಲೂಕಿನಿಂದ ಚಿದಾನಂದ ಪತ್ತಾರ್ ಅವರು, ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ, ಸುಜಾತಾ ಆರ್ ಗಣೇಶ್ ಮತ್ತು ಮನೆಯವರು, ಈಶ್ವರ್ ನಾಡಿಗೇರ್ ಅವರು ಗುಡಿಹಾಳದಿಂದ, ಟಿ ಆರ್ ಮಿಲ್ ಚಾಮರಾಜಪೇಟೆಯಿಂದ ಗಣೇಶನ್ ಅವರು, ಚಿಕ್ಕೋಡಿ ಬೆಳಗಾವಿ ತಾಲೂಕಿನಿಂದ ರಾಜು ಕುಮಾರ್, ರುಕ್ಮಿಣಿ ಕುಮಾರ್ ಮತ್ತು ಮನೆಯವರು ಇವರೆಲ್ಲೂ ಹೇಳ್ತಾ ಇದ್ದಾರೆ. ಇವರೆಲ್ಲರೂ ಹೇಳ್ತಾ ಇದ್ದಾರೆ ಕನ್ನಡ ರತ್ನ ಭಂಡಾರ ಮಾಹಿತಿ ಪೂರ್ಣವಾಗಿರುತ್ತೆ, ಪ್ರತಿದಿನವೂ ಅಪರೂಪದ ಧ್ವನಿಗಳನ್ನು ಕೇಳೋದಕ್ಕೆ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗುತ್ತೆ. ನಾದೋಪಾಸನೆ ಕೂಡ ಭಕ್ತಿಪೂರ್ವಕ ಭಾವನೆ ಮುಂಜಾನೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಮೂಡಿಸುತ್ತೆ. ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಇದ್ದಾರೆ. ನಿಮ್ಮೆಲ್ಲರ ಆತ್ಮೀಯ ಸಂದೇಶಗಳಿಗೂ ಧನ್ಯವಾದಗಳು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಸಮಯ 8:00 ಆಗ್ತಾ ಇದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ನಡೆಯಲಿರುವ 3 ದಿನಗಳ ಜಾಗತಿಕ ಒಣಭೂಮಿ ಕೃಷಿ ಸಮಾವೇಶ 2026 ಉದ್ದೇಶಿಸಿ ಮಾತನಾಡಲಿದ್ದಾರೆ. ರಾಜ್ಯ ವಿಧಾನಸಭೆಯ ವಿಶೇಷ ಅಧಿವೇಶನ ಇದೇ 21ರಂದು ಬೆಳಗ್ಗೆ 11 ಗಂಟೆಗೆ ವಿಧಾನಸಭೆಯ ಸಭಾಂಗಣದಲ್ಲಿ ಸಮಾವೇಶಗೊಳ್ಳಲಿದೆ. ಮೇಕ್ ಇನ್ ಇಂಡಿಯಾ ಸೇರಿದಂತೆ ವಿವಿಧ ನೀತಿ ಉಪಕ್ರಮಗಳ ಮೂಲಕ ತಂತ್ರಜ್ಞಾನ ಆಧಾರಿತ ರೈಲ್ವೆ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ನಿಸ್ವಾರ್ಥ ಸಾರ್ವಜನಿಕ ಸೇವೆ, ಆಡಳಿತ ದಕ್ಷತೆ ಹಾಗೂ ಪ್ರಾಮಾಣಿಕತೆಗೆ ನಿದರ್ಶನವಾಗಿದ್ದ ಹಂಗಾಮಿ ರಾಷ್ಟಪತಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಬಿ ಡಿ ಜತ್ತಿ ಅವರ ಜನ್ಮದಿನದಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶುಭಾಶಯ ಕೋರಿದ್ದಾರೆ. ಸ್ಥಳೀಯ ಸಂಸ್ಥೆಯಿಂದ ದೇಶದ ಹಂಗಾಮಿ ರಾಷ್ಟಪತಿಯ ಹಂತದವರೆಗೆ ಬೆಳೆದ ಅವರ ರಾಜಕೀಯ ಯಾನ ಪ್ರತಿಯೊಬ್ಬರಿಗೂ ಸದಾ ಸ್ಫೂರ್ತಿದಾಯಕ ಎಂದು ಅವರು ಹೇಳಿದ್ದಾರೆ. ಇಂದು ವಿಶ್ವ ಆತ್ಮಹತ್ಯೆ ತಡೆ ಜಾಗೃತಿ ದಿನ. ಪ್ರತಿ ವರ್ಷ ಸೆಪ್ಟೆಂಬರ್ 10ರಂದು ವಿಶ್ವದಾದ್ಯಂತ ಆತ್ಮಹತ್ಯೆ ತಡೆ ದಿನವನ್ನು ಆಚರಿಸಲಾಗುತ್ತದೆ. ಸಮಸ್ಯೆಗಳು ಅಥವಾ ಮಾನಸಿಕ ಒತ್ತಡಗಳಿಗೆ ಆತ್ಮಹತ್ಯೆ ಪರಿಹಾರವಲ್ಲ ಎಂಬುದನ್ನು ಜನರಿಗೆ ತಿಳಿಸುವುದು ಮತ್ತು ನೊಂದವರಿಗೆ ಸಾಂತ್ವನ ಹಾಗೂ ಸೂಕ್ತ ಸಮಾಲೋಚನೆ ನೀಡುವುದು ಈ ದಿನದ ಉದ್ದೇಶವಾಗಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರ ಆಹ್ವಾನದ ಮೇರೆಗೆ ನಿಜಾರಿ ಇಸ್ಮೈಲಿಗಳ 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಆಗಾ ಖಾನ್ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಅವರು ಇಂದು ಉಪರಾಷ್ಟಪತಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಸೇರಿದಂತೆ ವಿವಿಧ ಜನಕಲ್ಯಾಣ ಯೋಜನೆಗಳ ಹೆಸರಿನಲ್ಲಿ ಸಾರ್ವಜನಿಕರನ್ನು ವಂಚಿಸುವ ಪ್ರಕರಣಗಳು ಹೆಚ್ಚುತ್ತಿದ್ದು ಈ ಕುರಿತು ಸಾರ್ವಜನಿಕರು ಎಚ್ಚರಿಕೆ ವಹಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಎಂಪಿ ಪ್ರವೀಣ್ ಸಲಹೆ ಮಾಡಿದ್ದಾರೆ. ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯಲ್ಲಿ ನಾಳೆ ನಡೆಯಲಿರುವ ಮಹಿಳಾ ಸಿಂಗಲ್ಸ್ ಸೆಮಿಫೈನಲ್ಸ್ನಲ್ಲಿ ಹಾಲಿ ಚಾಂಪಿಯನ್ ಅರಿನಾ ಸಬಲೆಂಕಾ

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು. ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು. ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು. ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ. ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ. 2028 ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ. ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ. ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ. ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ. ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ. ಶತಕದ ಪಥ, ಪ್ರಗತಿಯ ರಥ. ಇದು ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
4: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
5: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
6: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಟ್ಯೂನ್ ಮಾಡಿದ್ದೀರಾ. 8:45 ಈ ಸಮಯದಲ್ಲಿ ಇನ್ನಷ್ಟು ಸಂದೇಶಗಳನ್ನು ನೋಡೋಣ. ಶಾಂತಾಚಾರ್ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಹೇಳ್ತಾ ಇದ್ದಾರೆ, ಅನುದಿನದ ಸಂಗಾತಿ ನಮ್ಮ ವಿವಿಧ ಭಾರತಿ, ಬೆಳಗಿನ ಹಾರ್ದಿಕ ವಂದನೆಗಳು. ಸಂಗೀತದ ಸವಿಲೋಕಕ್ಕೆ ಕರೆದೊಯ್ಯುವ ನಾದೋಪಾಸನೆ ಭಕ್ತಿ ಭಂಡಾರವನ್ನು ನಮ್ಮಲ್ಲಿ ತುಂಬಿಸುತ್ತೆ, ಭಕ್ತಿಯನ್ನು ತುಂಬಿಸುತ್ತೆ ನಮಗೆ. ನಮ್ಮ ಮನಸ್ಸಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ HS ದೊರೆಸ್ವಾಮಿ ಅವರ ಮಾತುಗಳು ಕೇಳಿ, ಮಾಹಿತಿಪೂರ್ಣ ಮಾತುಗಳನ್ನು ಕೇಳಿ ತುಂಬ ಸಂತೋಷವಾಯಿತು ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ. ಹಾಗೆ ಭಾವಗೀತೆಗಳು ಕೂಡ ಮುದ ನೀಡಿದವು ಅಂತ ಹೇಳ್ತಾ ಇದ್ದಾರೆ. ಇದೇ ಮಾತನ್ನು ಪ್ರೇರಣಾ ಔಸೇಕರ್ ಮತ್ತು ಮನೆಯವರು ಕೂಡ ಹೇಳ್ತಾ ಇದ್ದಾರೆ, ಎಲ್ಲ ಕಾರ್ಯಕ್ರಮಗಳು ಇಷ್ಟವಾಗ್ತಾ ಇದೆ ಅಂತ. ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ರೋಡ್ನಿಂದ ಸಂದೇಶ ಕಳಿಸಿದ್ದಾರೆ. ಕೇಶವಪುರ ಹುಬ್ಬಳ್ಳಿ ಇಲ್ಲಿಂದ ಮೇಘ ಧ್ರುವಬಡ್ನಿ ಅವರು ಸಂದೇಶ ಕಳಿಸಿದ್ದಾರೆ. ಪ್ರಭಾಕರ್ ಉತ್ತರಹಳ್ಳಿಯಿಂದ, ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ, ಹಾಗೆ ಗಂಗಾವತಿ ಈರಣ್ಣ ಮತ್ತು ವಿಜಯಶ್ರೀ ಕಿಷ್ಕಿಂದಾ ನಗರ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ, ಮತ್ತು ಸಿದ್ಧಾರ್ಥ ನಾಗೇಶ್ ಮಂಜುನಾಥ್ ಕಬ್ಬೇಪುರ ಗ್ರಾಮ ಚಾಮರಾಜನಗರ ತಾಲೂಕು ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ನಿರ್ಮಲಾ ಗೊರಗುಂಟೆಪಾಳ್ಯದಿಂದ, ಕೌಸಲ್ಯ ವಿದ್ಯಾರಣ್ಯಪುರದಿಂದ ವಿಜಯಪುರದಿಂದ ಅಮರೇಶ್ ಅವರು, ಮತ್ತು ಆರಾಧ್ಯ ರಕ್ಷಿತಾ ಪಾರ್ವತಿ ಕಾಕನಕೋಟೆ ಚಿತ್ರದ ಗೀತೆ ಬರುತ್ತಾ.

ಅಂತ ಕೇಳ್ತಾ ಇದ್ದಾರೆ. ಮುಂಜಾನೆಯ ಶುಭಾಶಯಗಳನ್ನು ಕೋರ್ತಾ ನೋಡೋಣ. ಯಾ ನಿಮಗೆ ಈ ಗೀತೆ ನೆನಪಾಗಿದೆ ಅಲ್ವಾ? ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿದ್ರೆ ಖಂಡಿತ ಆ ಗೀತೆ ನಿಮಗಾಗಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಪುಷ್ಪ ಗದಗದಿಂದ ಪುಷ್ಪ ಶಾನುಭೋಗರ್ ಅವರು ಸಂದೇಶ ಕಳಿಸಿದ್ದಾರೆ, ಭಾವಗೀತೆಗಳು ತುಂಬ ಖುಷಿ ಕೊಟ್ಟವು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. 10 ಈ ದಿನದಂದು ಏನು ವಿಶೇಷತೆಗಳು ನೋಡ್ತಾ ಹೋಗೋದಾದರೆ, ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಈ ದಿನ 10 ವರ್ಷದ 253 ದಿನ ಅಂತ ಹೇಳಲಾಗಿದೆ. ಲೆಕ್ಕ ಹಾಕ್ಕೊಳ್ಳಿ, 253 ದಿನ ಈ ದಿನ ವರ್ಷದಲ್ಲಿ 10 ಅದೇ ಅಧಿಕ ವರ್ಷ ಇದ್ದರೆ 254 ದಿನ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನು ಇವತ್ತು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವಿಕೆ ದಿನ ಮತ್ತು ಹವಾಮಾನ ಶಾಸ್ತ್ರೀಯವಾಗಿ ಅಟ್ಲಾಂಟಿಕ್ ಚಂಡಮಾರುತ ಋತುವಿನ ಸಂಖ್ಯಾಶಾಸ್ತ್ರ ಹೇಳಿದ ಸಂಖ್ಯಾಶಾಸ್ತ್ರದ ಬಗ್ಗೆ ಮಾಹಿತಿ ನೀಡುವಂತಹ ದಿನ ಇದಾಗಿದೆ. ಇವತ್ತು ಪ್ರಮುಖವಾಗಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವಿಕೆ ದಿನ, ಆತ್ಮಹತ್ಯೆಯ ಬಗ್ಗೆ ಜಾಗೃತಿ ಮೂಡಿಸೋದು, ಆತ್ಮಹತ್ಯೆ ಸರಿಯಲ್ಲ ಅಂತ ಅದನ್ನು

ನಿವಾರಣೆ ಮಾಡೋದರಲ್ಲಿ, ಮನಸ್ಸಿನಲ್ಲಿ ಕೂತಂತಹ ಒಂದು ಆತ್ಮಹತ್ಯೆಯ ಯೋಚನೆಯನ್ನು ನಿವಾರಣೆ ಮಾಡೋದರಲ್ಲಿ ಹೆಚ್ಚು ಜನರಲ್ಲಿ ಜಾಗೃತಿ ಮೂಡಿಸುವ ದಿನ ಅಂತ ಕೂಡ ಗುರುತಿಸಲಾಗಿದೆ. ಹಾಗೆ ಇನ್ನೂ ಸಾಕಷ್ಟು ವಿಶೇಷತೆಗಳು ಈ ದಿನದಲ್ಲಿ ಇದೆ. ಏನೇನಿದೆ ಅಂತ ನೋಡ್ತಾ ಸಾಗೋಣ. ಯಾರ್ಯಾರ ಹುಟ್ಟುಹಬ್ಬಗಳಿದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಮುಂದೆ ನೀಡಲಾಗುತ್ತೆ ಒಂದು ಮಧುರವಾದ ಗೀತೆಯೊಂದಿಗೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರುಗಳು ಹಾಡಿರುವ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಸಂಗ್ರಾಮ ಚಿತ್ರದ ಗೀತೆಯನ್ನು ಕೇಳಿ ಬನ್ನಿ.

0: ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿಯಿದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಸೆಪ್ಟೆಂಬರ್ 10 ಈ ದಿನ ಓರ್ವ ಖ್ಯಾತ ನಟರ ಜನ್ಮದಿನ ಕೂಡ ಆಗಿದೆ. ಈಗಾಗಲೇ ನಿಮಗೆ ಗೊತ್ತಾಗಿರಬಹುದು, ಅವರೇ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ರಮೇಶ್ ಅರವಿಂದ್. ರಮೇಶ್ ಅವರ ಜನ್ಮದಿನ ಕೂಡ ಹೌದು. ಇವರ ನಟನೆಯ ಚಿತ್ರಗಳು ಬಹಳಷ್ಟು ಹೆಸರು ಮಾಡಿವೆ. ಚಂದ್ರಮುಖಿ ಪ್ರಾಣಸಖಿ ಇರಬಹುದು, ಅಮೇರಿಕಾ ಅಮೇರಿಕಾ ಇರಬಹುದು, ಅಮೃತವರ್ಷಿಣಿ, ಬೆಳ್ಳಿ ಮೋಡಗಳು, ರಾಮಶ್ಯಾಮ ಭಾಮ, ಉಲ್ಟಾ ಪಲ್ಟಾ, ತುತ್ತಮುತ್ತ, ಪಂಚಮ ವೇದ, ಅರಗಿಣಿ, ಈ ಎಲ್ಲ ಇನ್ನೂ ಸಾಕಷ್ಟು ಚಿತ್ರಗಳು ಇವರಿಗೆ ಹೆಸರನ್ನು ತಂದುಕೊಟ್ಟಿದೆ. ಬಹಳ ಅದ್ಭುತ ನಟನೆಯ ಭಾರತೀಯ ಚಿತ್ರರಂಗದ ನಟ, ನಿರ್ದೇಶಕ, ದೂರದರ್ಶನ ನಿರೂಪಕ, ಚಿತ್ರಕಥೆಗಾರ ಅಂತ ಕೂಡ ಇವರು ಖ್ಯಾತಿಯನ್ನು ಪಡೆದಿದ್ದಾರೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅರವಿಂದ್ ನಟ, ರಮೇಶ್ ಅರವಿಂದ್, ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರದೇ ಅಭಿನಯದ ಉಲ್ಟಾ ಪಲ್ಟಾ ಚಿತ್ರದ ಒಂದು ಸುಮಧುರ ಗೀತೆಯನ್ನು ಕೇಳಿ ಬನ್ನಿ. ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆಯನ್ನು ವಿ ಮನೋಹರ್ ಅವರು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿದ್ದಾರೆ ಈ ಗೀತೆಯನ್ನು. ಉಲ್ಟಾ ಪಲ್ಟಾ ಚಿತ್ರದ ಗೀತೆ ಇದು.

ಶುಭದಯ ಕರ್ನಾಟಕ ಕಾರ್ಯಕ್ರಮ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಇನ್ನು ಈ ದಿನ ಮತ್ತೋರ್ವ ಹಿರಿಯ ನಟಿ ಅವರನ್ನು ನೆನಪಿಸ್ಕೊಳ್ಳುವಂಥ ದಿನ ಇಂದು. ರಮೇಶ್ ಅರವಿಂದ್ ಅವರಿಗೆ ನೀವು ಸಾಕಷ್ಟು ಜನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀರಾ. ನಿಮ್ಮೆಲ್ಲರ ಪ್ರೀತಿಪೂರ್ವಕ ಸಂದೇಶಗಳಿಗೆ ಧನ್ಯವಾದಗಳು. ಇನ್ನು ನಮ್ಮ ಕನ್ನಡ ಚಿತ್ರರಂಗದ ಮೇರು ನಟ, ನಿರ್ಮಾಪಕ, ನಿರ್ದೇಶಕ, ಗಾಯಕ ರವಿ ಅವರ ಪತ್ನಿ ಬಿ ವಿ ರಾಧಾ ಹಿರಿಯ ನಟಿ, ಅವರು ಈ ದಿನ ಇಹಲೋಕ ತ್ಯಜಿಸಿದ ದಿನ. ಒಂದು ಹೆಣ್ಣಿನ ಕಥೆ ಚಿತ್ರದ ಅವರ ನಟನೆಯ ಒಂದು ಗೀತೆಯನ್ನು ಪ್ರಸಾರ ಮಾಡೋದ್ರ ಮೂಲಕ ನಟಿ ಬಿ ವಿ ರಾಧಾ ಅವರ ನಟನೆಯನ್ನು, ಅವರ ಸುಂದರ ಮುಖವನ್ನು ನೆನಪಿಸಿಕೊಳ್ಳೋಣ. ಈ ಗೀತೆಯನ್ನು ಕೇಳಿ ಆನಂದಿಸಿ.

0: ಭಾರತೀಯ ಎವರ್ಗ್ರೀನ್ ಸಾಂಗ್ ಇದು ಅಂತ ಹೇಳ್ಬೋದು. ಟಿ ಜಿ ಲಿಂಗಪ್ಪನವರ ಸಂಗೀತ, ವಿಜಯ್ ನರಸಿಂಹ ಅವರ ಶ್ರೀಮಂತ ಸಾಹಿತ್ಯ ಈ ಗೀತೆಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಹಾಡಿದ ಗೀತೆ ಒಂದು ಹೆಣ್ಣಿನ ಕಥೆ ಚಿತ್ರದ್ದಾಗಿತ್ತು. ಕೇಳ್ತಾ ಇದ್ದೀರಾ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.
1: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಮತ್ತೊಂದು ಉಲ್ಲಾಸ ತುಂಬಿಸುವ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ. ಈ ಗೀತೆಗಿದೆ ಬಂಧನ ಚಿತ್ರದ ಗೀತೆ ಇದು.

ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ಕೆ ಕಲ್ಯಾಣ್. ನಾನು ಯಾವಾಗಲೂ ವಿವಿಧ ಭಾರತೀಯನ ಕೇಳ್ತಾ ಇರ್ತೀನಿ. ಯಾವುದೇ ಒಂದು ಹಾಡಿನ ಹಿಂದೆ ಶ್ರಮಿಸಿದಂತ ಪ್ರತಿಯೊಬ್ಬರ ಹೆಸರನ್ನ ಉಲ್ಲೇಖಿಸಿ ಅವರಿಗೆ ಕೊಡೋ ಗೌರವವನ್ನು ಕೊಟ್ಟು ಈ ಹಾಡನ್ನ ಜನಗಳ ಮನಸ್ಸಿಗೆ ಮುಟ್ಟಿಸುವಂತ ತುಂಬಾ ಒಂದು ಪ್ರೀತಿಯ ಕಾರ್ಯಕಲ್ಪವನ್ನು ಮಾಡ್ತಾ ಇರುವಂತಹ ವಿವಿಧ ಭಾರತಿಗೆ ಸದಾ ಕಾಲ ನಾವೆಲ್ಲರೂ ಋಣಿಯಾಗಿರ್ತೀವಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಕೇಳಿ ವಿವಿಧ ಭಾರತಿ.

0: ನಾನಿರುವುದೇ ನಿನಗಾಗಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರುಗಳು ಹಾಡಿದ ಈ ಯುಗಳ ಗೀತೆ ಚಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತವಿದ್ದ ಗೀತೆಯಾಗಿತ್ತು.
1: ಬೆಟ್ಟ ಗುಡ್ಡ
2: ಕೆರೆ ಕುಂಟೆ
1: ಗಿಡ ಮರಗಳಿಲ್ಲದ ಊರು
2: ಮರುಭೂಮಿ ಇದ್ದಂತೆ.
1: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
2: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
2: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
2: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ವಿವಿಧ ಭಾರತಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 9:02:10 ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ, ವಿವಿಧ ಭಾರತಿ ಟ್ಯೂನ್ ಮಾಡಿದ್ದೀರಾ. ಆತ್ಮೀಯ ಕೇಳುಗರ ಅನೇಕರು ಇದುವರೆಗೆ ಕೇಳಿದ ಎಲ್ಲ ಕಾರ್ಯಕ್ರಮಗಳ ಕುರಿತಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ್ದೀರಾ. ಧನ್ಯವಾದಗಳು. ಅನೇಕ ಸಂದೇಶಗಳು ಬರ್ತಾನೇ ಇವೆ. ಮೊದಲಿಗೆ ಎಲ್ಲರಿಗೂ ಧನ್ಯವಾದಗಳು. ಇಂದಿನ ವಿಶೇಷ ಕಾರ್ಯಕ್ರಮ ಆರಂಭಿಸೋಣ. ಹೌದು, ಈ ದಿನ ಏನು ವಿಶೇಷ? ಪ್ರಮುಖವಾಗಿ ನಾವು ಬೆಳಕು ಚೆಲ್ಲಬೇಕಾದ ಒಂದು ವಿಷಯ ಅಂದರೆ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವಿಕೆಯ ದಿನ. ಇಂದು ಆತ್ಮಹತ್ಯೆಯ ಬಗ್ಗೆ ಜಾಗೃತಿ ಮೂಡಿಸಿ ಅದನ್ನು ತಡೆಗಟ್ಟುವಂತಹ ಒಂದು ಪ್ರಯತ್ನ ಮಾಡಬೇಕು ಅನ್ನೋದರ ಮೇಲೆ ಬೆಳಕು ಚೆಲ್ಲೋದಕ್ಕೆ ಈ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ನೋಡಿ, ನಮ್ಮ ಸಮಾಜದಲ್ಲಿ ಸಾಮಾಜಿಕ ಪಿಡುಗುಗಳಾದಂತಹ ವರದ

ಶೋಷಣೆ, ಬಾಲಕಾರ್ಮಿಕ ಪದ್ಧತಿ, ಬಾಲ್ಯ ವಿವಾಹ ಇತ್ಯಾದಿಗಳ ಜೊತೆ ಜೊತೆಗೆ ಈ ಆತ್ಮಹತ್ಯೆ ಕೂಡ ಒಂದು ದೊಡ್ಡ ಪಿಡುಗಾಗಿ ನಿಂತಿದೆ. ಆತ್ಮಹತ್ಯೆ ಮಹಾಪಾಪ ಅನ್ನೋ ಮಾತು ಜನಜನಿತ, ಆದರೂ ಆತ್ಮಹತ್ಯೆಯ ಕೇಸ್ಗಳ ಸಂಖ್ಯೆ ಏರುತ್ತಲೇ ಇದೆ. ತಪ್ಪು ಅಂತ ಗೊತ್ತಿದ್ರೂ ಅನೇಕರು ಆತ್ಮಹತ್ಯೆಗೆ ಶರಣಾಗೋದನ್ನು ನಾವು ನೋಡಿರ್ತೇವೆ. ವರ್ಷಕ್ಕೆ ಸರಿಸುಮಾರು ಸಾವಿರಾರು ಆತ್ಮಹತ್ಯೆ ಪ್ರಕರಣಗಳು ಅಂತ ಹೇಳ್ಬೋದು. ಇಷ್ಟು ಅಂತ ಹೇಳೋಕ್ಕಾಗೋದಿಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಏರ್ತಲೇ ಇದೆ ಅನ್ನೋದು ಆಘಾತಕಾರಿ ವಿಷಯವಾಗಿದೆ. ಇದರ ಬಗ್ಗೆ ಹೆಚ್ಚು ಬೆಳಕು ಚೆಲ್ಲಿ ಜಾಗೃತಿ ನಮ್ಮಲ್ಲಿ ನಾವು ಮೂಡಿಸಿಕೊಂಡು ನೊಂದವರಿಗೆ ಸಾಂತ್ವನ ಹೇಳುವುದರ ಮೂಲಕ ಈ ಒಂದು ಪಿಡುಗನ್ನು ನಮ್ಮ ಸಮಾಜದಿಂದ ದೂರ ಮಾಡುವ ಒಂದು ಪ್ರಯತ್ನವನ್ನು ನಾವು ಮಾಡಬಹುದಾಗಿದೆ. ಕೇಳ್ತಾ ಇದ್ದೀರಾ ಇಂದಿನ ವಿಶೇಷ ಕಾರ್ಯಕ್ರಮ ವಿವಿಧ ಭಾರತೀಯ. ಈ ಸಮಯದಲ್ಲಿ ನಿಮ್ಮ ಜೊತೆಯಾಗಿರೋದು ನಿಮ್ಮ ಗೆಳತಿ ನಂದಿನಿ.

0: ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತ ಇದ್ದಂತಹ ಈ ಮಧುರ ಗೀತೆ ಗಂಗಾ ಕಾವೇರಿ ಚಿತ್ರದಾಗಿತ್ತು. ಕೆ ಎಸ್ ಚಿತ್ರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗೀತೆಗೆ ಧನಿಯಾಗಿದ್ದರು.
1: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
2: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
1: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
3: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

ನಮ್ಮ ಬಸವ ಚಿತ್ರಕ್ಕಾಗಿ ಸೋನು ನಿಗಮ್, ಶ್ರೇಯಾ ಘೋಷಾಲ್ ಮತ್ತು ಸಂಗಡಿ ಗೃಹ ಹಾಡಿದ ಗುರು ಕಿರಣ್ ಅವರ ಸಂಗೀತ ಸಂಯೋಜನೆ ಇದ್ದ ಗೀತೆಯನ್ನ ನೀವು ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಆತ್ಮಹತ್ಯೆ ತಡೆ ದಿನ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಆತ್ಮಹತ್ಯೆ ಬಗ್ಗೆ ಜಾಗೃತಿ ಮೂಡಿಸೋದು ಕೂಡ ಈ ದಿನದ ಉದ್ದೇಶ. ಆತ್ಮಹತ್ಯೆ ತಡೆ ದಿನಾಚರಣೆ ಅಂತ ಈ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ವರದಿ ಪ್ರಕಾರ ಪ್ರತಿ 3.1 ನಿಮಿಷಕ್ಕೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮೂಲಕ ಜೀವ ಕಳೆದುಕೊಳ್ಳೋದನ್ನು ರೆಕಾರ್ಡ್ ಮಾಡಲಾಗಿದೆ 2024 ವರದಿಯ ಪ್ರಕಾರ. ಅಂದರೆ ಸಂಪೂರ್ಣವಾಗಿ ಪ್ರಾಣ ಕಳೆದುಕೊಳ್ಳೋದು, ಆತ್ಮಹತ್ಯೆಗೆ ಪ್ರಯತ್ನ ಮಾಡೋದು 1 to 20 ಶೇಕಡ ಪ್ರಮಾಣದಲ್ಲಿ ನಡೀತಾ ಇದ್ದರೆ, ಸಂಪೂರ್ಣವಾಗಿ ಆತ್ಮಹತ್ಯೆ ಮಾಡಿಕೊಂಡಾಗ ಸಂಪೂರ್ಣ ಪ್ರಾಣ ಕಳೆದುಕೊಳ್ಳೋವಂಥದ್ದು ಪ್ರತಿ 3.1 ನಿಮಿಷಕ್ಕೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾನೆ, ತನ್ನ ಜೀವನ ತಾನೇ ತೆಗೆದುಕೊಳ್ತಾ ಇದ್ದಾನೆ, ಪ್ರಾಣ ಬಿಡ್ತಾ ಇದ್ದಾನೆ ಅನ್ನೋದು ಒಂದು ಇಲ್ಲಿನ ಕ್ರೈಮ್ ರೆಕಾರ್ಡ್ಸ್ ವರದಿ ಪ್ರಕಾರ ದಾಖಲಾಗಿರುವಂಥದ್ದು 2024 ವರದಿ ಪ್ರಕಾರ. ಇಲ್ಲಿ ಒಂದು ವಿಷಯ ಹೇಳಬೇಕು, ಕಾಲಾಯ ತಸ್ಮೈ ನಮಃ ಅನ್ನೋ ಮಾತು ಎಲ್ಲರೂ ಕೇಳಿರ್ತೀರ. ಕಾಲಕ್ಕೆ ಎಲ್ಲವನ್ನ ಶಮನಗೊಳಿಸುವ ಶಕ್ತಿ ಇದೆ ಅನ್ನೋದನ್ನು ಮನುಷ್ಯ ಮರೆಯಬಾರದು. ಯಾಕೆಂತಂದರೆ ಆ ಸಮಯದಲ್ಲಿ, ಯಾವುದೋ ಒಂದು ಸಮಯದಲ್ಲಿ ಕೆಟ್ಟ ಗಳಿಗೆಯಲ್ಲಿ ಏನೋ ಒಂದು ಆಗಬಾರದು ಆಗುತ್ತೆ, ಅಥವಾ ತಾವು ನಿರೀಕ್ಷೆ ಮಾಡದಿದ್ದದ್ದು ಆಗುತ್ತೆ, ನಿರೀಕ್ಷೆ ಮಾಡಿರೋದು ಆಗೋದಿಲ್ಲ, ತಮ್ಮ ಕೈ ಮೀರಿದ್ದು ಆಗುತ್ತೆ, ಅಥವಾ ತಮಗೆ ಇಷ್ಟವಿಲ್ಲದ್ದು ಆಗುತ್ತೆ ಅನ್ನೋದಾದರೆ, ಸ್ವಲ್ಪ ಆ ಒಂದು ಸಮಯ ಕೆಲವು ಕ್ಷಣಗಳನ್ನು ಅಥವಾ ಕೆಲವು ಗಂಟೆಗಳನ್ನು ದಾಟಿದ್ರೆ ಖಂಡಿತ ಎಲ್ಲೋ ಒಂದು ದಾರಿ ಕಾಣಿಸುತ್ತೆ ಅನ್ನೋದನ್ನು ಮನುಷ್ಯ ಮರಿಬಾರ್ದು. ಉದಾಹರಣೆಗೆ, ಓರ್ವ ವಿದ್ಯಾರ್ಥಿ ಯಾವುದೋ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ಸೋತಿದ್ದು, ಎಷ್ಟೋ ದಿನಗಳ ಕಾಲ ಓದಿ ಓದಿ ನಂತರ ಒಂದು ಪರೀಕ್ಷೆ ಬರೆಯೋವಾಗ ಏನೋ ಸಂದರ್ಭ ಬಂದು, ಅಥವಾ ಮರವಿನಿಂದಾಗಿ ಅಥವಾ ಆತಂಕದಿಂದಾಗಿ, ಒಳಗೆ ಮನಸ್ಸಿನಲ್ಲಿಯೇ ಇರುವಂಥ ಟೆನ್ಷನ್ನಿಂದಾಗಿ ಸರಿಯಾಗಿ ಪರ್ಫಾರ್ಮ್ ಮಾಡದೇ ಇರ್ಬೋದು ಎಂಟ್ರೆನ್ಸ್ ಎಕ್ಸಾಮ್ಗಳಲ್ಲಿ, ಅಥವಾ ಎಂಟ್ರೆನ್ಸ್ ಎಕ್ಸಾಮ್ ಲೀಕ್ ಆದ ಸಂದರ್ಭಗಳನ್ನು ನಾವು ಪತ್ರಿಕೆಗಳಲ್ಲಿ ನೋಡಿರ್ತೀವಿ. ಅಂಥ ಸಮಯದಲ್ಲಿ, ಅಥವಾ ಯಾರೋ ಒಬ್ಬ ಪ್ರೀತಿಸಿದ ವ್ಯಕ್ತಿ ತನ್ನ ಜೀವನದಲ್ಲಿ ಬರಲಾಗದಿದ್ದಕ್ಕಾಗಿ, ಆತನ ಸಂಘ ಸಿಗದಿದ್ದಕ್ಕಾಗಿ, ಬಿಸ್ನೆಸ್ ಕೈ ಹತ್ತದೆ ಹೋದದ್ದಕ್ಕಾಗಿ, ಅಥವಾ ಸಾಲದ ಹೊರೆ ತಡೆಯಲಾರದೆ ಕಂಗೆಡುವಂಥದ್ದು, ಮಕ್ಕಳು ಕ್ರೂರವಾಗಿ ವರ್ತಿಸಿದ್ದಕ್ಕೆ ಹಿರಿಯರು ಜೀವ ಕಳೆದುಕೊಳ್ಳುವಂಥದ್ದು, ಹೀಗೆ ಎಷ್ಟೋ ಬಗೆಯ ಪ್ರಕರಣಗಳನ್ನು ನಾವು ಪ್ರತಿದಿನವೂ ದಿನಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೀವಿ, ಓದ್ತಾ ಇರ್ತೀವಿ. ಈ ಎಲ್ಲ ಪ್ರಕರಣಗಳನ್ನು ಆಳವಾಗಿ ಪರಿಶೀಲನೆ ಮಾಡಿದಾಗ ಮನೋವೈದ್ಯರು ಹೇಳೋದೇನು ಅಂತಂದರೆ, ಮನೋಸ್ಥೈರ್ಯದ ಕೊರತೆ ಇವರಿಗೆ ಕಂಡು ಬರ್ತಾ ಇದೆ. ಅದಕ್ಕಾಗಿ ಆಪ್ತ ಸಮಾಲೋಚನೆ ಈ ಹಂತದಲ್ಲಿ ಬೇಕಾಗಿದೆ. ಇಂಥ ವ್ಯಕ್ತಿಗಳಿಗೆ ಮನೋಸ್ಥೈರ್ಯ ಕುಂದಿದವರಿಗೆ ಮನಸ್ಸಿಗೆ ತುಂಬ ನೋವಾದಾಗ ಆಪ್ತ ಸಮಾಲೋಚನೆ ಬೇಕಾಗಿದೆ ಅನ್ನೋದು ಕೂಡ ಮನೋವೈದ್ಯರ ಅಥವಾ ಆಪ್ತ ಸಮಾಲೋಚಕರ ಒಂದು ಕಿವಿ ಮಾತಾಗಿದೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಇರುವ ಜೀವವನ್ನು ಕಳೆದುಕೊಳ್ಳೋದು ಅಷ್ಟು ಸುಲಭವಲ್ಲ ಅನ್ನೋದು ಅವರಿಗೆ ಮನದಟ್ಟಾಗಬೇಕು.

ಅನುರಾಗ ಸಂಗಮ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಜೊತೆ ಸುಧಾರಾಣಿ ಅವರು ಧ್ವನಿಗೂಡಿಸಿದ್ರು. ಈ ಗೀತೆಗಾಗಿ ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತವಿತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ. ಇಂದಿನ ವಿಶೇಷ ಕಾರ್ಯಕ್ರಮ ಇದಾಗಿದೆ. ಈ ಆತ್ಮಹತ್ಯೆ ತಡೆ ದಿನ, ವಿಶ್ವ ಆತ್ಮಹತ್ಯೆ ತಡೆ ದಿನ, ಆತ್ಮಹತ್ಯೆ ತಡೆಗೆ ಒಂದು ಜಾಗೃತಿ ಮೂಡಿಸುವಂತಹ ದಿನ ಇದಾಗಿದೆ. ಆತ್ಮಹತ್ಯೆಗೆ ಶರಣಾಗುವ ಮುನ್ನ ಯಾವುದೇ ವ್ಯಕ್ತಿ ತನ್ನನ್ನು ತಾನು ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ತನ್ನನ್ನು ಅವಲಂಬಿಸಿರುವ ತನ್ನ ಮಕ್ಕಳು, ಮಡದಿ, ಪತಿ ಜೊತೆಗೆ ಇತರೆ ಆಪ್ತರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಜವಾಬ್ದಾರಿಗಳ ಬಗ್ಗೆಯೂ ಆತ ಯೋಚಿಸಬೇಕಾಗುತ್ತೆ. ನೀವು ಅನ್ಕೋಬಹುದು ಇಷ್ಟು ಎಲ್ಲ ಯೋಚನೆ ಯಾವನಿಗೆ ಯಾರಿಗಿರುತ್ತೆ? ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಮನಸ್ಸು ಕಂಗೆಟ್ಟಿರುತ್ತೆ, ಮನಸ್ಸಿಗೆ ಶಕ್ತಿಯೇ ಇರೋದಿಲ್ಲ ಅಂತ. ಹಾಗೆ ಆದಾಗಲೇ ಮನೋವೈದ್ಯರ ಅಥವಾ ಆಪ್ತ ಸಮಾಲೋಚಕರ ಒಂದು ಭೇಟಿ ಬಹಳ ಅಗತ್ಯವಾಗುತ್ತೆ. ಮನೋದೌರ್ಬಲ್ಯ ಇರೋಂಥವರೇ ಆತ್ಮಹತ್ಯೆಗೆ ಶರಣಾಗೋದು. ಹಾಗಾಗಿಯೇ ಆಪ್ತ ಸಮಾಲೋಚಕರಿರ್ಬೋದು ಅಥವಾ ಮನೋವೈದ್ಯರಿರ್ಬೋದು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಅವರದೇ ಆದ ಕ್ರಮದಲ್ಲಿ ನೀಡ್ತಾ ಹೋಗ್ತಾರೆ. ಹಾಗಾಗಿ ಸ್ವಲ್ಪ ಆ ಸಮಯವನ್ನು ಬಿಟ್ಟು ಒಂದು ಕೆಲವು ಕ್ಷಣಗಳನ್ನು ಅಥವಾ ಕೆಲವು ಗಂಟೆಗಳನ್ನು ಬಿಟ್ಟು ನಂತರ ತಮ್ಮ ಸಮಸ್ಯೆ ಬಗ್ಗೆ ಯೋಚನೆ ಮಾಡಿದರೆ ಇದೇನೂ ಇಲ್ಲ ಅನ್ನುವ ಮಟ್ಟಕ್ಕೆ ಎಷ್ಟೋ ಜನ ಒಂದು ಆ ಯೋಚನೆಯಿಂದ, ಆ ಕೆಟ್ಟ ಆಲೋಚನೆಯಿಂದ ಹೊರಬಂದದ್ದು ಕೂಡ ಇದೆ. ಹಾಗಾಗಿ ಮನೋದೌರ್ಬಲ್ಯ ಇರಬಾರದು ಅನ್ನೋ ಒಂದು ತಜ್ಞರ ಅಭಿಪ್ರಾಯವಾಗಿದೆ. ಇನ್ನೂ ಇದರ ಬಗ್ಗೆ ಸಾಕಷ್ಟು ಮಾತುಕತೆಯನ್ನು ಆಡ್ತಾ ಸಾಗೋಣ. ಈಗ ವಾಣಿ ಜೈರಾಮ್ ಅವರು ಹಾಡಿರುವ ಒಂದು ಗೀತೆ, ದೇವದಾಸಿ ಚಿತ್ರದ ಎಸ್ ಜಾನಕಿ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಈ ಹಾಡಿಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದೆ.

0: ಇಂಪಾದ ಹಾಡುಗಳನ್ನು ಕೇಳಿ ಆನಂದಿಸ್ತಾ ಇದ್ದೀವಿ ಅಂತ ಇದ್ದಾರೆ ವಾರಿಣಿ ವಿಜಯನಗರದಿಂದ. ಈ ಒಂದು ಅದ್ಭುತವಾದ ಗೀತೆಗಾಗಿ ಧನ್ಯವಾದಗಳು ವಿವಿಧ ಭಾರತಿಗೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೂ ಧನ್ಯವಾದಗಳು. ಈಗ ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳೋಣ, ಒಂದು ಆಮೇಲೆ ಒಂದು ಪ್ರಾಯೋಜಿತ ಕಾರ್ಯಕ್ರಮವಿದೆ, ನಂತರ ಇಂದಿನ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
3: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
2: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗ್ ಕಣ್ ಕೊಟ್ಟು ನೋಡ್ತಾ ಇಲ್ಲ, ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಆತ್ಮಹತ್ಯೆ ತಡೆಗೆ ಬೇಕಾದ ಕ್ರಮಗಳ ಕುರಿತಾಗಿ ಮಾತನಾಡ್ತಾ ಇದ್ವಿ. ಆತ್ಮಹತ್ಯೆ ತಡೆ ದಿನ ಅಂತ ಈ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. 2003 ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸೂಯಿಸೈಡ್ ಪ್ರಿವೆನ್ಷನ್ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ ಜೊತೆಗೂಡಿ ಈ ಆತ್ಮಹತ್ಯೆ ಅನ್ನುವ ಒಂದು ಕ್ರಮ ಎಷ್ಟು ಕ್ರೂರವಾದದ್ದು, ಎಷ್ಟು ಆಘಾತಕಾರಿ, ಎಷ್ಟು ಕೆಟ್ಟದ್ದು ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಿ ಆ ಒಂದು ಏನಂತಾರೆ ಆ ಒಂದು ಯೋಚನೆಯಿಂದ ಒಬ್ಬ ಮನುಷ್ಯ ಈಚೆ ಬರೋದಕ್ಕೆ ಏನೇನು ಬೇಕೋ ಎಲ್ಲ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಇದರ ಈ ಒಂದು ದಿನವನ್ನು ಆಚರಣೆಯನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಆತ್ಮಹತ್ಯೆ ತಡೆಗಟ್ಟುವಿಕೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದು ಕೂಡ ಬಹಳ ಮುಖ್ಯವಾಗಿದೆ. ವಿಶೇಷವಾಗಿ ನೋಡೋದಾದರೆ ಯುವಕರಲ್ಲಿ ಈ ಒಂದು ಆತ್ಮಹತ್ಯೆ ಜಾಸ್ತಿ ಕಾಣಸಿಗುತ್ತೆ ಅನ್ನೋದು ಅಂಕಿಅಂಶಗಳ ಪ್ರಕಾರ ಗೊತ್ತಾಗ್ತಾ ಇದೆ. ಒಂದು ಅಂಕಿಅಂಶ ಹೇಳುತ್ತೆ, ಇಡೀ ಜಗತ್ತಿನಲ್ಲಿ ವರ್ಷಕ್ಕೆ 800,000 ಹೆಚ್ಚು ಜನ ಆತ್ಮಹತ್ಯೆಯ ಯೋಚನೆ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಬೆಳಕಿಗೆ ಬಂದಿದೆ. ಯಾವುದೇ ಕೋವಿಡ್ ಅಲ್ಲ, ಕ್ಷಯ ಅಲ್ಲ, ಕ್ಯಾನ್ಸರ್ ಅಲ್ಲ, ಇನ್ಯಾವುದೇ ರೀತಿಯ ಅಂಟು ರೋಗವಲ್ಲ ಇದು. ಆದರೆ ಆತ್ಮಹತ್ಯೆ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ್ದು. ಹಾಗೆ ನೋಡಿದ್ರೆ ಇದು ಸಾರ್ವಜನಿಕ ಆರೋಗ್ಯ ಸವಾಲು ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿಗೆ ಮಾತ್ರ ಸಂಬಂಧಿಸಿದ್ದಲ್ಲ ಅಂತ ಕೂಡ ಹೇಳಲಾಗಿದೆ. ಒತ್ತಡ ನಿವಾರಣೆ ಮಾಡಿಕೊಳ್ಳೋದು ಆತ್ಮಹತ್ಯೆ ತಡೆಗಟ್ಟುವ ಒಂದು ಮಾರ್ಗವಾಗಿದೆ ಅನ್ನೋದು ಬಹಳ ಮುಖ್ಯ ವಿಷಯ. ಜೊತೆಗೆ ಈ ವರ್ಷದ ಘೋಷವಾಕ್ಯ ತಿಳ್ಕೊಬೇಕಲ್ಲ, ಆತ್ಮಹತ್ಯೆ ದೃಷ್ಟಿಕೋನ ಬದಲಾಯಿಸಬೇಕು, ಇದರ ಬಗ್ಗೆ ಸಂಭಾಷಣೆ ಮಾಡಬೇಕು. ಅಂದರೆ ಯಾವುದೇ ವ್ಯಕ್ತಿಯ ಜೊತೆ ಮಾತನಾಡುವುದರ ಮೂಲಕ ತಮ್ಮ ಮನಸ್ಸಿನ ದುಗುಡವನ್ನು, ಆತಂಕವನ್ನು, ಮನಸ್ಸಿನ ನೋವನ್ನು ಹೇಳ್ಕೊಳ್ಳೋದ್ರ ಮೂಲಕ ತಮ್ಮ ನೋವನ್ನು ಹೊರಹಾಕಿದ್ರೆ ಎಷ್ಟೋ ಬಾರಿ ಆತ್ಮಹತ್ಯೆಯ ಯೋಚನೆಗಳು ದೂರವಾಗುವ ಸಾಧ್ಯತೆ ಇದೆ. ಹಾಗಾಗಿ ಮಾತುಕತೆ ಆಡಬೇಕು ಅನ್ನೋದು ಬಹಳ ಮುಖ್ಯ ವಿಷಯ, ಬಹಳ ಒತ್ತು ಕೊಟ್ಟು ಹೇಳುವಂತಹ ವಿಷಯ. ಕೆಲವರು ಇರ್ತಾರೆ ಏನೂ ಮಾತಾಡೋದಿಲ್ಲ, ಯಾವುದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಿಲ್ಲ, ಯಾರ ಹತ್ರನೂ ಏನೂ ಹೇಳ್ಕೊಳ್ಳಲ್ಲ, ಅವರಿಗೆ ಸ್ನೇಹಿತರು ಸ್ನೇಹಿತೆಯರೇ ಇರೋದಿಲ್ಲ, ಆಪ್ತರು ಅನ್ನೋರು ಇರೋದಿಲ್ಲ. ಅಂಥವರ ಬಗ್ಗೆ ಬಹಳಷ್ಟು ಅಂದರೆ ತಮ್ಮ ಅವರ ಸುತ್ತಮುತ್ತಲಿನವರು ಅವರನ್ನು ಇವರು ಕಡೆಗಣಿಸಿದ್ರು ಕೂಡ ಅವ್ರ ಮೇಲೆ ಒಂದು ಕಣ್ಣಿಟ್ಟಿದ್ದು ಅವ್ರು ಯಾಕೆ ಆ ರೀತಿ ಇದ್ದಾರೆ ಅಂತ ಹೆಚ್ಚು ಹೆಚ್ಚು ಅವರನ್ನು ಮಾತನಾಡಿಸಿ ಅವರಿಗೆ ಕಂಫರ್ಟ್ ಫೀಲ್ ಮಾಡಿಸಿ ನಂತರ ಅವರ ದುಗುಡ ದುಮಾನಗಳೇನೇನಿದೆ ಅವೆಲ್ಲವನ್ನು ತಿಳ್ಕೊಳ್ಳೋದ್ರ ಮೂಲಕ ಒಬ್ಬ ವ್ಯಕ್ತಿಯನ್ನು ಆತ್ಮಹತ್ಯೆ ಮಾಡಿಕೊಳ್ಳೋದ್ರಿಂದ ತಡೆಗಟ್ಟಬಹುದು ಅನ್ನೋದು ತಜ್ಞರ ಅಭಿಪ್ರಾಯ.

ಈಗಷ್ಟೇ ನೀವು ಕೇಳಿದ್ದು ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದಂತಹ ಗೀತೆ ಕನಸುಗಾರ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಮತ್ತು ಸಂಗಡಿಗರು ಹಾಡಿದ ಗೀತೆ, ಕ್ಷಮಿಸಿ, ಇದು ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇತ್ತು. ಕನಸುಗಾರ ಚಿತ್ರದ ಗೀತೆ, ಹಂಸಲೇಖ ಅವರ ಸಾಹಿತ್ಯವಲ್ಲ, ಕ್ಷಮಿಸಿ. ನೋಡಿ, ಕಾಮನ ಬಿಲ್ಲೆ ಮಾತಾಡೆ ಅಂತ ಪದಗಳನ್ನು ಕೇಳಿದ್ರಲ್ಲ, ಆ ಒಂದು ಹಾಡಿನ ಸಾಲು ಖಂಡಿತ ಹೌದು. ಆತ್ಮಹತ್ಯೆಗೆ ಯೋಚನೆಗೆ ಆತ್ಮಹತ್ಯೆ ಅಂತ ಯೋಚನೆ ಮನಸ್ಸಿನಲ್ಲಿ ಬರೋದಕ್ಕೂ ಮುಂಚೆ ಒಬ್ಬ ಮನುಷ್ಯ ತನ್ನನ್ನು ತಾನು ತನ್ನ ಪರಿಸರಕ್ಕೆ ತೆರೆದುಕೊಳ್ಳಬೇಕು, ಮುಕ್ತವಾಗಿ ಮಾತನಾಡುವ ಮನಸ್ಸನ್ನು ಮಾಡಬೇಕಾಗತ್ತೆ. ಮನೋದೌರ್ಬಲ್ಯ ಇರೋಂಥವರು ಆತ್ಮಹತ್ಯೆಗೆ ದಾರಿ ಮಾಡಿಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ತಮ್ಮ ಜೀವವನ್ನು ತಾವೇ ಕಳೆದುಕೊಳ್ಳೋದು ಅಂದರೆ ಸಣ್ಣ ಮಾತಲ್ಲ. ಉದಾಹರಣೆಗೆ ಹೇಳೋದಾದರೆ, ಯಾರೋ ಯಾರಿಗೋ ಒಬ್ಬ ವ್ಯಕ್ತಿಗೆ ತೀವ್ರ ಕಾಯಿಲೆ ಸಮಸ್ಯೆ ಇದೆ ಅಂತ ಅಂದ್ಕೊಳ್ಳಿ, ಅವರ ಸುತ್ತಮುತ್ತಲಿನ ಜನ ಅವರಿಗೆ ಸಹಕರಿಸಬೇಕು. ಅವರ ಕಾಯಿಲೆ ಏನೂ ಅಲ್ಲ, ವಾಸಿ ಆಗಬಹುದು, ಸರಿಯಾದ ಸಮಯಕ್ಕೆ ಔಷಧ ಇತ್ಯಾದಿ ಔಷಧೋಪಚಾರ ಮಾಡಿಕೊಂಡ್ರೆ ಖಂಡಿತ ವಾಸಿ ಆಗಬಹುದು ಅನ್ನೋ

ಒಂದು ಸ್ಥೈರ್ಯ ಅವರಿಗೆ ಕೊಡ್ತಾ ಹೋಗಬೇಕಾಗತ್ತೆ. ಅದು ವಾಸಿ ಆಗುತ್ತೋ ಇಲ್ವೋ ಅದು ಬೇರೆ ಮಾತು, ಆದರೆ ಅವರಿಗೆ ಆ ರೀತಿಯ ಒಂದು ಸ್ಥೈರ್ಯ ನೀಡಬೇಕು. ಹಾಗಾಗಿ ಸುತ್ತಮುತ್ತಲಿನ ಪರಿಸರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಪ್ರಕೃತಿಯನ್ನು ನೋಡಿ ಸವಿಯೋದು ಅಥವಾ ಪ್ರಕೃತಿಯಲ್ಲಿನ ಹಲವಾರು ವೈಶಿಷ್ಟ್ಯತೆಗಳನ್ನು ಸವಿಯೋದು, ತಮ್ಮ ಮನಸ್ಸನ್ನು ಸ್ವಲ್ಪ ಬೇರೆ ಕಡೆ ಗಮನ ಹರಿಸೋದ್ರ ಮೂಲಕ ಕೂಡ ಈ ಒಂದು ಕೆಟ್ಟ ಆಲೋಚನೆಯಿಂದ ಹೊರಬರೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಜ್ಞರು ಅಭಿಪ್ರಾಯಪಡ್ತಾರೆ. ಇಂಥ ಹತ್ತು ಹಲವು ಮಾರ್ಗಗಳನ್ನು ಆ ವ್ಯಕ್ತಿ ಕಂಡುಕೊಳ್ಳೋದಕ್ಕೆ ತನ್ನ ಪರಿಸರ ಅಥವಾ ತನ್ನ ಸುತ್ತಮುತ್ತಲಿನ ಜನರ ಸಹಕಾರ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಒಂದು ಕಾಯಿಲೆ ಅಲ್ಲ ಇದು, ಒಂದು ಅಂಟುರೋಗ ಅಲ್ಲ, ಆದರೆ ಮನೋರೋಗ ಇದು. ಮನೋ ದೌರ್ಬಲ್ಯವನ್ನು ಹೆಚ್ಚು ಮಾಡುವಂತಹ ಹೆಚ್ಚು ಮಾಡುವ ಮೂಲಕ ಅಷ್ಟು ಅಮೂಲ್ಯವಾದ ತನ್ನ ದೇಹದಲ್ಲಿನ ಪ್ರಾಣವನ್ನೇ ತೆತ್ತುವಂತಹ ಒಂದು ಮನೋದೌರ್ಬಲ್ಯಕ್ಕೆ ಆ ವ್ಯಕ್ತಿ ಒಳಗಾಗಿದ್ದಾನೆ ಅಂತಂದರೆ ಇನ್ನು ಅದೆಷ್ಟು ತೀವ್ರತರವಾದದ್ದು ಅನ್ನೋದು ಒಂದು ಐಡಿಯಾ ಬರುತ್ತಲ್ವ ನಿಮಗೆ. ಹಾಗಾಗಿ ಈ ಎಲ್ಲ ವಿಷಯಗಳ ಬಗ್ಗೆ ಗಮನ ಹರಿಸೋದಕ್ಕೇ ಆತ್ಮಹತ್ಯೆ ತಡೆ ದಿನಾಚರಣೆಯನ್ನು ಈ ದಿನ ಆಚರಣೆ ಮಾಡಲಾಗ್ತಾ ಇದೆ. ಕೇಳ್ತಾ ಇದ್ದೀರಾ ಇಂದಿನ ವಿಶೇಷ ಕಾರ್ಯಕ್ರಮ. ಮುಂದಿನ ಮಧುರವಾದ ಗೀತೆ ಕಾವೇರಿ ಚಿತ್ರದ್ದು, ಎಸ್ ಜಾನಕಿ ಮತ್ತು ಪಿ ಬಿ ಶ್ರೀನಿವಾಸ್ ಹಾಡಿದ್ದಾರೆ, ವಿಜಯ ನರಸಿಂಹ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿದೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಆತ್ಮಹತ್ಯೆ ತಡೆಗಟ್ಟುವಿಕೆ ದಿನಾಚರಣೆ ಕುರಿತಾಗಿ ಮಾತನಾಡ್ತಾ ಇದ್ವಿ. ನಮ್ಮ ಕೇಳುಗರಾದ ಶಾಂತ

ಆರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಕಣ್ತರಿಸುವಂತಹ ಮಾಹಿತಿ, ಉಪಯುಕ್ತ ಮಾಹಿತಿ ಇದರಲ್ಲಿ ಅಡಗಿದೆ. ಒಂದು ಸಣ್ಣ ಮಾತು, ಒಂದು ಸಣ್ಣ ಬೆಂಬಲವು ಒಬ್ಬರ ಬದುಕಿನಲ್ಲಿ ದೊಡ್ಡ ಭರವಸೆಯಾಗಬಹುದು. ಸಮಯಕ್ಕೆ ನೀಡುವ ಕಾಳಜಿ, ಪ್ರೀತಿ, ಬೆಂಬಲ ಬಹಳ ಮಹತ್ವದ್ದು ಅನ್ನುವ ಸಂದೇಶ ಸಾರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕಾಗಿ. ವಿಜಯ್ ಕುಮಾರ್ ಆರಾಧ್ಯ ಹೇಳ್ತಾ ಇದ್ರೆ, ಒಂದು ಒಳ್ಳೆಯ ಸಂದೇಶ ರವಾನೆ ಆಯಿತು ಈ ಕಾರ್ಯಕ್ರಮದ ಮೂಲಕ. ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ, ಎಲ್ಲ ಸಮಸ್ಯೆಗಳಿಗೂ ಯಾವುದೋ ಒಂದು ಪರಿಹಾರ ಇದ್ದೇ ಇರುತ್ತೆ. ಆತ್ಮಹತ್ಯೆ ಅಂತೂ ಖಂಡಿತ ಪರಿಹಾರ ಅಲ್ಲ ಅಂತ ಹೇಳ್ತಾ ಇದ್ರೆ, ಬೇರೆಯವರಿಗೋಸ್ಕರ ಬದುಕು ಕಳೆದುಕೊಳ್ಳೋದು ಬೇಡ. ಇತ್ತೀಚೆಗೆ ಸಣ್ಣ ಸಣ್ಣ ವಿಷಯಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುವ ಘಟನೆಗಳು ಹೆಚ್ಚಾಗ್ತಾ ಇವೆ. ಉದಾಹರಣೆಗೆ ಮೊಬೈಲ್ ಫೋನ್ ಬಳಕೆ ಮಾಡಬೇಡಿ ಅಂದಾಗ, ಪ್ರೀತಿ ಮಾಡಬೇಡಿ, ಪ್ರೀತಿಗೆ ವಿರೋಧಿಸಿದಾಗ, ತಂದೆ ತಾಯಿ ವಿರುದ್ಧ ವಿರೋಧ ವ್ಯಕ್ತಪಡಿಸಿ, ಈಗಿನ ಮಕ್ಕಳ ಮನಸ್ಥಿತಿ ತುಂಬ ವೀಕ್ ಅನ್ನೋದು ನನ್ನ ಅಭಿಪ್ರಾಯ. ಯಾರೇ ಆಗಲಿ ಹಿರಿಯರನ್ನು ಗೌರವಿಸಬೇಕು. ನಿಮ್ಮನ್ನೇ ನಂಬಿದವರಿಗೆ ನೋವು ಉಂಟು ಮಾಡಬಾರ್ದು ಆತ್ಮಹತ್ಯೆ ಮಾಡಿಕೊಳ್ಳೋದ್ರ ಮೂಲಕ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಾಹಿತಿ ಹಾಡುಗಳು ತುಂಬ ಚೆನ್ನಾಗಿವೆ ಅಂತ ಹೇಳಿದ್ದಾರೆ. ಜೀವನಕ್ಕಿಂತ ಜೀವ ಮುಖ್ಯ, ಆತ್ಮಹತ್ಯೆ ಮಾಡಿಕೊಳ್ಳುವುದು ಹೇಡಿಗಳ ಲಕ್ಷಣ, ಈಸಬೇಕು, ಇದ್ದು ಜಯಿಸಬೇಕು, ಏನೇ ತ್ರಾಸು ಬಂದರೂ ಸಮಾಲೋಚನೆ ಮಾಡಿ, ಮನಃಪೂರ್ವಕವಾಗಿ ಮನಬಿಚ್ಚಿ ಮಾತನಾಡಿ ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಬೇಕು ಅನ್ನೋದು ಡಾಕ್ಟರ್ ಶಾಂತವೀರ ಭೂಪಾಲಿ ಅವರ ಅನಿಸಿಕೆ ಆಗಿದೆ. ಧನ್ಯವಾದಗಳು ಸ್ನೇಹಿತರೆ. ಕಾರ್ಯಕ್ರಮ ಕೇಳ್ತಾ ನಿಮ್ಮೆಲ್ಲರ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ನಮಗೆ ತಿಳಿಸಿದ್ದೀರಾ, ತುಂಬ ಖುಷಿಯಾಯಿತು. ನಿಮ್ಮ ಸ್ಪಂದನೆಗೆ ಧನ್ಯವಾದಗಳು. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಇದಾಗಿತ್ತು ಈ ದಿನದ ಇಂದಿನ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯಲ್ಲಿ ಈಗ ಮೂಡಿ ಬರ್ತಾ ಇದೆ ಒಂದು ರಾಜನ್ ನಾಗೇಂದ್ರ ಅವರ ಒಂಥರ ಆಕರ್ಷಣೀಯವಾದ ಒಂದು ಗೀತೆ ಅಂತ ಹೇಳ್ಬೋದು. ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಒಂದು ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ ಈ ಗೀತೆಗಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಾವೇರಿ ನೀರು ನಿಯಂತ್ರಣ ಸಮಿತಿ ಹಾಗೂ ಪ್ರಾಧಿಕಾರ ನೀಡಿರುವ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂಕೋರ್ಟ್ಗೆ ಇಂದು ಅರ್ಜಿ ಸಲ್ಲಿಸಲು ಸಿದ್ದತೆ ನಡೆಸಲಾಗಿದೆ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ತಮಿಳುನಾಡಿಗೆ ನಿತ್ಯವೂ 6,000 ಕ್ಯೂಸೆಕ್ ನೀರು ಬಿಡುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನಿರ್ದೇಶನ ನೀಡಿರುವುದು ರಾಜ್ಯ ಸರ್ಕಾರದ ವೈಫಲ್ಯಕ್ಕೆ ಹಿಡಿದ ಕನ್ನಡಿ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ದೇಶದ ಬೃಹತ್ ಸೆಮಿಕಂಡಕ್ಟರ್ ಸಮಾವೇಶವಾದ ಸೆಮಿಕಾನ್ ಇಂಡಿಯಾ 2026 ಇದೇ 17ರಿಂದ 19ರವರೆಗೆ ನವದೆಹಲಿಯ ಯಶೋಭೂಮಿಯಲ್ಲಿ ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಲಿದ್ದಾರೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ಪದವಿ ಹಂತದಿಂದಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ತರಬೇತಿ ನೀಡಲು ಕಾಲೇಜು ಶಿಕ್ಷಣ ಇಲಾಖೆ ಮುಂದಾಗಿದೆ. ನೋಂದಣಿ ಪ್ರಕ್ರಿಯೆ ಇಂದಿನಿಂದ ಪ್ರಾರಂಭವಾಗಲಿದೆ. ಈ ಯೋಜನೆಯಿಂದ 90,000 ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದ್ದು ಇದಕ್ಕಾಗಿ ಅಂದಾಜು 9 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ತಿಳಿಸಿದ್ದಾರೆ. ಗಣೇಶ ಚತುರ್ಥಿ ಹಬ್ಬದ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆ ನಿವಾರಿಸಲು ನೈರುತ್ಯ ರೈಲ್ವೆ ಯಶವಂತಪುರ ಬೀದರ್ ನಡುವೆ ವಿಶೇಷ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ವ್ಯವಸ್ಥೆ ಮಾಡಿದೆ. ಸಾರ್ವಜನಿಕರಿಂದ ಬರುವ ದೂರುಗಳಿಗೆ ಕೈಗೊಳ್ಳುವ ಪ್ರತಿಯೊಂದು ದುರಸ್ತಿ ಕಾರ್ಯದ ವಿವರವನ್ನು ಜಲಮಂಡಳಿಯ ಜಿಐಎಸ್ ಪೋರ್ಟಲ್ನಲ್ಲಿ ದಾಖಲಿಸಬೇಕು ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷೆ ಡಾ ಎನ್ ಮಂಜುಳಾ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಮಹಿಳಾ ಉದ್ಯಮಿಗಳು ಮತ್ತು ಮಹಿಳಾ ನೇತೃತ್ವದ ಉದ್ಯಮಗಳಿಗೆ ಅವಕಾಶ ವಿಸ್ತರಿಸಲು ಬ್ರಿಕ್ಸ್ ದೇಶಗಳು ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯಲ್ಲಿ ನಾಳೆ ನಡೆಯಲಿರುವ ಮಹಿಳಾ ಸಿಂಗಲ್ಸ್ ಸೆಮಿಫೈನಲ್ನಲ್ಲಿ 4ನೇ ಶ್ರೇಯಾಂಕದ ಕೋಕೋ ಗೌಫ್ ಕಜಕಿಸ್ತಾನದ ಎಲೆನಾ ರೈಬಾಕಿನಾ ಅವರನ್ನು ಎದುರಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
2: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
3: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 FM ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ

ನಲವತ್ತೈದಕ್ಕೆ ಹಾಗೂ ಸಂಜೆ 6 ಗಂಟೆಗೆ ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. 10:05 ಇದೆ. ಇನ್ನು ಮುಂದೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಆರಂಭಿಸೋಣ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇವತ್ತು ತುಂಬ ವಿಶೇಷ ಅಂತಲೇ ಹೇಳಬಹುದು. ಯಾಕೆ ಅಂತಂದರೆ ಇವತ್ತು ಚಲನಚಿತ್ರಗಳಲ್ಲಿ ತೆರೆ ಮೇಲೆ ಪಾತ್ರ ಪರಿಚಯ, ಪಾತ್ರದ ಸ್ವಭಾವ ತೋರಿಸುವಂತಹ ಗೀತೆಗಳು ಇಂದು ಪ್ರಸಾರವಾಗಲಿದೆ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. 9483091902 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಪಾತ್ರಗಳ ಸ್ವಭಾವ ಅಥವಾ ಪಾತ್ರ ಪರಿಚಯ ಮಾಡಿಸುವಂತಹ ಗೀತೆಗಳು ಈ ದಿನದ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ.

ಓಲ್ಡ್ ಈಸ್ ಗೋಲ್ಡ್ ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಎಂಟ್ರಿ ಸೂಪರ್ ಅಂತ ಹೇಳಿ ನಿರ್ಮಲಾ ಅವರು ಹೇಳ್ತಾ ಇದ್ದಾರೆ. ಎರಡು ಕನಸು ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ ಗೀತೆ ಇದಾಗಿತ್ತು. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಬಂಗಾರದಂಥ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದೆ ವಿವಿಧ ಭಾರತಿ ಅಂತ ಹೆಬ್ಬಾಳದ ರಮೇಶ್ ಅವರು ಹೇಳ್ತಾ ಇದ್ದಾರೆ. ಪುಷ್ಪಶಾನುಭೋಗರ್ ಗದಗದಿಂದ ಆತ್ಮಹತ್ಯೆ ನೀವು ತಡೆಗಟ್ಟುವಿಕೆ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು, ಜೊತೆಗೆ ಹಾಡುಗಳು ಇಷ್ಟವಾದವು ಅಂತ ಹೇಳ್ತಾ ಇದ್ದಾರೆ. ಓಲ್ಡ್ ಈಸ್ ಗೋಲ್ಡ್ನ ಮೊದಲನೇ ಹಾಡು ತುಂಬ ಖುಷಿ ಕೊಡ್ತು, ತುಂಬ ತುಂಬ ಮನಸ್ಸಿಗೆ ಇಷ್ಟವಾಯಿತು ಅಂತ ಲೀಲಾ ಬೇಗೂರಿನಿಂದ ಎಸ್ ಪಿ ಎಂ ಕಾಲೋನಿಯ ಭೀಮರಾವ್ ಅವರು ಹೇಳ್ತಾ ಇದ್ದಾರೆ. ಆ ದಿನದ ಹಾಡುಗಳು ಮತ್ತೆ ಮತ್ತೆ ಮೆಲ್ಕು ಹಾಕೋದಕ್ಕೆ ಓಲ್ಡ್ ಈಸ್ ಗೋಲ್ಡ್ ತುಂಬ ಖುಷಿಯಾಗುವಂತಹ ಒಂದು ಕಾರ್ಯಕ್ರಮ, ತುಂಬ ಖುಷಿ ಕೊಡುವಂಥ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ಧನ್ಯವಾದಗಳು. ಇನ್ನು ಮುಂದೆ ಇನ್ನೂ ಸಾಕಷ್ಟು ಗೀತೆಗಳು ಪ್ಲೇಲಿಸ್ಟ್ನಲ್ಲಿ ರೆಡಿ ಇದೆ, ನಿಮ್ಮ ವಿವಿಧ ಭಾರತಿ ನಿಮಗಾಗಿ ಪ್ರಸಾರ ಮಾಡ್ತಾ ಇರುತ್ತೆ. ಕೇಳ್ತಾ ಆನಂದಿಸಿ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ.

ಚಿತ್ರದ ಶೀರ್ಷಿಕೆ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ರು, ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇತ್ತು ಬಹದ್ದೂರ್ ಗಂಡು ಚಿತ್ರದ ಗೀತೆಗೆ. ಕೇಳ್ತಾ ಇದ್ದೀರಾ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಮುಂದೆ ಮೂಡಿ ಬರ್ತಾ ಇದೆ ಆರತಿ ಅವರ ಒಂದು ಕ್ಯಾರೆಕ್ಟರನ್ನು, ಅಂದರೆ ಬಾಲ್ಯದಲ್ಲಿ ಆರತಿ ಅವರು ಹೇಗಿದ್ದರು, ಆ ಚಿತ್ರದ ಕ್ಯಾರೆಕ್ಟರ್ ಹೇಗಿತ್ತು ಅನ್ನೋದನ್ನು ಉಪಾಸನೆ ಚಿತ್ರದಲ್ಲಿ ಆರತಿಯವರ ಒಂದು ಪಾತ್ರದ ಸ್ವಭಾವ ಹೇಗಿತ್ತು ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಈ ಒಂದು ಹಾಡಿನ ಮೂಲಕ. ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿದೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. ಕೇಳಿ ಈ ಗೀತೆಯನ್ನು.

ಎಷ್ಟು ಚಂದವಾಗಿ ತುಂಬ ಚೆನ್ನಾಗಿ ಈ ಒಂದು ಪಾತ್ರವನ್ನು ಚಂದವಾಗಿ ಸೃಷ್ಟಿಸಿದ್ದಾರೆ ಅಲ್ವಾ. ಪಾತ್ರ ಪರಿಚಯ, ಪಾತ್ರದ ಸ್ವಭಾವವನ್ನು ಉಪಾಸನೆ ಚಿತ್ರದ ಈ ಗೀತೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಪುಟ್ಟಣ ಕಣಗಾಲ್ ಅವರು ಅಲ್ವಾ. ನದಿಯ ಜುಳುಜುಳು ನಾದದಲ್ಲಿ ಸ್ವರವನ್ನು ಕಲಿತೆ, ಬೆಟ್ಟದ ಬುಡದಲ್ಲಿ ಹಸುವೊಂದು ತನ್ನ ಕಂದನನ್ನು ಅರಸಿ ಕರಿತಾ ಇದ್ದಂಥ ಅಂಬಾ ಅನ್ನುವ ಸ್ವರದಲ್ಲಿ ಸ್ವರವನ್ನು ಕಲಿತೆ, ದೇವಾಲಯದ ಗಂಟೆ ಮೊಳಗಿದಾಗ ಅಲ್ಲಿ ನಾದವನ್ನು ಕಂಡೆ ಅಂತ ಹೇಳಿ ನಾದ ಸಂಗೀತದಲ್ಲೇ ತನ್ನನ್ನು ತಾನು ಸಂಗೀತಕ್ಕೆ ಅರ್ಪಿಸಿಕೊಂಡಂತಹ ಆ ಒಂದು ಕ್ಯಾರೆಕ್ಟರ್ ಉಪಾಸನೆ ಚಿತ್ರದ್ದು ಎಷ್ಟು ಚೆನ್ನಾಗಿದೆ ಅಲ್ವಾ. ಆರತಿಯವರ ಬಾಲ್ಯದ ಆ ಒಂದು ಪಾತ್ರ ಅಂತ

ಹೇಳ್ಬೋದು. ತುಂಬ ಮುದ್ದಾದ ಪಾತ್ರ, ತುಂಬ ಅರ್ಥಪೂರ್ಣ ಪಾತ್ರ ಅಂತ ಹೇಳ್ಬೋದು. ಆ ಪಾತ್ರವನ್ನು ತೆರೆ ಮೇಲೆ ಪರಿಚಯ ಮಾಡುವಾಗ ಈ ಗೀತೆಯನ್ನು ನಾವು ನೋಡ್ತೇವೆ. ಬಹಳ ಮನೋಜ್ಞವಾದ ಗೀತೆ ಇದು. ಮತ್ತೊಂದು ಅಂಥದ್ದೇ ಗೀತೆ ಮೂಡಿ ಬರ್ತಾ ಇದೆ, ಅಂದರೆ ಪಾತ್ರ ಪರಿಚಯ, ಪಾತ್ರದ ಸ್ವಭಾವ ತಿಳಿಸುವಂತಹ ಹಾಡುಗಳು ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ. ಜಯಸಿಂಹ ಚಿತ್ರದ ಶೀರ್ಷಿಕೆ ಗೀತೆ ಮೂಡಿ ಬರ್ತಾ ಇದೆ. ವಿಜಯಾನಂದ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ.

ನಮಸ್ಕಾರ, ನಾನು ಲಕ್ಷ್ಮೀ ಗೋಪಾಲ್ ಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾ ಗೋಪಾಲ್ ಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು. ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ ಆನಂದಿಸಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕರಗಲಿ ಎದೆಯೊಳಗಿನ ಕ್ಲೇಶ, ಗಣಪ ತರಲಿದ್ದಾನೆ ಭಕ್ತಿಯ ಸಂದೇಶ. ಕಡುಬು ಮೋದಕದ ಸಿಹಿ, ದೂರವಾಗಲಿದೆ ಮನಸ್ಸಿನ ಕಹಿ.
2: ನಮ್ಮ ಜಮನ ಓ ಗಣೇಶ, ನಗಿಸೋ ನಮ್ಮ ಜನನ ಓ ಗಣೇಶ.
1: ಮನೆ ಮನೆಗಳಲ್ಲಿ ಭಕ್ತಿಯ ಕಳೆ, ಅಡೆತಡೆಗಳೆಲ್ಲವೂ ದೂರವಾಗಲಿದೆ ಇನ್ಮೇಲೆ.
2: ಗಣಪತಿ ಬಪ್ಪ ಮೋರ್ಯ, ಅರಸೋ ನಮ್ಮ ಏರಿಯಾ.
1: ಸುಖ ಸಮೃದ್ಧಿ ನೀಡಲಿದ್ದಾನೆ ವಿಘ್ನ ನಿವಾರಕ, ಎಲ್ಲರೂ ಒಟ್ಟಾಗಿ ಹೇಳೋಣ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಟ್ಯೂನ್ ಮಾಡಿದ್ದೀರಾ. 10:25 ಈ ಸಮಯದಲ್ಲಿ ಯಾರ್ಯಾರ ಸಂದೇಶಗಳು ಬಂದಿದೆ ನೋಡೋಣ. ಬಹುದ್ದೂರ್ ಗಂಡು ಚಿತ್ರದ ಹಾಡು ತುಂಬಾ ಖುಷಿ ಕೊಡ್ತು. ರಾಜ್ ಚಿತ್ರಗಳು ಚಿತ್ರಗಳಿಗೆ ಕೆಲವೇ ಕೆಲವು ಹಾಡುಗಳನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಅದರಲ್ಲಿ ಇದು ಒಂದು ಅಂತ ಹೇಳ್ತಾ ಇದ್ದಾರೆ ನವೋದಯ ನಾಗರಾಜ್ ಅವರು. ಧನ್ಯವಾದಗಳು. ಸುಜಾತ ಆರ್ ಗಣೇಶ್ ಅವರು ಮತ್ತೆ ಯಾರ್ಯವರು ಗಾಯತ್ರಿ ನಗರದ ಕೆ ಆರ್ ರಮೇಶ್ ಅವರು, ಸುರೇಶ್ ಬಾಬು ಕದಲೂರು ಮದ್ದೂರ್ ತಾಲೂಕಿನಿಂದ, ಹರೀಶ್ ಮಲ್ಲೇಶ್ವರದಿಂದ, ಮತ್ತು ಗಿರೀಶ್ ಸವಿತಾ ಸಮಂತ್ ಸುಂದರಕುಪ್ಪೆಯಿಂದ, ಸುಮಾ ಸುಂಕದಕಟ್ಟೆಯಿಂದ, ಮತ್ತು ನಿರ್ಮಲಾ ಅವರು ತುಂಬ ದಿನಗಳಾಯಿತು ಈ ಗೀತೆಯನ್ನು ಕೇಳಿ, ಸಂಪಿಗೆ ಮರದ ಗೀತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶ್ರೀನಿವಾಸ್ ಗಜಲಕ್ಷ್ಮಿ ಶಿಡ್ಲಘಟ್ಟದಿಂದ, ಇಳಕಲ್ನ ಶ್ಯಾಮ್ ಮೂರ್ತಿ ಮತ್ತು ಮನೆಯವರು, ಹಾಗೆ ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ವಾಣಿಶ್ರೀ ಧಾರವಾಡದಿಂದ, ಮತ್ತು ಲಿಂಗಸುಗೂರ್ನ ಅಮರಗುಂಡಪ್ಪ ಅಂಗಡಿಹಟ್ಟಿ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಚಂದದ ಗೀತೆಗಳು ಅಂತ ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆಗೆ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಇನ್ನೀಗ ಈ ಒಂದು ಪವರ್ಫುಲ್ ಗೀತೆ ಮೂಡಿ ಬರ್ತಾ ಇದೆ, ಸಂಪತ್ತಿಗೆ ಸವಾಲ್ ಚಿತ್ರದ್ದು. ಎಲ್ಲರಿಗೂ ಬಹಳ ಇಷ್ಟ ಅಂತ ಅಂದ್ಕೊಳ್ತೀನಿ. ಎಸ್ ಜಾನಕಿ ಅವರು ಅಷ್ಟು ಚೆನ್ನಾಗಿ ಹಾಡಿದ್ದಾರೆ, ಮಂಜುಳಾ ಅವರು ಕೂಡ ಅಷ್ಟೇ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು. ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು. ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು. ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ. ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ. 2028 ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ. ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ. ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ. ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ, ದೃಢ ಸಂಕಲ್ಪ. ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ. ಶತಕದ ಪಥ, ಪ್ರಗತಿಯ ರಥ. ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.

ಗೋಲ್ಡ್ ಕಾರ್ಯಕ್ರಮ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಈ ಸಮಯದಲ್ಲಿ ಈ ದಿನದಂದು ಪಾತ್ರ ಪರಿಚಯ ಅಥವಾ ಪಾತ್ರದ ಸ್ವಭಾವವನ್ನು ಸೂಚಿಸುವಂತಹ ಗೀತೆಗಳು ಮೂಡಿ ಬರ್ತಾ ಇದೆ. ಈ ದಿನದ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಅಪರೂಪದ ಮನಗೆದ್ದಂತಹ ಗೀತೆಗಳು ಅಂತ ಹೇಳಿ ರೇಖಾ ರವಿಕುಮಾರ್ ಆರ್ ಟಿ ನಗರದಿಂದ, ಉಮೇಶ್ ಸಿರಿಗೆರೆಯಿಂದ, ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ, ತೀರ್ಥೇಶ್ ಚನ್ನಪಟ್ಟಣದಿಂದ, ಶಾಂತಾಚಾರ್ ಬಡಿಗೇರ ಕೊಕ್ಕನೂರಿನಿಂದ ತಿಳಿಸ್ತಾ ಇದ್ದಾರೆ. ಕೊಕ್ಕನೂರು ಹರಿಹರ ತಾಲೂಕು ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಹಳೆಯ ಹಾಡುಗಳು ನಮ್ಮನ್ನು ನಮ್ಮ ಬಾಲ್ಯಕ್ಕೆ ಕರೆದುಕೊಂಡು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ತುಂಬ ಜನ. ಹುಬ್ಬಳ್ಳಿಯ ಕೇಶವಪುರದ ಧ್ರುವ, ಬಟ್ನಿ, ಮೇಘ, ಮಮತಾ ಮತ್ತು ಮನೆಯವರು, ಹಾಗೆ ರತ್ನ ನಾಗಪ್ಪ ಅವರು ಸಂದೇಶ ಕಳಿಸಿದ್ದಾರೆ. ಎನ್ ಎಂ ಕರ್ಜಗಿ ಮುರುಗೋಡ್ನಿಂದ, ಹಾಗೆ ವರಲಕ್ಷ್ಮಿ ಹೆಸರುಘಟ್ಟದಿಂದ ಸಂದೇಶ ಕಳಿಸಿ ತಮ್ಮ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ.

0: ಮುದ್ದಾದ ನಟಿ, ಬಹುಭಾಷಾ ನಟಿ ಜಮುನಾ ಅವರ ಅಭಿನಯದ ಗೀತೆ ಸಾಕ್ಷಾತ್ಕಾರ ಚಿತ್ರದ್ದು. ಪಿ ಸುಶೀಲಾ ಅವರು ಹಾಡಿದ್ರು. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ನಮ್ಮ ಕೇಳುಗರಾದ ಈಶ್ವರ್ ನಾಡಿಗೇರ್ ಗುಡಿಹಾಳದಿಂದ, ಮತ್ತೆ ವಿಜ್ಞಾನ ನಗರದ ಹರಿಹರನ್ ಅವರು, ಹಲಸೂರಿನ ರಾಜೇಶ್ ಅವರು, ಎಲ್ಲ ಹಾಡುಗಳು ಕೇಳೋದಕ್ಕೆ ಸದಾ ಮುದ ನೀಡುವಂತಹ ಹಾಡುಗಳು ಇವೆಲ್ಲವೂ ಹಳೆಯ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಸಾಕ್ಷಾತ್ಕಾರ ಅಪರೂಪದಲ್ಲಿ ಅಪರೂಪದ ಹಾಡು ಅಂತ ಹೇಳಿ ಹೇಳ್ತಾ ಇದ್ದಾರೆ ವಾಣಿಶ್ರೀ ಧಾರವಾಡದಿಂದ. ಮತ್ತೆ ಚನ್ನಗೌಡ ಮಾಕನೂರಿನಿಂದ, ಮತ್ತೆ ಹಳೆಯ ಮಧುರ ಗೀತೆಗಳು ಕೇಳೋದಕ್ಕೆ ಸದಾ ಖುಷಿಯಾಗುತ್ತೆ ಅಂತ ದಾಕ್ಷಾಯಿಣಿ ಲಕ್ಕಪ್ಪನಹಳ್ಳಿಯಿಂದ, ಸಿ ಟಿ ಚಂದ್ರಶೇಖರ್ ವಸಂತಕುಮಾರಿ, ಮತ್ತೆ ಶೈಲಿನಿ ಮುರಳೀಧರ್ ಇವರು ಕೂಡ ಹೇಳ್ತಾ ಇದ್ದಾರೆ, ಬೆಳಗ್ಗೆಯಿಂದ ಕಾರ್ಯಕ್ರಮ ಕೇಳ್ತಾ ಖುಷಿ ಪಡ್ತಾ ಇದ್ದೀವಿ, ಧನ್ಯವಾದಗಳು ವಿವಿಧ ಭಾರತಿಗೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಒಂದು ಚಿತ್ರದ ಪಾತ್ರ ಪರಿಚಯ ಅಂದಾಗ ಖಂಡಿತ ಈ ಗೀತೆಯನ್ನಂತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಕೇಳಿ ಆನಂದಿಸಿ. ಬಯಲುದಾರಿ ಚಿತ್ರದ ಈ ಜನಪ್ರಿಯ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಗೆ ದನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ.

ಗೀತೆ ಬಹಳಷ್ಟು ಕೇಳುಗರಿಗೆ ಇಷ್ಟವಾದ ಗೀತೆ. ದೀಪ್ತಿ ದಿನೇಶ್ ಖಟಾವ್ಕರ್ ಅವರು, ರತ್ನಾ ನಾಗಪ್ಪ ಅವರು, ಮತ್ತೆ ಇವ್ರು ಯಾರು ಸಂದೇಶ ಕಳಿಸಿದ್ದಾರೆ, ಅನಂತ್ ಕುಮಾರ್ ಅರಸ್ ಅವರು, ಜಗದಾಂಬಿಕಾ ಹಂಸವೇಣಿ, ಮತ್ತೆ ಗೋಲ್ಡನ್ ಮೆಲೋಡಿ ಅಂತ ಇದ್ದಾರೆ ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ಲೋಕೇಶ್ ಕುಣಿಗಲ್ನಿಂದ ಸ್ವರೂಪ್ ಅವರು ಕೂಡ ಗೋಲ್ಡನ್ ಮೆಲೋಡಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಹೆಗ್ಗನಹಳ್ಳಿಯ ಸುಜಾತಾ ಮೂರ್ತಿ ಇವರೆಲ್ಲ ಹೇಳ್ತಾ ಇದ್ದಾರೆ, ಹಳೆಯ ಹಾಡುಗಳು ಅಂದರೆ ಇಂಥ ಅಬ್ಬರವಿಲ್ಲದ ಸಂಗೀತ ಮಾಧುರ್ಯ ತುಂಬಿದ ಸಾಹಿತ್ಯ ರಿಚ್ಚಾಗಿರೋಂಥ ಗೀತೆಗಳು ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಸಾಹಿತ್ಯ ಅಷ್ಟು ಚೆನ್ನಾಗಿರುತ್ತೆ, ಹಾಗೆ ಅಬ್ಬರವಿಲ್ಲದ ಸಂಗೀತದಿಂದ ಇಂದಿಗೂ ಕೂಡ ಇಂಥ ಹಾಡುಗಳು ಹಚ್ಚ ಹಸಿರಾಗಿ ಮನಸ್ಸಿನಲ್ಲಿ ಉಳಿಯುವಂಥದ್ದು. ನೋಡಿ, ಪಾತ್ರ ಪರಿಚಯ ಮಾಡಿಸೋದು ಅಥವಾ ಪಾತ್ರದ ಸ್ವಭಾವ ಪರಿಚಯ ಮಾಡಿಸೋದಕ್ಕೆ ಒಂದು ಗೀತೆಯನ್ನು ಮೀಸಲಾಗಿ ಇಡ್ತಾ ಇತ್ತು ಕೆಲವು ಚಿತ್ರಗಳಲ್ಲಿ, ಕೆಲವು ನಿರ್ದೇಶಕರ ನಿರ್ಮಾಣದ ಚಿತ್ರದಲ್ಲಿ. ಹಾಗೆ ಆ ಪಾತ್ರದ ಪರಿಚಯ ಎಷ್ಟು ಚೆನ್ನಾಗಿ ಒಂದು ರೀತಿ ಮಾಧುರ್ಯಭರಿತವಾಗಿ ಅದನ್ನು ಪರಿಚಯ ಮಾಡ್ತಾ ಇದ್ರು ಅಂತ ಹೇಳೋದಾದರೆ, ತುಂಬ ಈ ಎಲ್ಲ ಹಾಡುಗಳನ್ನು ಕೇಳಿದಾಗ ನಿಜವಾಗ್ಲೂ ಹೌದು ಅಂತ ಅನಿಸುತ್ತೆ. ಹಾಗೆ ಇಲ್ಲಿ ಇನ್ನೊಂದು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಒಬ್ಬ ದಳ್ಳಾಳಿಯ ಪಾತ್ರ ದ್ವಾರಕೀಶ್ ಅವರದು. ಸ್ವಲ್ಪ ಅಬ್ಬರದ ರೀತಿಯಲ್ಲಿ ಈತನನ್ನು ಪ್ರಚಾರ ಮಾಡಿದ್ರೂ ಕೂಡ ಆತನ ಪಾತ್ರ ಎಂಥದ್ದು ಅಂತ ಆ ಹಾಡಿನ ಸಾಲುಗಳೇ ಹೇಳುತ್ತೆ. ಕೇಳಿಸ್ಕೊಳ್ಳಿ, ಮನೆ ಮನೆ ಕಥೆ ಚಿತ್ರದ್ದು. ಸತ್ಯಂ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು.

0: ಗಣೇಶ ಬಂದ ಸಂಭ್ರಮ ತಂದ.
1: ಈ ಬಾರಿ ನಮ್ಮದಾಗಲಿ ಪರಿಸರ ಸ್ನೇಹಿ ಗಣೇಶೋತ್ಸವ.
0: ಗಣೇಶನನ್ನು ಮನೆಗೆ ತರುವಾಗ
1: ಮಣ್ಣಿನ ಗಣಪನನ್ನು ಆರಿಸೋಣ. ಬಣ್ಣ ಬಣ್ಣದ ರಾಸಾಯನಿಕಗಳಿಂದಲ್ಲ,
0: ನೈಸರ್ಗಿಕ ಬಣ್ಣಗಳಿಂದ ಗಣಪನನ್ನು ಅಲಂಕರಿಸೋಣ. ಹಬ್ಬ ಮುಗಿದ ಮೇಲೆ ಕೆರೆ ನದಿ ಕಾಲುವೆಗಳಲ್ಲಿ ವಿಸರ್ಜನೆ ಮಾಡುವ ಬದಲು
1: ಮನೆಯಲ್ಲಿ ಪರಿಸರ ಸ್ನೇಹಿಯಾಗಿ ಇಲ್ಲವೇ ಸರ್ಕಾರ ನಿಗದಿಪಡಿಸಿದ ಜಾಗಗಳಲ್ಲಿ ಮಾತ್ರ ವಿಸರ್ಜನೆ ಮಾಡೋಣ.
0: ನಮ್ಮ ಭಕ್ತಿ ಗಣಪನಿಗೆ,
1: ನಮ್ಮ ಕಾಳಜಿ ಪರಿಸರಕ್ಕೆ. ಈ ಗಣೇಶ ಚತುರ್ಥಿ ಗಣಪನನ್ನು ಪೂಜಿಸೋಣ, ಪರಿಸರವನ್ನು ರಕ್ಷಿಸೋಣ.
0: ಪರಿಸರ ಸ್ನೇಹಿ ಗಣಪ ನಮ್ಮ ಭಕ್ತಿಯ ಸುಂದರ ರೂಪ.

ರಂಗನಾಯಕಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿದ ಗೀತೆ ನೀವು ಕೇಳಿದ್ರೆ, ಇನ್ನೊಂದು ಗೀತೆ ಮೂಡಿ ಬರ್ತಾ ಇದೆ ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ ಭಕ್ತ ಕುಂಬಾರ ಚಿತ್ರದ ಗೀತೆ. ಈ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದುವರೆಗೆ ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ಗೆಳತಿ ನಂದಿನಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸುಗಮ ಸಂಚಾರ ಹಾಗೂ ಯೋಜಿತ ಬೆಳವಣಿಗೆ ದೃಷ್ಟಿಯಿಂದ ನಗರ ಪಟ್ಟಣಗಳ ಹೊರಭಾಗದಲ್ಲಿ ಉಪನಗರ ವರ್ತುಲ ರಸ್ತೆ ಮಾದರಿಯ ಸಂಪರ್ಕ ಜಾಲ ನಿರ್ಮಾಣಕ್ಕೆ ಈಗಿನಿಂದಲೇ ನೀಲನಕ್ಷೆ ರೂಪಿಸಿ ಅದಕ್ಕೆ ಪೂರಕ ವ್ಯವಸ್ಥೆ ಕಲ್ಪಿಸಲು ಆದ್ಯತೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಇದೇ ಭಾನುವಾರ ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮಂಗಳೂರು ಸೇನಾ ನೇಮಕ ಕಚೇರಿ ಹಾಗೂ ಜಿಲ್ಲಾಡಳಿತದ ಸಹಯೋಗದಲ್ಲಿ ಇಂದಿನಿಂದ ಇದೇ 22ರವರೆಗೆ ನಗರದ ಡಾ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಸೇನಾ ನೇಮಕಾತಿ ನಡೆಯಲಿದೆ. ಹಾವೇರಿ ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ ಪ್ರಸಕ್ತ ಸಾಲಿನಲ್ಲಿ 184 ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳನ್ನು ಆರಂಭಿಸಲಾಗುತ್ತಿದ್ದು ಆಂಗ್ಲ ಮಾಧ್ಯಮದ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಲಾಗುತ್ತಿದೆ. ಸರ್ಕಾರಿ ಕನ್ನಡ ಶಾಲೆಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ರುದ್ರಪ್ಪ ಲಮಾಣಿ ಹೇಳಿದ್ದಾರೆ. ಚೀನಾದ ಶಾಂಘೈನಲ್ಲಿ ಇದೇ ತಿಂಗಳ 22ರಿಂದ 27ರವರೆಗೆ ನಡೆಯಲಿರುವ 48ನೇ ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ಭಾರತ ಇದೇ ಮೊದಲ ಬಾರಿಗೆ 11 ನೂತನ ಕೌಶಲ್ಯ ವಿಭಾಗಗಳಲ್ಲಿ ಸ್ಪರ್ಧಿಸಲಿದೆ. ಪ್ರಸಕ್ತ ಸಾಲಿನ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಪ್ರವರ್ಗ 1ರ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ಮೆಟ್ರಿಕ್ ನಂತರದ ಅರ್ಹತಾ ವಿದ್ಯಾರ್ಥಿ ವೇತನ ಸೇರಿದಂತೆ ಹಲವು ಯೋಜನೆಗೆ ಅರ್ಜಿ ಸಲ್ಲಿಕೆ ದಿನಾಂಕವನ್ನು 30ರವರೆಗೆ ವಿಸ್ತರಿಸಲಾಗಿದೆ. ಅರ್ಹ ವಿದ್ಯಾರ್ಥಿಗಳು ಎಸ್ಎಸ್ಪಿ ಪೋಸ್ಟ್ ಮ್ಯಾಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಐಎನ್ ಜಾಲತಾಣದ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 38 ಅಂಕಗಳ ಏರಿಕೆಯೊಂದಿಗೆ 74,810ರಲ್ಲಿ ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 10 ಅಂಕ ಏರಿಕೆಯ ನಂತರ 23,439ರಲ್ಲಿ ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 27 ಪೈಸೆ ಇಳಿಕೆಯೊಂದಿಗೆ 95 ರೂಪಾಯಿ 35 ಪೈಸೆಯಷ್ಟಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. 11:19:45 ಸಮಯಾಗಿದೆ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ಕೇಳ್ಕೊಂಡು ಬಂದ್ರಿ. ಈಗ ನೀವು ಕೇಳಿದ್ದು ರಾಮ ಶ್ಯಾಮ ಭಾಮ ಚಿತ್ರದ ಗೀತೆಯನ್ನು. ಚಿತ್ರ ಅವರ ಧ್ವನಿಯಲ್ಲಿತ್ತು, ಕವಿರಾಜ್ ಅವರ ರಚನೆಗೆ ಗುರುಕಿರಣ್ ಅವರ ಸಂಗೀತವಿತ್ತು. ವರ್ಷ ಚಿತ್ರದ ಗೀತೆಯನ್ನು ಕೂಡ ಕೇಳಿದ್ರಿ, ವಾಸಂತಿ ವಾಸಂತಿ ಅನ್ನುವ ಹಾಡು ಹರಿಹರನ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿತ್ತು. ಎಸ್ ಎ ರಾಜ್ಕುಮಾರ್ ಅವರು ಸಂಗೀತ ಸಂಯೋಜನೆ ಮಾಡಿದರು. ಇನ್ನು ಸೌಂದರ್ಯ ಚಿತ್ರದ ಹಾಡನ್ನು ಹಾಡಿದವರು ಚಿತ್ರ ಹಾಗೂ ಸೋನು ನಿಗಮ್. ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದರು ಹಂಸಲೇಖ. ಇನ್ನೀಗ ಕೇಳೋಣ ಬೆಳ್ಳಿಮೋಡಗಳು ಚಿತ್ರದ ಹಾಡು. ಮನು ಮತ್ತು ಎಸ್ ಜಾನಕಿ ಅವರ ಧ್ವನಿ, ಕವಿರಾಜ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳ ಈ ಕಾರ್ಯಕ್ರಮದಲ್ಲಿ ನೀವು ವ್ಯಕ್ತನ್ನ ಕೇಳಿದ್ರಿ. ನಿನ್ನೆ ಪ್ರೀತಿಸುವೆ ಚಿತ್ರದ ಗೀತೆಯನ್ನ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿತ್ತು. ಕೆ ಕಲ್ಯಾಣ್ ಅವರು ಬರೆದ ಗೀತೆಗೆ

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. 11:30 ಸಮಯ ಆಗಿದೆ ವಿವಿಧ ಭಾರತಿಯಲ್ಲಿ ಕಲಾಭಾರತಿ ಕಾರ್ಯಕ್ರಮ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಈ ದಿನ ಜನ್ಮದಿನವನ್ನು ಆಚರಿಸಿಕೊಳ್ತಾ ಇರುವಂತಹ ನಟ ರಮೇಶ್ ಅರವಿಂದ್

ಹ್ಯಾಪಿ ಹ್ಯಾಪಿ ಹ್ಯಾಪಿ ಬರ್ಡೇ ರಮೇಶ್ ಅರವಿಂದ್ ಸರ್, ವಿವಿಧ ಭಾರತಿ ಕಡೆಯಿಂದ ನಿಮಗೆ ಪ್ರೀತಿಯ ಹುಟ್ಟುಹಬ್ಬದ ಶುಭಾಶಯಗಳು. ರಮೇಶ್ ಅರವಿಂದ್ ಚಿತ್ರ ನಟ ಮಾತ್ರ ಅಲ್ಲ, ಸದ್ಗುಣ ಸಂಪನ್ನ ಅಂತಲೇ ಹೇಳಬಹುದು, ಬಹುಮುಖ ಪ್ರತಿಭೆಯ ಸಾಕಾರ. ಚಿತ್ರರಂಗದ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿದಂಥ ರಮೇಶ್ ಅರವಿಂದ್ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ನಟ.

ಚಂದನವನದ ಚಂದದ ನಟ ರಮೇಶ್ ಅರವಿಂದ್ ಅವರ ಜನ್ಮದಿನ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅವರ ಸಿನಿಮಾ ಹಾಡುಗಳು, ಅವರ ಬಗ್ಗೆ ಒಂದಿಷ್ಟು ಮಾತುಗಳು. ಶ್ರೀಗಂಧ ಚಿತ್ರದ ಹಾಡನ್ನು ಕೇಳಿದ್ವಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ, ಮಂಜುಳಾ ಗುರುರಾಜ್ ಅವರ ಧ್ವನಿ, ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿತ್ತು. ಹೌದು, ರಮೇಶ್ ಅರವಿಂದ್ ಅಂದರೆ ಸದ್ಗುಣ ಸಂಪನ್ನ, ಬಹುಮುಖ ಪ್ರತಿಭೆ, ಚಿತ್ರರಂಗದ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿದಂಥವರು, ಅದ್ಭುತವಾದ ನಟ. ಪ್ರೇಮ ಕಥೆ ಇರಲಿ, ಗಂಭೀರ ಇರಲಿ, ಹಾಸ್ಯ ಇರಲಿ, ಇನ್ವೆಸ್ಟಿಗೇಷನ್ ಇರಲಿ, ಯಾವುದೇ ಥ್ರಿಲ್ಲರ್ ಇರಲಿ, ಎಂಥ ಪಾತ್ರಗಳಿಗೂ ಕೂಡ ಜೀವ ತುಂಬುವಂಥ ನಟ. ರಾಮ ಶ್ಯಾಮ ಭಾಮ ಚಿತ್ರದ ಮೂಲಕ ನಗಿಸಿದರು. ತಮಿಳಿನಲ್ಲಿ ಕೂಡ ಕಮಲಹಾಸನ್ ಅವರ ಸಿನಿಮಾವನ್ನು ನಿರ್ದೇಶನ ಮಾಡಿ ತಮ್ಮದೇ ಆದಂಥ ತಾಂತ್ರಿಕ ನೈಪುಣ್ಯವನ್ನು ಮೆರೆದವರು. ಇನ್ನು ಕಿರುತೆರೆಯ ಅನೇಕ ಕಾರ್ಯಕ್ರಮಗಳ ನಿರೂಪಣೆಯನ್ನು ಮಾಡ್ತಾ ಕನ್ನಡದ ಜನರಿಗೆ ಬಹಳಷ್ಟು ಹತ್ತಿರವಾದರು. ಕಿರುತೆರೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಕನ್ನಡಿಗರ ಮನೆ ಮನವನ್ನು ಬೆಳಗಿದರು. ಸಾಧಕರ ಸಾಧನೆಯನ್ನು ಗೌರವಪೂರ್ವಕವಾಗಿ ಜಗತ್ತಿಗೆ ಪರಿಚಯಿಸಿದ ಶ್ರೇಯಸ್ಸು ರಮೇಶ್ ಅರವಿಂದ್ ಅವರದ್ದು. ಅಷ್ಟೇ ಅಲ್ಲ, ಅವರೊಬ್ಬರು ಭಾಷಣಕಾರರು, ಅದು ಕೂಡ ಮೋಟಿವೇಟಿವ್ ಸ್ಪೀಕರ್ ಅಂತಲೇ ಹೆಸರಾಗಿದ್ದಾರೆ. ಪ್ರೇರಕ ಭಾಷಣಕಾರ, ಲೇಖಕರಾಗಿ ಕೂಡ ತಮ್ಮ ಪ್ರತಿಭೆಯನ್ನು ತೆರೆದಿಟ್ಟಿದ್ದಾರೆ ರಮೇಶ್ ಅರವಿಂದ್ ಅವರು. ಪ್ರೀತಿಯಿಂದ ರಮೇಶ್ ಎನ್ನುವ ಪುಸ್ತಕ ಬರೆದಿದ್ದಾರೆ. ಸಾಕಷ್ಟು ಮೋಟಿವೇಶನಲ್ ಭಾಷಣಗಳ ಮೂಲಕ ಯುವ ಪೀಳಿಗೆಗೆ ಸಕಾರಾತ್ಮಕ ಆಲೋಚನೆ ಹಾಗೆ ಆರ್ಥಿಕ ಶಿಸ್ತಿನ ಪಾಠಗಳನ್ನು ಕೂಡ ಹೇಳಿಕೊಟ್ಟಿದ್ದಾರೆ ರಮೇಶ್ ಅರವಿಂದ್.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ಕರ್ಪೂರದ ಗೊಂಬೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮನು ಮತ್ತು ಚಿತ್ರ ಅವರ ಧ್ವನಿ, ಎಸ್ ನಾರಾಯಣ್ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಕಲಾಭಾರತಿ ಕಾರ್ಯಕ್ರಮ. ಈ ದಿನ ಜನ್ಮದಿನವನ್ನು ಆಚರಿಸಿಕೊಳ್ತಾ ಇರುವಂತಹ ಚಂದನ ವನದ ಚಂದದ ನಟ ರಮೇಶ್ ಅರವಿಂದ್. ಹೌದು, ರಮೇಶ್ ಅರವಿಂದ್ ಚಿತ್ರರಂಗಕ್ಕೆ ಬಂದು ಇಷ್ಟು ವರ್ಷಗಳಾದರೂ ಕೂಡ ಅವರದ್ದು ಸದಾ ನಗುಮೊಗ. ಅವರ ಚೈತನ್ಯ ಯಾವತ್ತಿಗೂ ಕೂಡ ಕಡಿಮೆನೇ ಆಗಿಲ್ಲ. ಮುಖದ ಮೇಲೆ ನಗು, ಉತ್ಸಾಹದ ಬುಗ್ಗೆ. ಹಾಗೆಯೇ ಸಿನಿಮಾ ಬದುಕಿನಲ್ಲಿದ್ದರೂ ಕೂಡ ಯಾವುದೇ ವಿವಾದಗಳಿಗೆ ಸಿಲುಕದೆ ಶಿಸ್ತು ಮತ್ತು ಸೌಮ್ಯ ಸ್ವಭಾವಕ್ಕೆ ಹೆಸರಾಗಿದ್ದಾರೆ ರಮೇಶ್ ಅರವಿಂದ್. ಜೊತೆಗೆ ತಂತ್ರಜ್ಞಾನ ಹಾಗೆ ಈಗಿನ ಕೃತಕ ಬುದ್ಧಿಮತ್ತೆಯಂತಹ ಅನೇಕ ಆಧುನಿಕ ಬದಲಾವಣೆಗಳನ್ನು ಒಪ್ಪಿಕೊಂಡು ಇವತ್ತಿನ ತಲೆಮಾರಿನ ಯುವಕರ ಜೊತೆಗೆ ಸದಾ ಅಪ್ಡೇಟ್ ಆಗಿರ್ತಾರೆ. ರಮೇಶ್ ಅರವಿಂದ್ ಕಲೆಯ ಮೂಲಕ ಮನರಂಜನೆಯನ್ನು ಕೊಡುವುದರ ಜೊತೆಗೆ ತಮ್ಮ ಬದುಕು ಮತ್ತು ಬರಹಗಳ ಮೂಲಕ ಸಮಾಜಕ್ಕೆ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ.

ರಮೇಶ್ ಅರವಿಂದ್ ಚಂದನ ವನದ ಚಂದದ ನಟರ ಜನ್ಮದಿನ ಎಂದು ವಿವಿಧ ಭಾರತಿಯಲ್ಲಿ ಕಲಾಭಾರತಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ರಮೇಶ್ ಅರವಿಂದ್ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳನ್ನು ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ, ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದಾರೆ. ತೀರಾ ಇತ್ತೀಚೆಗೆ ಬಂದಂತಹ ಸಿನಿಮಾಗಳನ್ನು ಗಮನಿಸೋದಾದರೆ ಡೈಸಿ ಅಂತ, ಡೈಸಿ ಇದು ಆಕಾಶ್ ಶ್ರೀವತ್ಸ ಅವರ ನಿರ್ದೇಶನದ ಒಂದು ಸಸ್ಪೆನ್ಸ್ ಹಾಗೆ ಹಾರರ್ ಥ್ರಿಲ್ಲರ್ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಅವರದು ಮುಖ್ಯವಾದ ಪಾತ್ರ ಇದೆ. ಹಾಗೆ ಕೇಡಿ ದಿ ಡೆವಿಲ್ ಅನ್ನುವ ಸಿನಿಮಾ, ಅದರಲ್ಲಿ ಕೂಡ ಧ್ರುವ ಸರ್ಜಾ ಅವರ ಜೊತೆಗೆ ರಮೇಶ್ ಅವರು ಒಂದು ವಿಶಿಷ್ಟ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಇನ್ನು ಭೈರಾದೇವಿ ಎನ್ನುವ ಸಿನಿಮಾದಲ್ಲಿ ಡಿ ಸಿ ಪಿ ಅರವಿಂದ್ ಅನ್ನುವ ಖಡಕ್ ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಳ್ತಾರೆ. ಶಿವಾಜಿ ಸುರತ್ಕಲ್ ಇದು 2023 ಬಂದ ಸಿನಿಮಾ, ಒಂದು ಜನಪ್ರಿಯ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸರಣಿ ಸಿನಿಮಾ. ಇಂಥ ಒಂದು ವಿಶೇಷವಾದ ಪಾತ್ರಗಳ ಜೊತೆಗೆ ರಮೇಶ್ ಅರವಿಂದ್ ನಿರೂಪಣಾ ಶೈಲಿಯಿಂದನೇ ಮನೆ ಮಾತಾಗಿರುವಂಥ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಕೂಡ ಅವರು ಭಾಗವಹಿಸಿದ್ರು. ಈ ಒಂದು ರಿಯಾಲಿಟಿ ಶೋ ಏನು, ವೀಕೆಂಡ್ ವಿತ್ ರಮೇಶ್ ಅಂತ ಹೇಳಿ, ಅದು ಅವರ ವೃತ್ತಿ ಜೀವನದ ಅತ್ಯಂತ ಸಕ್ಸಸ್ಫುಲ್ ಟಾಕ್ ಶೋ ಅಂತಲೇ ಹೇಳ್ಬೋದು. ಸಾಧಕರ ಸಾಧನೆಯ ಹಾದಿಯನ್ನು ಪರಿಚಯಿಸುವಂಥ ಈ ಕಾರ್ಯಕ್ರಮ ಅನೇಕ ಸೀಸನ್ಗಳನ್ನು ತಲುಪಿತು. ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಇವರು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ರು. ಇನ್ನು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲಿ ಕೂಡ ಇವರು ಮೋಟಿವೇಶನಲ್ ಸ್ಪೀಕರ್ ಆಗಿ, ಅಂದರೆ ಸ್ಫೂರ್ತಿದಾಯಕ ಭಾಷಣಕಾರರಾಗಿ ಶಾಲೆ ಕಾಲೇಜು ಬೇರೆ ಬೇರೆ ಹಂತದ ಅಧಿಕಾರಿಗಳು, ಖಾಸಗಿ ಸರ್ಕಾರಿ ಕೆಲಸದಲ್ಲಿರುವಂಥವರ ಜೊತೆಗೆ ಒಂದು ಸ್ಫೂರ್ತಿಯುತವಾದ ಮಾತುಗಳನ್ನು ಹೇಳಿ ರಮೇಶ್ ಅರವಿಂದ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಬದುಕಿನ ಮೌಲ್ಯ, ಯಶಸ್ಸಿನ ಸೂತ್ರಗಳನ್ನು ಒಳಗೊಂಡಂಥ ಅವರದ್ದೇ ಆದಂಥ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಜೊತೆಗೆ ಆರ್ಟ್ ಆಫ್ ಸಕ್ಸಸ್ ಅನ್ನುವಂಥ ಕೋಟ್ಸ್ಗಳನ್ನು ಒಳಗೊಂಡಂಥ, ಅಂದರೆ ಪ್ರೋತ್ಸಾಹದಾಯಕ ಪ್ರೇರಣಾದಾಯಕ ಆಲೋಚನೆಗಳನ್ನು ಒಳಗೊಂಡಂಥ ಒಂದು ಪುಸ್ತಕವನ್ನು ಕೂಡ ಇವರು ಸಿದ್ಧಪಡಿಸಿದ್ದಾರೆ. ಜೊತೆಗೆ ಸ್ಟೋರಿ ಟೆಲ್ ಆಡಿಯೋ ಪ್ಲಾಟ್ಫಾರ್ಮ್ಗಾಗಿ ಇವರು ವಿಶೇಷ ಆಡಿಯೋ ಸರಣಿಯನ್ನು ಬರೆದು ಅದಕ್ಕೆ ತಾವೇ ಧ್ವನಿಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಸಿನಿಮಾಕ್ಕೆ ಕೂಡ ಕೆಲಸ ಮಾಡಿದ್ದಾರೆ. ಅಂದರೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಹೂಮಳೆ ಸೂಪರ್ ಹಿಟ್ ಸಿನಿಮಾ, ಅಮೃತ ಧಾರೆ ಸಿನಿಮಾಕ್ಕೆ ಕಥೆ ಚಿತ್ರಕಥೆಯನ್ನು ಕೂಡ ಮಾಡಿದ್ದಾರೆ ನಟ ರಮೇಶ್ ಅರವಿಂದ್.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಹೌದು, ಕನ್ನಡ ನಾಡಿನ ಚಂದನವನದ ಚಂದದ ನಟ, ನಟ ರಮೇಶ್ ಅರವಿಂದ್ ಅವರ ಜನ್ಮದಿನ ಎಂದು ವಿವಿಧ ಭಾರತಿ ಕಲಾ ಭಾರತಿ ಕಾರ್ಯಕ್ರಮದಲ್ಲಿ ನಾವು ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ರಮೇಶ್ ಅರವಿಂದ್ ಅವರ ಎಷ್ಟೊಂದು ಸಿನಿಮಾಗಳಿಗೆ ಪ್ರಶಸ್ತಿಗಳು ಬಂದಿದೆ. ವೈಯಕ್ತಿಕವಾಗಿ ಹೇಳೋದಾದರೆ 2022 ಅವರಿಗೆ ಚಲನಚಿತ್ರ ಕ್ಷೇತ್ರಕ್ಕೆ ಕೊಟ್ಟಂತಹ ಕೊಡುಗೆಗಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಡಲಾಗಿದೆ. 2022 ನಟ, ನಿರ್ದೇಶಕ, ಸಂಪನ್ಮೂಲ ವ್ಯಕ್ತಿಯಾಗಿ ಸಲ್ಲಿಸಿದ ಸೇವೆಗೆ ಶಿವರಾಮ ಕಾರಂತ ಪ್ರಶಸ್ತಿ. ಇತ್ತೀಚೆಗೆ ಅವರು ಚಿತ್ರರಂಗ ಮತ್ತು ಸಮಾಜಕ್ಕೆ ಕೊಟ್ಟ ಕೊಡುಗೆಗಾಗಿ ಕನ್ನಡದ ಧ್ರುವತಾರೆ ಎನ್ನುವ ಪ್ರಶಸ್ತಿಯನ್ನು ಕೂಡ ಕೊಡಲಾಗಿದೆ. ಇದರ ಜೊತೆಗೆ ರಾಮ ಶ್ಯಾಮ ಭಾಮ ಸಿನಿಮಾದ ನಿರ್ದೇಶನಕ್ಕಾಗಿ ರಾಘವೇಂದ್ರ ಒಂದು ಪ್ರಶಸ್ತಿ ಕೂಡ, ಅಮೃತಧಾರೆ ಸಿನಿಮಾಕ್ಕಾಗಿ, ಹೀಗೆ ಬೇರೆ ಬೇರೆ ಪ್ರಶಸ್ತಿಗಳು ನಟ ರಮೇಶ್ ಅರವಿಂದ್ ಅವರನ್ನು ಹುಡುಕಿಕೊಂಡು ಬಂದಿದೆ. ಒಟ್ಟಾರೆ ರಮೇಶ್ ಅರವಿಂದ್ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಟ. ಅವರ ಜನ್ಮದಿನದ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳಿದ್ದೀರಿ. ರಮೇಶ್ ಸರ್, ನೀವೆಲ್ಲಿದ್ದೀರೋ, ಏನು ಫಂಕ್ಷನಲ್ಲಿ ಇದ್ದೀರೋ ಗೊತ್ತಿಲ್ಲ. ವಿವಿಧ ಭಾರತೀಯ ಎಲ್ಲ ಕೇಳುಗರು ಕೂಡ ನಿಮಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. ಹೌದು, ಮತ್ತೊಮ್ಮೆ ನಿಮಗೆ ನಮ್ಮೆಲ್ಲರ ವತಿಯಿಂದ ಜನ್ಮದಿನದ ಪ್ರೀತಿಯ ಶುಭಾಶಯಗಳು ಅಂತ ಹೇಳ್ತಾ ನಾವು ಈ ಕಲಾಭಾರತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಸರಿಯಾಗಿ 12 ಗಂಟೆಗೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರವನ್ನು ಕೇಳೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಈ ತಿಂಗಳ 25-28 ತಾರೀಖಿನವರೆಗೆ ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ರೈತ ಜಾತ್ರೆ ಕೃಷಿ ಮೇಳ ನಡೆಯಲಿದೆ. ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ ಎಂದು ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಎನ್ಬಿ ಪ್ರಕಾಶ್ ತಿಳಿಸಿದ್ದಾರೆ. ಕೃಷಿ ಮೇಳಕ್ಕೆ 4 ದಿನಗಳವರೆಗೆ ಭೇಟಿ ನೀಡುವ ಲಕ್ಷಾಂತರ ರೈತರು ಹಾಗೂ ಜನರ ಅನುಕೂಲಕ್ಕಾಗಿ ವಸ್ತು ಪ್ರದರ್ಶನ ತಾಣಗಳ ಮಾರ್ಗನಕ್ಷೆ ರೂಪಿಸಲಾಗುತ್ತಿದೆ ಎಂದರು. ಬರ ಸಮೀಕ್ಷೆಯಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಅನ್ಯಾಯವಾಗಿದ್ದು ಗಮನಿಸಿ ಸರಿಪಡಿಸುವಂತೆ ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದಿದ್ದಾಗಿ ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಗದಗ್ನಲ್ಲಿ ತಿಳಿಸಿದ್ದಾರೆ. ಬರ ಘೋಷಣೆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳ ಹಲವು ತಾಲೂಕುಗಳನ್ನು ಕಡೆಗಣಿಸಲಾಗಿದೆ ಎಂದು ಅವರು ಹೇಳಿದರು. 4,896 ದೂರುಗಳು ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗಕ್ಕೆ ಸಲ್ಲಿಕೆಯಾಗಿದ್ದು, ಪರಿಹಾರ ಕಲ್ಪಿಸಲು ವಿವಿಧ ಇಲಾಖೆಗಳ ರಾಜ್ಯ ಮಟ್ಟದ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ದಾಗಿ ಆಯೋಗದ ಅಧ್ಯಕ್ಷ ಡಾ ಎಲ್ ಮೂರ್ತಿ ಹಾಸನದಲ್ಲಿ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿಯ ಹೊಯ್ಸಳ ಸಭಾಂಗಣದಲ್ಲಿ ಸಭೆ ನಡೆಸಿ ಈಗಾಗಲೇ 20 ಜಿಲ್ಲೆಗಳಲ್ಲಿ ತಾವು ಸಭೆ ನಡೆಸಿ ಮಾಹಿತಿ ಪಡೆದಿದ್ದಾಗಿ ನುಡಿದರು. ಜೀವನದಾಚೆಗಿನ ದೃಷ್ಟಿಕೋನ ಅಂತಿಮ ಪರಂಪರೆ ಎಂಬ ಧ್ಯೇಯದೊಂದಿಗೆ 41ನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಹಲವು ಜನಜಾಗೃತಿ ಕಾರ್ಯಕ್ರಮಗಳೊಂದಿಗೆ ಸಮಾರೋಪಗೊಂಡಿತು. ಧಾರವಾಡದ ಸತ್ತೂರಿನ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ನೇತ್ರ ತಜ್ಞೆ ಡಾ ರೂಪಾ ರೋಖಡೆ ನೇತ್ರದಾನದ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಮ್ಮ ದೇಶದಲ್ಲಿ ಲಕ್ಷಾಂತರ ಜನರು, ಅದರಲ್ಲೂ ಮುಖ್ಯವಾಗಿ ಚಿಕ್ಕ ಮಕ್ಕಳು ಮತ್ತು ಯುವಕರು ಕಣ್ಣಿನ ಕಪ್ಪುಗುಡ್ಡೆಯ ಸಮಸ್ಯೆಯಿಂದಾಗಿ ಕತ್ತಲೆಯಲ್ಲಿ ಬದುಕುತ್ತಿದ್ದಾರೆ. ಇವರಿಗೆ ಮರಳಿ ದೃಷ್ಟಿ ನೀಡುವ ಏಕೈಕ ಮಾರ್ಗ ನೇತ್ರದಾನ. ನೇತ್ರದಾನದ ಬಗ್ಗೆ ಕೆಲವರಲ್ಲಿ ಇಂದಿಗೂ ಅನಗತ್ಯ ಭಯ ಮತ್ತು ಸಂಶಯಗಳಿವೆ. ನೇತ್ರದಾನವನ್ನು ಒಬ್ಬ ವ್ಯಕ್ತಿಯ ಮರಣದ ನಂತರವೇ ಮಾಡಲಾಗುತ್ತದೆ. ವ್ಯಕ್ತಿ ತೀರಿಕೊಂಡ 6 ಗಂಟೆಗಳ ಒಳಗಡೆ ಹತ್ತಿರದ ಐ ಬ್ಯಾಂಕ್ ಅನ್ನು ಸಂಪರ್ಕಿಸಬೇಕು. ಈ ಪ್ರಕ್ರಿಯೆಯಿಂದ ಮುಖದ ಆಕಾರದಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಮಧುಮೇಹ, ರಕ್ತದೊತ್ತಡ ಇರುವವರು ಅಥವಾ ಕನ್ನಡಕ ಧರಿಸುವವರು ಕೂಡ ನೇತ್ರದಾನ ಮಾಡಬಹುದು. ಒಬ್ಬರ ನೇತ್ರದಾನ 3-4 ಜನರ ಬಾಳಿಗೆ ಬೆಳಕಾಗಬಲ್ಲದು. ನೇತ್ರದಾನದ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಧಾರವಾಡದ ನಮ್ಮ ಎಸ್ಡಿಎಂ ಐ ಬ್ಯಾಂಕ್ ಅನ್ನು ಸಂಪರ್ಕಿಸಿ. ಮಣ್ಣಾಗುವ ಮುನ್ನ ಇನ್ನೊಬ್ಬರಿಗೆ ಕಣ್ಣಾಗೋಣ.
0: ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಉಚಿತ ತರಬೇತಿ ನೀಡುವ ಮುಖ್ಯಮಂತ್ರಿ ವಿದ್ಯಾರ್ಥಿ ಸಹಾಯಹಸ್ತ ಯೋಜನೆಯ ಅರ್ಜಿ ಸಲ್ಲಿಕೆ ಪೋರ್ಟಲ್ಗೆ ಉನ್ನತ ಶಿಕ್ಷಣ ಖಾತೆ ಸಚಿವ ಬಸವರಾಜ ರಾಯರೆಡ್ಡಿ ಚಾಲನೆ ನೀಡಿದ್ದಾರೆ. ಬೆಂಗಳೂರಿನ ಉನ್ನತ ಶಿಕ್ಷಣ ಪರಿಷತ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವರು ಮಾತನಾಡಿ, 9 ಕೋಟಿ ರೂಪಾಯಿ ವೆಚ್ಚದಲ್ಲಿ 90,000 ವಿದ್ಯಾರ್ಥಿಗಳಿಗೆ 3 ತಿಂಗಳ ತರಬೇತಿ ನೀಡಲು ಉದ್ದೇಶಿಸಲಾಗಿದೆ ಎಂದರು. ರಾಜ್ಯದ ವಿವಿಧ 172 ನಗರ ಹಾಗೂ ಪಟ್ಟಣಗಳಲ್ಲಿ ವರ್ತುಳ ರಸ್ತೆ ನಿರ್ಮಾಣ, ರಾಜಧಾನಿ ಬೆಂಗಳೂರಿನಲ್ಲಿ ಕೃತಕ ಬುದ್ಧಿಮತ್ತೆ ಹಬ್ ಸ್ಥಾಪಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆ ನಿರ್ಧರಿಸಿದೆ. ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸಭೆಯ ಬಳಿಕ ಮಾಹಿತಿ ನೀಡಿ, ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪಿಸಲು ರಾಜ್ಯ ಸರ್ಕಾರ ಯೋಜಿಸಿದೆ. ಪೂರಕವಾಗಿ ಬೆಂಗಳೂರಿನ IIIT ಕೃತಕ ಬುದ್ಧಿಮತ್ತೆ ಹಬ್ ಸ್ಥಾಪನೆಗೊಳ್ಳಲಿದೆ ಎಂದರು. ನೈರುತ್ಯ ರೈಲ್ವೆ ವ್ಯಾಪ್ತಿಯಲ್ಲಿ ಪ್ರಯಾಣಿಕರ ಸುರಕ್ಷತೆ ಹಾಗೂ ಅಕ್ರಮ ಚಟುವಟಿಕೆಗಳ ನಿಯಂತ್ರಣಕ್ಕೆ ರೈಲ್ವೆ ಸುರಕ್ಷತಾ ಪಡೆ ಆರ್ಪಿಎಫ್ ಕಾರ್ಯಾಚರಣೆ ಹಿನ್ನೆಲೆ ಆಗಸ್ಟ್ ತಿಂಗಳಲ್ಲಿ ಆಪರೇಷನ್ ನನ್ಹೆ ಫರಿಷ್ತೆ ಅಡಿ 27 ಬಾಲಕರು 6 ಬಾಲಕಿಯರು ಸೇರಿದಂತೆ ಒಟ್ಟು 33 ಮಕ್ಕಳನ್ನು ರಕ್ಷಿಸಲಾಗಿದೆ. ಆಪರೇಷನ್ ಡಿಗ್ನಿಟಿ ಅಡಿ 2 ವೃದ್ಧರನ್ನು ರಕ್ಷಿಸಿ ಮರಳಿ ಅವರ ಕುಟುಂಬಕ್ಕೆ ಹಾಗೂ ಸ್ವಯಂ ಸೇವಾ ಸಂಸ್ಥೆ ಸುಪರ್ದಿಗೆ ನೀಡಲಾಗಿದೆ. ರಾಜ್ಯಾದ್ಯಂತ ಪ್ರತಿ ಪಂಚಾಯಿತಿ ಹಾಗೂ ವಾರ್ಡ್ ಮಟ್ಟದಲ್ಲಿ ತಲಾ ಒಂದೊಂದು ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸುವ ಸದಸ್ಯತ್ವ ಅಭಿಯಾನಕ್ಕೆ ಮರುಚಾಲನೆ ನೀಡಲಾಗಿದೆ. ಬೆಳಗಾವಿಯ ತನಿಷ್ಕಾ ಕಪಿಲ್ ಕಾಲಭೈರವ ಬೆಂಗಳೂರಿನ ಬಿಎಂಎಸ್ ಕಾಲೇಜಿನಲ್ಲಿ ಆಯೋಜಿತ ಬಿಎಂ ಶ್ರೀನಿವಾಸಯ್ಯ ಸ್ಮರಣಾರ್ಥ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಪಂದ್ಯಾವಳಿಯಲ್ಲಿ ಬಾಲಕಿಯರ ಸಿಂಗಲ್ಸ್ ವಿಭಾಗದಲ್ಲಿ ಚಾಂಪಿಯನ್ ಆಗಿದ್ದಾರೆ. ರಾಜ್ಯ ಅಮೇಚ್ಯೂರ್ ಕಬಡ್ಡಿ ಸಂಸ್ಥೆ ನಾಳೆಯಿಂದ ಇದೇ 13ರವರೆಗೆ ಮೈಸೂರಿನ ಕುಂಬಾರಕೊಪ್ಪಲಿನ ಮಹದೇಶ್ವರ ದೇವಸ್ಥಾನದ ಆವರಣದಲ್ಲಿ 25 ವರ್ಷದೊಳಗಿನವರ ದಕ್ಷಿಣ ವಲಯ ಮಟ್ಟದ ಗಂಡ ಭೇರುಂಡ ಟ್ರೋಫಿ 2026 ಪಂದ್ಯಾವಳಿ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

102.9 FM ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. 12:45 ಸಮಯವಾಗಿದೆ. ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರ 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ, ರೈತ ಮಿತ್ರ ಯೋಜನೆಗಳು. ಯುವ ಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು. ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು. ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ. ಉದ್ಯೋಗ ನಿಧಿ ಯೋಜನೆಯ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ. 2028 ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ. ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ವಾಹನ ವಿಮಾ ಸಂಸ್ಥೆ. ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ. ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ. ಹೀಗೆ ಹಲವು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ. ದೃಢ ಕರ್ನಾಟಕದ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ. ಶತಕದ ಪಥ, ಪ್ರಗತಿಯ ರಥ. ಇದು ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಇನ್ನು ವಿವಿಧ ಭಾರತಿಯಲ್ಲಿ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಬಹುದು. ನಿಮ್ಮಿಷ್ಟದ ಹಾಡುಗಳನ್ನು ನೀವು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802262627 0802226239 ಈ ಎರಡು ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದು, ಮಾತಾಡಬಹುದು, ನಿಮ್ಮಿಷ್ಟದ ಹಾಡನ್ನು ಕೇಳಬಹುದು.

ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.

0: ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆ ಕೇಳಿದ್ರಿ. ಎಲ್ಲನ್ ಶಾಸ್ತ್ರಿ, ಬದ್ರಿ ಪ್ರಸಾದ್, ಮೈಸೂರು ರಮೇಶ್, ಪಲ್ಲವಿ ನಾಗ್ ಚಂದ್ ಅವರ ಧ್ವನಿಯಲ್ಲಿ ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದ್ರು ಕೆ ಕಲ್ಯಾಣ್.
1: ಹಲೋ ಹಲೋ
0: ಹಲೋ, ಕೇಳಿಸ್ತಾ ಇದೆಯಾ?
1: ಹಲೋ
0: ಹಲೋ ಹಲೋ ಹಲೋ.

0: ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ ಕೇಳ್ತಾ ಕೇಳ್ತಾ ಸಾಕಷ್ಟು ಜನ ಸಂದೇಶವನ್ನು ಕೂಡ ಕಳಿಸ್ಕೊಟ್ಟಿದ್ದೀರಿ. ಬಹಳಷ್ಟು ಜನರ ಸಂದೇಶ ಬಂದಿದೆ, ಅದರ ಜೊತೆಗೆ ಒಂದು ಕರೆ ಕೂಡ ಬಂದಿದೆ. ಈಗ ತಾನೇ ಕೇಳಿದ್ರಿ ಹೃದಯ ಹೃದಯ ಚಿತ್ರದ ಹಾಡು, ಚಿತ್ರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ, ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದ್ರು ಹಂಸಲೇಖ. ನಮಸ್ತೆ. ನಮಸ್ತೆ. ಹಲೋ,
1: ನಮಸ್ಕಾರ ಮೇಡಮ್,
0: ಕೇಳಿಸುತ್ತಾ?
1: ಕೇಳ್ತಾ ಇದೆ.
0: ಹೇಳಿ, ಯಾರು ಮಾತಾಡೋದು?
1: ಮೇಡಮ್, ನಾನು ನೆಲಪ್ರಸಾದ್ ಅಂತ, ಬಸವನಗುಡಿಯಿಂದ. ನನ್ನ ನೆಚ್ಚಿನ ಅಚ್ಚುಮೆಚ್ಚಿನ ನಿರೂಪಕರಾದ ಭಾನುಲಿ ಬಂದು ಚಂದ್ರಿಗೆ ನಮಸ್ಕಾರಗಳು.
0: ನಮಸ್ಕಾರಗಳು ಎಲ್ಲರಿಗೂ. ನಮಸ್ಕಾರ ನೆಲೆ ಪ್ರಸಾದ್ ಅವರೇ, ಹೇಗಿದ್ದೀರಿ, ಏನ್ ಸಮಾಚಾರ?
1: ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ ನೋಡಿ, ಒಂದ್ ವಾರದಿಂದ ಬಿಡದೆ ಬರ್ತಾನೆ ಇದ್ದೀನಿ.
1: ಅದಕ್ಕೋಸ್ಕರನೇ ಇವತ್ತು ಪ್ರಯತ್ನ ಮಾಡಿದೆ, ನಾನೊಂದು 3 ತಿಂಗಳಾಗಿತ್ತು ಮಾಡಿ, ಇವತ್ ಮಾಡ್ತಾ ಇದ್ದೀನಿ.
0: ಹೇಳಿ.
1: ನನಗೆ ಬೆಂಕಿಯಲ್ಲಿ ಅರಳದ ಹೂವಿಂದ ಮುಂದೆ ಬನ್ನಿ ಮುಂದೆ ಬನ್ನಿ ಅಂತ ಒಂದು ಹಾಡಿದೆ ಕಮಲಾಸ್ ಅಂದು.
0: ಯಾರನ್ನ ಕರೀತಾ ಇದ್ದೀರಾ ಈಗ ನೀವು? ಮುಂದೆ ಬನ್ನಿ ಮುಂದೆ ಬನ್ನಿ ಅಂತ.
1: ಎಲ್ಲಾರು ಬನ್ನಿ ಅಂತ, ಸಮಸ್ತ ಕನ್ನಡಿಗರೆಲ್ಲಾರು ಮುಂದೆ ಬರಲಿ ಅಂತ.
0: ಒಳ್ಳೆ ಆಲೋಚನೆ.
1: ಅಲ್ಲಿ ಬಸ್ಸಲ್ಲಿ 14th number ಶೂಟಿಂಗ್ ಇದೆ, ಅದು ಬನಶಂಕರಿಯಿಂದ ಮಲ್ಲೇಶ್ವರಂ ಬರ್ತಾ ಇತ್ತು. ಸೊ ಇದಕ್ಕೆ ಒಂದು ಉಪಕಥೆ ಇದೆ, ಚಿಕ್ಕದಷ್ಟೇ, ಏನಿಲ್ಲ. ಒಂದು ಸತಿ ರೇಸ್ ನಡೆಯುತ್ತೆ ಇಲ್ಲಿ, 14th number ಬಸ್ ಬನಶಂಕರಿಯಿಂದ ಮಲ್ಲೇಶ್ವರಂಗೆ ಮೊದಲು ರೀಚ್ ಆಗುತ್ತಾ ಅಥವಾ ಟಾಂಗಾ ಗಾಡಿ ರೀಚ್ ಆಗುತ್ತಾ ಅಂತ. ಇದು ಡ್ಯೂರಿಂಗ್ 80s ಅಲ್ಲಿ ಟಾಂಗಾ ಗಾಡಿ ರೀಚ್ ಆಗುತ್ತಾ ಫಸ್ಟ್, ಮತ್ತೆ 14th number ಬಸ್ ರೀಚ್ ಆಗುತ್ತಾ ಅಂತ. ಸೊ ಟಾಂಗಾ ಗಾಡಿ ಫಸ್ಟ್ ರೀಚ್ ಆಗುತ್ತೆ ಎಲ್ಲಿ, ಬನಶಂಕರಿಯಿಂದ ಮಲ್ಲೇಶ್ವರಂಗೆ, ಮಲ್ಲೇಶ್ವರಂ 18th crossಗೆ. ಸೊ ಇದನ್ನ ತಿಳಿಸೋಣ ಈ ಹಾಡ್ ಜೊತೆಗೆ ಅಂತ ಅನ್ಬಿಟ್ಟು ಅನ್ನಿಸ್ತು.
0: ಅಲ್ಲ, ಯಾಕೆ, ಏನ್ ರೀಸನ್ ಟಾಂಗಾ ಯಾಕೆ ರೀಚ್ ಆಗುತ್ತೆ, ಬಸ್ ತಾನೇ ಬೇಗ ಹೋಗ್ಬೇಕು?
1: ಇಲ್ಲ ನೋಡಿ, ಅದೇ ಇರೋದು ಇದು.
0: ನೀವ್ ಅದನ್ನ ಹೇಳಲಿಲ್ಲ.
1: ಬಸ್ಸು ಫುಲ್ ಎಲ್ಲಾದು ಬನಶಂಕರಿಯಿಂದ ಗಾಂಧಿ ಬಜಾರು ಮಾರ್ಕೆಟ್ ಎಲ್ಲಾ ಸುತ್ತಾಕೊಂಡ್ ಬರ್ತಾ ಇತ್ತು, ಅದನ್ನೇ ಸೇಮ್ ಇದನ್ನು ಸುತ್ತಾಕ್ತಾ ಇತ್ತು. ಆದ್ರೆ ಇವತ್ತಿನಷ್ಟು ಇದಿರ್ಲಿಲ್ಲ, ಟ್ರಾಫಿಕ್ ಇರ್ಲಿಲ್ಲ. ಸೊ ಹಾಗಾಗಿ ಟಾಂಗ ಆ ಕುದುರೆ, ನಿಜವಾಗ್ಲು ಹೇಳ್ಬೇಕಂತಂದ್ರೆ ಅದು ಮೋಸ್ಟ್ಲಿ ಹಳಬರಿಗೆ ಗೊತ್ತಿರುತ್ತೆ, ಪೇಪರ್ ಅಲ್ಲಿ ಇದೆ ಅದು. ಡ್ಯೂರಿಂಗ್ 80s ಅಲ್ಲಿ ಯಾರಿದ್ರು ಬೆಂಗಳೂರಲ್ಲಿ ಅವ್ರಿಗೆಲ್ಲ ಗೊತ್ತಿರುತ್ತೆ ಅದು. ಸೊ ಇದೊಂದು ಇನ್ಸಿಡೆಂಟ್, ಈ ಹಾಡ್ ಜೊತೆಗೆ ಜ್ಞಾಪಕ ಬಂತು, ಅದಕ್ಕೆ ಹಾಡ್ನ ಕೇಳಿ ಎಲ್ಲ ಈ ಬೆಂಗಳೂರ್ ಬಗ್ಗೆ ತುಂಬಾ ತಿಳಿಸ್ಬೋದು.
0: ನಾನೇನ್ ಅನ್ಕೊಂಡೆ ನಾನೇನ್ ಯೋಚನೆ ಮಾಡಿದೆ ಅಂದ್ರೆ, ನೀವು ಮೋಸ್ಟ್ಲಿ ಬಸ್ಸೇ ಬೇಗ ಬಂತು ಅಂತ ಹೇಳ್ತೀರಾ, ಯಾಕಂದ್ರೆ ಅವಾಗ ಇಷ್ಟೊಂದು ಟ್ರಾಫಿಕ್ ಇರ್ಲಿಲ್ಲ, ಇಷ್ಟೊಂದು ಜನ ಜಂಗುಳು ಏನು ಇಲ್ದೆ ಇರೋದ್ರಿಂದ, ಅಥವಾ ಟಾಂಗಾ ಮತ್ತೆ ಬಸ್ ಎರಡು ಒಟ್ಟಿಗೆ ರೀಚ್ ಆದ್ವು ಅಂತ ಹೇಳ್ತೀರೇನೋ ಅಂತ ಯೋಚನೆ ಮಾಡಿದ್ದೆ. ಪರವಾಗಿಲ್ಲ, ಟಾಂಗಾ ಫಸ್ಟ್ ಬಂದಿದೆ ಅಂದ್ರೆ ಅದು ಇನ್ನೂ ಖುಷಿ ವಿಷಯ ಅಲ್ವಾ? ಕೇಳೋಣ ನಿಮ್ಮಿಷ್ಟದ ಹಾಡು. ನಮಸ್ತೆ.
1: ಖಂಡಿತ.

0: ನಿಜ ನಿಜ ನಿಜ, ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದಲ್ಲಿ ಮುಂದೆ ಬನ್ನಿ ಮುಂದೆ ಬನ್ನಿ ಅಂತ ಕೇಳಿದ್ರು, ಆದ್ರೆ ಪ್ರಸಾರ ಆಗಿದ್ದ ಹಾಡು ಬೆಂಕಿಯಲ್ಲಿ ಅರಳಿದ ಹೂವು ನಾನಮ್ಮ ಅಂತ ಹೇಳಿ. ಹಾಗೇನೆ ಬಸ್ ಆದ್ರೆ ಎಲ್ಲ ಸ್ಟಾಪ್ಗಳಲ್ಲಿ ನಿಂತು ನಿಂತು ಹೋಗ್ಬೇಕು, ಟಾಂಗ್ ಆದ್ರೆ ಎಲ್ಲೂ ನಿಲ್ದೆ ಒಂದೇ ಸಮಕ್ಕೆ ಓಡಿದೆ, ಅದಕ್ಕೆ ಅದು ಮೊದಲನೇ ಪ್ಲೇಸ್ ತಗೊಂಡಿದೆ ಅಂತ ಕೂಡ ಹೇಳ್ತಾ ಇದ್ರೆ. ಮತ್ತೊಬ್ರು ಹೇಳ್ತಾ ಇದ್ರೆ ನಿಜಕ್ಕೂ ಟಾಂಗ ಹಾರ್ಸ್ ಪವರ್ ಶ್ಲಾಘನೀಯ, ಕುದುರೆಗೆ ಒಂದು ಸಲಾಂ ಅಂತ ಕೂಡ ಮೆಸೇಜ್ ಬಂದಿದೆ. ಕೇಳ್ತಾ ಕೇಳ್ತಾ ಕಾರ್ಯಕ್ರಮವನ್ನ ಮೆಸೇಜ್ ಮಾಡ್ತಾ ಇದ್ರ, ಕೇಳ್ತಾ ಇದ್ರ, ವಿವಿಧ ಭಾರತಿ ಇದು ನಿಮ್ಮ ಮೆಚ್ಚಿನ ಸಂಗಾತಿ. ಹಲೋ
1: ಹಲೋ,
0: ಯಾರು
1: ಮೇಡಮ್? ನಾವು ಇಳ್ಕಲ್ ತಾಲೂಕು ಕಂದಗಲ್ ಗ್ರಾಮ ಅಂತ ಮೇಡಮ್, ಶ್ಯಾಮೂರ್ತಿ ಅಂತ
0: ಹೇಳಿ. ಶ್ಯಾಮೂರ್ತಿ ಅವ್ರೆ,
1: ಇವತ್ತು ರಮೇಶ್ ಅರವಿಂದ್ ಅವ್ರ ಹುಟ್ಟ ಬರ ಅವ್ರಿಗೆ ಅವ್ರ ಅಭಿನಯದ ಕೆಂಪು ಗುಲಾಬಿ ಫಿಲ್ಮ್ ಸಾಂಗ್ ಬೇಕಾಯ್ತು.
0: ಕೆಂಪು ಗುಲಾಬಿನಲ್ಲಿ ಅವ್ರು ಮಾಡಿದಾರ?
1: ಹೌದ್ರಿ ಮೇಡಮ್.
0: ಹೌದಾ, ನಂಗೆ ಗೊತ್ತಿಲ್ಲ. ಕೆಂಪು ಗುಲಾಬಿ ಅಮರೀಶ್ ಅಲ್ವಾ?
1: ಅಮರೀಶ್ ಇದಾರ.
0: ಅಮರೀಶ್ ಅವರು ಇದ್ದಾರೆ, ಇವರು ಇದ್ದಾರಾ? ಕೆಂಪು ಗುಲಾಬಿ ಸಿನಿಮಾದ ಹಾಡ್ಬೇಕು ನಿಮ್ಗೆ. ಆಯ್ತು, ಕೇಳೋಣ.
1: ಹ್ಞೂ ರೀ,
0: ಮತ್ತೇನ ಹಾಕ್ತೀನಿ ನೋಡ್ರಿ, ಕೇಳಿಸ್ಕೊಳ್ರಿ. ನಮಸ್ತೆ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಕರೆ ಮಾಡ್ತಾ ಇದ್ದೀರಾ, ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ನೀವು ಕರೆ ಮಾಡಬೇಕಂದ್ರೆ ನಮ್ಮ ದೂರವಾಣಿ ಸಂಖ್ಯೆ 0802226125 7, 0802226329 7. ಈ ಎರಡು ಸಂಖ್ಯೆಗಳನ್ನ ಬರೆದಿಟ್ಕೊಂಡು ನೀವು ನಮಗೆ ಕರೆ ಮಾಡಬಹುದು, ಮಾತಾಡಬಹುದು. ನಮಸ್ತೆ
4: ಮೇಡಮ್. ನಮಸ್ಕಾರ
3: ಹೇಳಿ, ಯಾರು,
4: ಹೇಗಿದ್ದೀರಾ? ನಾನು ಬಿ ಪುಟ್ಟರಾಜ್ ಅಂತ, ಕಸ್ತೂನಹಳ್ಳಿ ಸರ್ಜಾಪುರ ರಸ್ತೆಯಿಂದ.
3: ಚೆನ್ನಾಗಿದ್ದೀವಿ ಪುಟ್ಟರಾಜ್ ಅವರೇ, ನೀವು ಹೇಗಿದ್ದೀರಿ?
4: ತುಂಬಾ ಚೆನ್ನಾಗಿದ್ದೀನಿ ಮೇಡಮ್.
3: ಮೆಸೇಜ್ ಕಳಿಸ್ತಾ ಇದ್ರಿ, ಈಗ ನಿಲ್ಲಿಸ್ಬಿಟ್ಟಿದ್ದೀರಾ?
4: ಇಲ್ಲ, ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ತಲ್ಲಿನ ಆಗ್ಬಿಟ್ಟಿದ್ದೆ ಹಳ್ಳಿ ಕಡೆಯಲ್ಲಿ.
3: ಯಾವೂರು?
4: ನಮ್ಮೂರು ಹಾಸನ ಹತ್ರ ಹಳ್ಳಿ.
3: ಯಾವ ಊರು ಅಲ್ಲಿ ಹಾಸನದಲ್ಲಿ?
4: ಹಳ್ಳಿ ಮೈಸೂರು ಗೊತ್ತಾ?
3: ಇಲ್ಲ, ಗೊತ್ತಿಲ್ಲ.
4: ಅದಕ್ಕೆ ಹಾಸನ
3: ನನಗ್ ಗೊತ್ತಿಲ್ಲದೆ ಇರ್ಬೋದು, ಕೇಳ್ಕೊಳ್ತಾ ಇರೋರು ತುಂಬಾ ಜನ ಗೊತ್ತಿರುತ್ತಲ್ಲ.
4: ಇವರು ಹೊಳೆನಸ್ಪುರ ತಾಲೂಕು ಅಂದ ಅತಿ ಚೌಡನಹಳ್ಳಿ ಅಂತ ಹೇಳ್ಬಿಟ್ಟು ಸಂದೇಶ ಕಳಿಸ್ತಾರಲ್ಲ, ಊರ್ಗ ಹತ್ರ.
3: ಕರೆಕ್ಟ್ ನೋಡಿ, ಹಿಂಗೆ ಕನೆಕ್ಟ್ ಮಾಡ್ಬಿಟ್ರಿ ನೀವೇ.
4: ನಾವು ಕಾರ್ಯಕ್ರಮ ಕೇಳ್ತಿರ್ತೀನಿ, ಸಂದೇಶ ಕಳಿಸುವಷ್ಟು ಕೆಲವು ಸಮಯದಲ್ಲಿ ಬಿಡುವಿರಲ್ಲ, ಹಾಗಾಗಿ ಕಾರ್ಯಕ್ರಮ ಮಾತ್ರ ಬಹುತೇಕ ವಾರದಲ್ಲಿ ಒಂದು 4-5 ದಿವಸ ಕೇಳಕ್ ಕೇಳ್ತೀನಿ.
3: ಎಲ್ಲಿದ್ದೀರಾ ಈಗ ನೀವು? ಬೆಂಗಳೂರಲ್ಲಿ ಇದ್ದೀರಾ, ಹಳ್ಳಿಲಿ ಇದ್ದೀರಿ ಅಂದ್ರೆ ಅಲ್ವಾ?
4: ಸದ್ಯಕ್ಕೆ ಹೊಗೆ ಕುಡ್ಕೊಂಡು ನಮ್ ಬೆಂಗಳೂರಲ್ಲಿ ಇದ್ದೀನಿ.
3: ಓಹೋ, ಹೇಳಿ.
4: ವಿಷಯ ಏನಂದ್ರೆ, ಮೊದ್ಲು ಇನ್ನೇ ಒಂದ್ ಸ್ವಲ್ಪ ಬೇರೆ ವಿಷಯ ಹೇಳ್ಬೋದಾ ಮೇಡಮ್?
3: ಯಾವ್ದು ಬೇರೆ ವಿಷಯ ಅಂದ್ರೆ?
4: ಬೇರೆ ವಿಷಯ ಅಂದ್ರೆ, ನಮ್ಮ ಈಗ ಆಕಾಶವಾಣಿ ವಿವಿಧ ಬರ್ತಿನಲ್ಲಿ ಮೊದಲೆಲ್ಲ ಹಾಸ್ಯ ಕಾರ್ಯಕ್ರಮಗಳೆಲ್ಲ ಬರ್ತಾ ಇತ್ತು. ಇವರು ಕೋಲಾರ ಇವರು ನಿಮ್ಮ ನಿರೂಪಣೆ ಇದ್ ಮಾಡ್ತಿರಲ್ಲ, ಚರ್ಚೆ ಮಾಡ್ತಿರಲ್ಲ, ಅವ್ರ ಜೊತೆಲಿ ಒಂದ್ ವಿಷಯ ಹೇಳ್ಬಿಡಿ ಮೇಡಮ್. ಹಾಸ್ಯಕ್ ಸಂಬಂಧಪಟ್ಟ ಹಾಗೆ ನಾಟಕ ಆಗ್ಬೋದು ಅಥವಾ ಹಾಸ್ಯ ಕಾರ್ಯಕ್ರಮಗಳಾಗ್ಬೋದು, ಅದನ್ನ ಪ್ರಸಾರ ಮಾಡಿದ್ರೆ ಇವತ್ತಿನ ಒಂದು ತಾಂತ್ರಿಕ ಬದುಕಿಗೆ ಒಂದು ತುಂಬಾ ಪೂರಕವಾಗಿರುತ್ತೆ, ಖುಷಿ ಇರುತ್ತೆ ಅಂತ.
3: ಅಲ್ಲ, ಅದು ನೀವು ಹೇಳ್ತಾ ಇರೋದು ಸ್ಪಂದನ ಕಾರ್ಯಕ್ರಮದಲ್ಲಿ ಅಲ್ವಾ?
4: ಬರೀ ಸ್ಪಂದನ ಅಂತಲ್ಲ, ಯಾವ್ದೇ ಒಂದು ಕಾರ್ಯಕ್ರಮ ಆದ್ರೂ ಅದೊಂದು ಇದೊಂದು

0: ಸೇರಿಸ್ಕೋಬೇಕು ಅಂತ ನನ್ನ ಸಲಹೆ. ಅಂದ್ರೆ ಆಸ್ತಿಗೆ ಸಂಬಂಧಪಟ್ಟಾಗೆ ಅದು ಹಾಸ್ಯ ನಾಟಕ ಇರ್ಬೋದು, ಹಾಸ್ಯ ನಿರೂಪಣೆ ಇರ್ಬೋದು, ಹಾಸ್ಯ ಮಾತುಕತೆ ಇರ್ಬೋದು. ಸೊ ಹೀಗಾಗಿ ಹಾಸ್ಯಕ್ಕೆ ಒಂದು ಗಮನನೇ ಇಲ್ಲ ನನ್ನ ಅಭಿಪ್ರಾಯ. ಬೇರೆ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ. ಈ ಹಾಸ್ಯ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಪ್ರಮುಖವಾಗಿ
1: ಅಂದ್ರೆ ಬಿಸಿ ಶೆಡ್ಯೂಲ್ ನಲ್ಲಿ ಸ್ವಲ್ಪ ಹಾಸ್ಯ ಹೇಳಿದ್ರೆ ರೇಡಿಯೋದಲ್ಲಿ ಹಾಸ್ಯ ಕೊಟ್ರೆ ಸ್ವಲ್ಪ ರಿಲೀಫ್ ಆಗ್ತಾರೆ, ಒಂದ್ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಶಾಂತಿ.
0: ಈ ಕಾರ್ಯಕ್ರಮದಲ್ಲಿ ನಡುವೆ ಕೂಡ ಒಂದ್ 5 ನಿಮಿಷನೋ ಅಥವಾ ಒಂದ್ 10 ನಿಮಿಷನೋ ಇದಕ್ಕೆ ಹಾಸ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒತ್ಕೊಟ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಆಮೇಲೆ ಖಂಡಿತವಾಗ್ಲೂ ಇದನ್ನ ಎಲ್ಲರೂ ಮೆಚ್ಚಿಕೊಳ್ತಾರೆ.
1: ನಿಮ್ಮ ಮಾತನ್ನ ನಾವು ಪರಿಗಣಿಸ್ತೀವಿ, ಗಮನಕ್ಕೆ ತಗೊಳ್ತೀವಿ, ನೋಡೋಣ.
0: ತುಂಬಾ ಧನ್ಯವಾದಗಳು. ಒಂದ್ ವಿಷಯ ಏನಂದ್ರೆ, ನಾನು ವಿದ್ಯಾರ್ಥಿ ಜೀವನದಲ್ಲಿ 1988 ರಿಂದ 1985 ನಾನು ಶಿವಗಂಗಾ ಕ್ಷೇತ್ರದಲ್ಲಿ ಓದಿದ್ದು, ಶಿವಕುಮಾರ ಸನ್ನಿಧಾನದಲ್ಲಿ. ಆ ಓದ ಸಮಯದಲ್ಲಿ ನಾ ಮೊದಲನೇ ಸರಿ ಹೋದಾಗ ಅಲ್ಲಿ ಒಂದು ಹಾಡು ಹಾಕಿದ್ರು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ. ಯಾವ್ದಂದ್ರೆ ಜಯತೆ ಜಯತೆ ಇದೆಯಲ್ಲ, ನಾನ್ ಮೊದಲನೇ ಸರಿ ಕೇಳಿದ್ದು. ಅವಾಗೆಲ್ಲ ಅಷ್ಟೊಂದು ತಂತ್ರಜ್ಞಾನ ಇರ್ಲಿಲ್ಲ, ಬರೀ ಪುಸ್ತಕದ ಮಾತ್ರ ಒಂದ್ ಮಾಧ್ಯಮ ಅವಕಾಶ ಇತ್ತು. ಸೊ ನನ್ಗೆ ಒಂದು ಹಾಡು ಅಭ್ಯಾಸ ಇತ್ತು. ಈ ಹಾಡಕ್ಕ ಸಂಗ್ರಹ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟೆ ಅಂದ್ರೆ ಅದು ಹೇಳ್ತಿರೋದು ನನಗ್ ಸಿಗ್ಲೇ ಇಲ್ಲ ಕೊನೆಗೂ ಹಾಡೋದಕ್ಕೆ. ಆದ್ರೆ ಈ ತಂತ್ರಜ್ಞಾನ ಬಂದ ಮೇಲೆ ನಾನು ಸ್ವಲ್ಪ ಕಲ್ತ್ಕೊಂಡೆ. ಅದನ್ನ ಒಂದು ಪಲ್ಲವಿ ಹಾಡ್ಬೋದಾ? ನೀವ್ ಹೇಳಿದ್ರೆ
1: ನೀವು ಕೇಳಿದ ಹಾಡನ್ನ ನಾವು ಪ್ರಸಾರ ಮಾಡ್ತೀವಿ.
0: ಅಲ್ಲ, ಒಂದು ವಾಕ್ಯ ಅಷ್ಟೇ
1: ಹೇಳಿ.
0: ಜಯತೆ ಜಯತೆ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಜಯತೆ ಜಯತೆ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ. ಸೊ ಈ ಹಾಡನ್ನ ನಾನು ಕಲ್ತ್ಕೊಂಡ್ಮೇಲೆ ಒಂದು ಆಕಾಶದಲ್ಲಿ ತೇಲ್ಬಿಟ್ಟೆ. ಅಷ್ಟ್ರ ಮಟ್ಟಿಗೆ ಬಹಳ ಬಹಳ ಇಷ್ಟವಾದ ಹಾಡು. ಕಷ್ಟಪಟ್ಟು ಸಂಗ್ರಹ ಮಾಡ್ಕೊಂಡು ಹಾಡೋದನ್ನ ಅಭ್ಯಾಸ ಮಾಡಿದೀನಿ. ಅವಾಗ ಇದನ್ನ ಗುನುಕ್ತಾ ಇರ್ತೀನಿ, ನಂಗೆ ಬಹಳ ಸಂತೋಷ. ಹಾಗಾಗಿ ಅಭಿಪ್ರಾಯನ ಹಂಚ್ಕೊಂಡೆ. ಪ್ರಸಾರ ಮಾಡಿ ಕೇಳಿಸಿದ್ರೆ ಇನ್ನೂ ಕೂಡ ತುಂಬಾ ಖುಷಿ ಪಡ್ತೀನಿ.
1: ಇನ್ನೂ ಆನಂದ ಪಡ್ತೀರಾ, ಇನ್ನೂ ಸಂತೋಷ ಪಡ್ತೀರಾ, ಕೇಳಿಸ್ಕೊಳ್ಳಿ.

ಕಲ್ಪವೃಕ್ಷ ಚಿತ್ರಕ್ಕಾಗಿ ಕೋರ ಸೀತಾರಾಮ ಶಾಸ್ತ್ರಿಗಳು ಬರೆದ ಗೀತೆಗೆ ಜಯದೇವ್ ಅವರ ಸಂಗೀತವಿತ್ತು. ಮನ್ನಾಡಿ ಮತ್ತು ಸಂಗಡಿಗರು ಹಾಡಿಗೆ ಧ್ವನಿಯಾಗಿದ್ದರು. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕರಗೊಂದು ಹಾಡು ಕಾರ್ಯಕ್ರಮ 1 ಗಂಟೆವರೆಗೆ

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಗೌರಿ ಗಣೇಶ ಚತುರ್ಥಿಯಂದು 9 ಗಂಟೆಗೆ ಬೆಳಗ್ಗೆ ಆಕಾಶವಾಣಿ ವಿವಿಧ ಭಾರತಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ, ಸೋಮವಾರ ಬೆಳಗ್ಗೆ 9 ಗಂಟೆಗೆ.

0: ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,00,000 ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಹಲೋ, ಹಲೋ, ಮಾತಾಡಿ. ಹಲೋ, ಕೇಳ್ತಾ ಇಲ್ವಾ? ಹಲೋ, ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಕರೆ ಮಾಡಬೇಕು, ಮಾತಾಡಬೇಕು, ನಮ್ಮದು ಕೂಡ ಹಾಡು ಪ್ರಸಾರ ಆಗಬೇಕಂದ್ರೆ ನೀವು ನಮಗೆ ಡಯಲ್ ಮಾಡಿ 0802-226-1257 0802-226-1257. ಹಲೋ, ಹೇಳಿ, ಯಾರು? ಹಲೋ, ಮಾತಾಡಿ. ಹಾ, ಮಾತಾಡಿ. ಹಲೋ, ಕೇಳುತ್ತಾ?
3: ಹಲೋ,
2: ಕೇಳಿಸುತ್ತಾ?
3: ಹಾ, ಕೇಳಿಸುತ್ತೆ ಮೇಡಮ್ ಅವರೇ.
2: ಹಾ, ಹೇಳಿ, ನಿಮ್ಮ ಹೆಸರು ಹೇಳಿ, ಯಾವ ಊರಿಂದ ಮಾತಾಡ್ತಾ ಇದ್ದೀರಾ, ಯಾವ ಹಾಡು ಬೇಕು?
3: ನಾವು ಬೆಂಗಳೂರಿಂದ ಮಾತಾಡ್ತಿರೋದು ಮೇಡಮ್ ಅವರೇ.
2: ಸರಿ, ಹೇಳಿ, ಯಾವ ಹಾಡು ಬೇಕು?
3: ನಮ್ಮ ಹೆಸರು ಬಂದು ನಿರಂಜನ್ ಕುಮಾರ್ ಅನ್ಬಿಟ್ಟು.
2: ಹ್ಮ್,
3: ಇದು ಶಿವಾಜಿನಗರಿಂದ, ಬೋರಿಂಗ್ ಹಾಸ್ಪಿಟಲ್ ಇಂದ ಮಾತಾಡ್ತಿರೋದು.
2: ಸರಿ.
3: ಇವರು ಹಿನ್ನೆಲೆ ಗಾಯಕ ಅರವಿಂದ್ ಅವ್ರದ್ದು ಹುಟ್ಟಿದಪ್ಪ.
2: ಯಾರು ಹಿನ್ನೆಲೆ ಗಾಯಕ ಅರವಿಂದ್?
3: ಅರವಿಂದ್, ರಮೇಶ್ ಅರವಿಂದ್ ಅವ್ರದ್ದು. ಅವ್ರದ್ದು ಹುಟ್ಟಿದ ಹಬ್ಬದೋಸ್ಕರಿಂದ ಅವ್ರದೊಂದು ಹಾಡು ಹಾಕ್ಬೇಕಾಗಿತ್ತು.
2: ಅವ್ರದೇ ಹಾಡುಗಳು ಹಾಕ್ತಾ ಇದೀವಿ ಬೆಳಿಗ್ಗೆ 11 ಗಂಟೆಯಿಂದ.
3: ಇಲ್ಲಾಂದ್ರೆ ಮೇಡಮ್ ಅವರ ಹಾಲುಂಡತ್ತ ಅವರು,
2: ಅದ್ರಲ್ಲಿ ರಮೇಶ್ ಮಾಡಿಲ್ಲ. ರಮೇಶ್ ಅವ್ರದ್ದು
3: ಬೇಡತ್ತವರು,
2: ಹಾಲುಂಡತ್ತವರು. ಏನ್ ಕೆಲಸ ಮಾಡೋದು ನೀವ್ ಅಲ್ಲಿ ಬೋರಿಂಗ್ ಆಸ್ಪತ್ರೆಯಲ್ಲಿ?
3: ಹೌದು ಮೇಡಮ್.
2: ಅಲ್ಲ, ಹಲೋ, ಕೇಳಿಸುತ್ತಾ ನನ್ನ ಮಾತು?
3: ಮೇಡಮ್,
2: ನಾನ್ ಮಾತಾಡೋದ್ ಕೇಳಿಸ್ತಾ ಇದೆಯಾ ನಿಮ್ಗೆ?
3: ಹೌದು ಮೇಡಮ್, ಕೇಳಿಸ್ತಾ ಇದೆ ಮೇಡಮ್.
2: ನಿಮ್ ಹೆಸರು ಏನಂದ್ರೆ? ನಿಮ್ಮ ಹೆಸರು?
3: ನಮ್ದ?
2: ನಿಮ್ ಹೆಸರೇನು?
3: ಬೆಂಗಳೂರು ಮೇಡಮ್.
2: ಓ, ಅಲ್ಲ, ನಾನು ಹೆಸರು ಕೇಳಿದೆ.
3: ಮಾತಾಡ್ತಿರೋದು
2: ನಾನು. ನಿಮ್ ಹೆಸರೇನು ಅಂದೆ?
3: ಹೌದು ಮೇಡಮ್.
2: ಓ, ನಾನು ಕೇಳ್ತಾ,
3: ಬೋರಿಂಗ್ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇರೋದು.
2: ಆಗ್ಲಿ, ಧನ್ಯವಾದ, ನಮಸ್ತೆ.

0: ಹಲೋ ಹಲೋ ಕೇಳಿಸುತ್ತಾ? ಹಲೋ
1: ಹಲೋ
0: ಕೇಳುತ್ತಾ?
1: ನನಗೆ ಅವಾಗಿಂದ ಕೇಳ್ತಾನೆ ಇತ್ತು ಮೇಡಮ್ ನೀವು ಮಾತಾಡೋದು.
0: ಹೇಳಿ, ಯಾರು ಮಾತಾಡ್ತಾ ಇದ್ದೀರಾ?
1: ನಾನು ಮೇಡಮ್ ಚಂದ್ರಿಕಾ ನೇರ್ಲಗುಂಡಿ.
0: ಹೇಳಿ ಚಂದ್ರಿಕಾ.
1: ಅವಾಗಿಂದ
0: ಕೇಳಿಸ್ತಾ ಇದೆಯಾ?
1: ಹಾ ಮೇಡಮ್ ಕೇಳ್ತಾ ಇದೆ, ನೀಟಾ ಕೇಳ್ತಾ ಇದೆ.
0: ಹಾ ಸರಿ ಹೇಳಿ.
1: ಹಾ ಮೇಡಮ್. ಸರಿ ಮೇಡಮ್, ಆರಾಮಿದ್ದೀರಾ ಮೇಡಮ್?
0: ಆರಾಮಿದ್ದೀವಿ.
1: ಇವತ್ತು ಅರವಿಂದ್ ರಮೇಶ್ ಅರವಿಂದ್ ಅವರ ಜನ್ಮದಿನದ ಶುಭಾಶಯ ಹೇಳ್ತಾ ನಾನು ಮೇಡಮ್. ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ ಕಾರ್ಯಕ್ರಮ, ತುಂಬಾ ಕೇಳ್ತಾನೆ ಇದ್ದೀನಿ. ತುಂಬಾ ಖುಷಿ ಆಯ್ತು ಅವ್ರ ಬಗ್ಗೆ ಮಾಹಿತಿ, ಗೀತೆಗಳು ಮತ್ತೆ ಎಲ್ಲಾ ಮಾತಾಡಿದ್ದು ಎಲ್ಲದೂ ಖುಷಿ ಕೊಡ್ತು ಮೇಡಮ್. ಇವತ್ತಿನ ಕಾರ್ಯಕ್ರಮನೇ ಓವರ್ ಆಲ್ ನಿಮ್ಗೆ ಚಂದು ಮೇಡಮ್ ಬಂದ್ರು ಅಂದ್ರೆ ಮಾತಾಡ್ಬೇಕು ಅನ್ಸ್ಬಿಡುತ್ತೆ, ಟ್ರೈ ಮಾಡ್ಬಿಡೋದು.
0: ಎಲ್ಲರಿಗೂ ಹಂಗೆ ಅನ್ಸಿದ್ರೆ ಏನ್ ಮಾಡೋದು?
1: ಏನು ಮಾಡಕ್ಕಾಗಲ್ಲ ಮೇಡಮ್, ಯಾರಿಗ ಅದೃಷ್ಟ ಸಿಗುತ್ತೆ. ಅದು ಇದು ಒಂದ್ ಪ್ರಯತ್ನ ಮೇಡಮ್, ಖಂಡಿತ ಯಾರಿಗೂ ಯಾರ್ದು ನಿರೂಪಕರದ್ದು ಯಾರ್ದು ಇದ್ರಲ್ಲಿ ಇದಿರಲ್ಲ, ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಯಾರಿಲ್ಲ ಕಿರುತ್ತ ನೋಡ್ರಿ, ನಂಗೆ ನಾಲ್ಕು ಸಲ ಕರೆ ಸಿಕ್ತು ಮೇಡಮ್, ನಿಮ್ ಜೊತೆ ಮಾತಾಡಕ್ ಆಗ್ಲಿಲ್ಲ, ನಿಮ್ಮ ಕಡೆಯಿಂದ ನಿಮ್ದು ವಾಯ್ಸ್ ಕೇಳಲಿಲ್ಲ ಅಂದ್ರಿ. ಹಂಗೆ ಏನು ಮಾಡಕ್ಕಾಗಲ್ಲ, ನಮ್ ಎಲ್ರು ನಾವು ಕೇಳಿದ್ರು ನಿಮಗ್ ಬೇಕಾಗಿರೋರೆ ಆಪದ ಎಲ್ರು ನಮ್ಗೆ ಇಷ್ಟನೇ, ಯಾರು ಇದ್ರಲ್ಲಿ ಏನಿಲ್ಲ.
0: ಹೌದು,
1: ಏನೋ ಒಂದೊಂದ್ಸಲ ಲಕ್ ಅಷ್ಟೇ ಅಲ್ವಾ?
0: ಎಸ್,
1: ಹಂಗಾಗಿ ಚಂದ್ ಮೇಡಮ್, ಹ್ಞೂ ಮೇಡಮ್, ಯಾರು ಏನು ಅನ್ಯತ ಭಾವಿಸೋದ್ ಬೇಡ. ನಾನು ಕೂಡ ಸಿಗ್ಲಿಲ್ಲ ಅಂದ್ರೆ ನಾನು ಏನ್ ಬೇಜಾರಾಗಲ್ಲ, ಪ್ರಯತ್ನ ಮಾಡ್ತಿರ್ತೀನಿ ಅಷ್ಟೇ. ಚಂದ್ ಮೇಡಮ್ ಇದ್ದಂಗ್ ಮಾತಾಡ್ಬೇಕು ಅನ್ಸುತ್ತೆ ಅಂತ ಕರೆ ಮಾಡ್ತಾ ಇರ್ತೀನಿ.
0: ಹೇಳಿ, ಯಾವ ಹಾಡು ಬೇಕು
1: ಮೇಡಮ್? ಮೇಡಮ್ ನಂಗೆ ಇವತ್ತು ಚೇಂಜ್ ಮಾಡ್ಬಿಟ್ಟಿದೀನಿ ಮೇಡಮ್, ರಮೇಶ್ ಸರ್ ಅವ್ರದೇ ಗೀತೆ ಕೇಳ್ಬೇಕು ಅಂತೇಳಿ ಅಮೃತ ವರ್ಷನಿಯಿಂದ. ಇದು ಮೇಡಮ್ ಅವ್ರದ್ದು, ಅವ್ರ ಬಗ್ಗೆ ಅವ್ರು ಒಳ್ಳೆ ನಟ ಅಲ್ಲ, ಆಮೇಲೆ ಅವ್ರ ಫಿಲಮ್ಸ್ ಎಲ್ಲ ಹಂಗೆ ಇದೆ. ಸಾಂಗ್ ಗಳಂತೂ ಎಲ್ಲವೂ ತುಂಬಾ ಚೆನ್ನಾಗಿದೆ, ಅದ್ಭುತವಾದ ಸಾಂಗ್ ಗಳೇ ಕೊಟ್ಟಿದ್ದಾರೆ. ಅದ್ರಲ್ಲಿ ನಂಗೆ ತುಂಬಾ ಇಷ್ಟ ಮೇಡಮ್ ಅಮೃತ ವರ್ಷನಿದು. ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ, ಎಷ್ಟು ಚೆನ್ನಾಗಿದೆ ಮೇಡಮ್ ಮೆಲೋಡಿ ಸಾಂಗ್, ಸಾಹಿತ್ಯ ಚೆನ್ನಾಗಿದೆ, ಅವ್ರದ್ದು ಅಭಿನಯ ಎಲ್ಲ ಓವರ್ ಎಲ್ಲ ತುಂಬಾ ಚೆನ್ನಾಗಿದೆ. ಇವತ್ತು ಈ ಗೀತೆ ಸೂಕ್ತ ಅಂತ ಅನಿಸ್ತು ಮೇಡಮ್ ನನಗೆ.
0: ಖಂಡಿತವಾಗ್ಲು ಒಳ್ಳೆ ಹಾಡು, ಒಳ್ಳೆ ಸಮಯದಲ್ಲಿ ಕೇಳಿದಿರಿ
1: ಅಲ್ವಾ
0: ಮೇಡಮ್? ಇನ್ನು ಸ್ವಲ್ಪ ಹೊತ್ತು ಕಳೆದಿದ್ರೆ ನಿಮಗೆ ಲೈನ್ ಸಿಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ, ಸಮಯ ಹೋಗ್ದು ಹೋಗ್ತಾ ಇತ್ತು. ಎಲ್ಲರಿಗೂ ಇಷ್ಟ ಆಗುವಂತ ಈ ಹಾಡನ್ನ ಕೇಳೋಣ ಚಂದ್ರಿಕಾ ಅವರೇ. ಧನ್ಯವಾದ.
1: ನಮಸ್ತೆ ಮೇಡಮ್. ನಮಸ್ತೆ. ಧನ್ಯವಾದ.

ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಅಮೃತ ವರ್ಷಿಣಿ ಚಿತ್ರದ ಗೀತೆ ಕೇಳಿ ಬಂತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿ, ಕೆ ಕಲ್ಯಾಣ್ ಅವರು ಬರೆದ ಗೀತೆಗೆ ದೇವ ಅವರ ಸಂಗೀತವಿತ್ತು. ನಾಗರಹೊಳೆ ಚಿತ್ರದ ಹಾಡು, ಚಿ ಉದಯಶಂಕರ್ ಅವರ ರಚನೆ, ಸತ್ಯಂ ಅವರ ಸಂಗೀತ, ಗಾಯಕರು ರವಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಪಾನಿನ ವಾಯು ಸ್ವಯಂ ರಕ್ಷಣೆ ಯುದ್ದ ನೌಕೆಯ ಮೊಟ್ಟಮೊದಲ ಭಾರತ ಭೇಟಿ ಜಪಾನ್ ಭಾರತ ಸಹಭಾಗಿತ್ವದ ಪ್ರಮುಖ ಮೈಲುಗಲ್ಲಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ 100 ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಿಧಾನಸೌಧದಲ್ಲಿಂದು ದೃಢ ಕರ್ನಾಟಕ ಸಂಕಲ್ಪ ಕಾರ್ಯಕ್ರಮ ನಡೆದಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದಿರುವ ಈ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹಾಗೂ ಗಣ್ಯರು ಪಾಲ್ಗೊಂಡಿದ್ದಾರೆ. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರೈತರ ಹಿತ ಸಂರಕ್ಷಿಸುವ ನೂತನ ಬೀಜ ಕಾಯ್ದೆ ಸಿದ್ದತೆ ಹಿನ್ನೆಲೆಯಲ್ಲಿ ದೇಶಾದ್ಯಂತದ ರೈತ ಪ್ರತಿನಿಧಿಗಳೊಂದಿಗೆ ಇಂದು ಸಂಜೆ ಉನ್ನತ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಬೆಂಗಳೂರು ಅಭಿವೃದ್ದಿ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ಸಂಜೆ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಉಪಲೋಕಾಯುಕ್ತ ಬಿ ವೀರಪ್ಪ ಇಂದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ಕಚೇರಿಗೆ ಭೇಟಿ ನೀಡಿ ವಿವಿಧ ಇಲಾಖೆಗಳ ಕಡತಗಳು ಹಾಗೂ ಸಾರ್ವಜನಿಕ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿದರು. ಹಾವೇರಿ ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ 2026-27 ಸಾಲಿನಲ್ಲಿ 184 ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳನ್ನು ಆರಂಭಿಸಲಾಗುತ್ತಿದ್ದು ಆಂಗ್ಲ ಮಾಧ್ಯಮ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ರುದ್ರಪ್ಪ ಲಮಾಣಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ ಮಾಣಿಕ್ಪುರ ವಿವೇಕಾನಂದ ವಿದ್ಯಾಪೀಠ ಬೆಂಗಳೂರಿನ ಜಾಲಹಳ್ಳಿ ವಾಯುಪಡೆ ಮೈದಾನದಲ್ಲಿ ನಡೆದ 15 ವರ್ಷ ಒಳಗಿನ ಬಾಲಕರ ಅಂತಾರಾಷ್ಟೀಯ ಸುಬ್ರತೋ ಫುಟ್ಬಾಲ್ ಕಪ್ ಗೆದ್ದುಕೊಂಡಿದೆ. ದುಬೈನಲ್ಲಿ ನಡೆಯುತ್ತಿರುವ ಮಹಿಳಾ ಏಷ್ಯಾಕಪ್ ಟಿ20 ಕ್ರಿಕೆಟ್ನ ಸೆಮಿಫೈನಲ್ ಪಂದ್ಯದಲ್ಲಿಂದು ಭಾರತ ಬಾಂಗ್ಲಾದೇಶ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ಪ್ರತಿ ಬ್ಯಾಂಕಿನಲ್ಲೂ ಬೇರೆ ಬೇರೆ ಪೇಪರ್ಸ್, ಒಂದೇ ಕಿಲಿಕ ಇದ್ರೆ ಚೆನ್ನಾಗಿರ್ತಿತ್ತು.
1: ಇದೆಯಪ್ಪ ಸಿಕೆವೈಸಿ ಐಡಿ.
0: ಸಿಕೆವೈಸಿನ ಏನದು?
1: ಬ್ಯಾಂಕ್ ನಿಮ್ಮ ಕೆವೈಸಿ ಡೀಟೇಲ್ಸ್ ಅನ್ನ ಸಿಕೆವೈಸಿ ರಿಜಿಸ್ಟ್ರಿಯಲ್ಲಿ ಅಪ್ಲೋಡ್ ಮಾಡುತ್ತೆ, ಮತ್ತೆ ನಿಮಗೆ ಸಿಗುತ್ತೆ ಒಂದು ಯೂನಿಕ್ 14 ಡಿಜಿಟ್ ಸಿಕೆವೈಸಿ ಐಡಿ. ಅದು ಎಲ್ಲಾ ಹಣಕಾಸಿನ ವಹಿವಾಟಿನಲ್ಲಿ ವ್ಯಾಲಿಡ್ ಆಗಿರುತ್ತೆ. ಒಂದು ಕಡೆ ಕೆವೈಸಿ ಅಪ್ಡೇಟ್ ಮಾಡಿದರೆ ಎಲ್ಲ ಬ್ಯಾಂಕ್ಸ್ ಹಣಕಾಸು ಸಂಸ್ಥೆಗಳಲ್ಲಿ ಅಪ್ಡೇಟ್ ಆಗಿಬಿಡುತ್ತೆ.
0: ಆರ್ಬಿಐ ಹೇಳುತ್ತೆ,
1: ಕೆವೈಸಿ ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ಕೆಳಗ್ರೆ, ನಮಗೆಲ್ಲ ಗೊತ್ತಿರುವ ಹಾಗೆ ಗುರುವಾರ ಮಧ್ಯಾಹ್ನ 1:20 ನಮ್ಮ ನಾಡು ಕಾರ್ಯಕ್ರಮ ಪ್ರಸಾರವಾಗುತ್ತೆ ವಿವಿಧ ಭಾರತಿಯಲ್ಲಿ. ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಾಡು, ನುಡಿ, ಕಲೆ, ಸಂಸ್ಕೃತಿ, ಸಂಪ್ರದಾಯ, ಒಟ್ಟಾರೆ ಕರುನಾಡು, ಕರ್ನಾಟಕ, ಕನ್ನಡ ನಾಡಿನ ಹಲವು ಸ್ಥಳೀಯ ನಿಮ್ಮ ಊರಿನ ಅಥವಾ ಅಕ್ಕಪಕ್ಕದ ಊರಿನ, ತಾಲೂಕು, ಜಿಲ್ಲೆಯ ವಿಶೇಷತೆಯನ್ನು ನೀವಿಲ್ಲಿ ತಿಳಿಸ್ತಾ ಇದ್ದೀರಿ. ಅತ್ಯಂತ ವಿಶಾಲವಾದ ಕರ್ನಾಟಕ ರಾಜ್ಯ, ಹಲವು ವೈವಿಧ್ಯತೆಯ ತವರೂರು. ಇಲ್ಲಿಯ ಭಾಷೆ, ಆಹಾರ, ಹಬ್ಬ, ಕೃಷಿ, ನೆಲ, ನೀರು ಎಲ್ಲವೂ ಹೀಗೆ ವೈವಿಧ್ಯತೆಯನ್ನು ಒಳಗೊಂಡಿದೆ. ನಮ್ಮ ಇಂದಿನ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಿಮ್ಮೂರಿನ ಕಲಾವಿದರು, ಅಂದರೆ ನಿಮ್ಮ ಊರಿನ ಗಾಯಕರು, ನಟರು, ಸಾಹಿತ್ಯ, ಸಂಗೀತ, ನೃತ್ಯ, ಅದು ಶಾಸ್ತ್ರೀಯ ಸಂಗೀತ, ಜನಪದ, ಹೀಗೆ ಬೇರೆ ಬೇರೆ ಕಾರಣಗಳಿಗಾಗಿ ಹೆಸರಾಗಿರುವ ನಿಮ್ಮ ಜಿಲ್ಲೆಯ, ನಿಮ್ಮ ತಾಲೂಕಿನ ಅಥವಾ ನಿಮ್ಮ ಊರಿನ ಕಲಾವಿದರ ಬಗ್ಗೆ ನಿಮಗೆ ಮಾಹಿತಿ ಇದ್ದ

ನೀವು ಅದನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು. ಹೌದು, ಇವತ್ತಿನ ಗುರುವಾರದ ಮಧ್ಯಾಹ್ನದ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಾಡು ನುಡಿ ಕಲೆ ಸಂಸ್ಕೃತಿ ಸಂಪ್ರದಾಯ ಒಟ್ಟಾರೆ ಕರ್ನಾಟಕದ ಹಲವು ಸ್ಥಳೀಯ ವಿಶೇಷತೆಗಳಿಗೆ ಸಂಬಂಧಿಸಿದ ಹಾಗೆ ನೀವು ಕರೆ ಮಾಡಿ ಮಾತಾಡ್ತಾ ಇದ್ದೀರಾ. ಈ ಬಾರಿ ಅಂದರೆ ಈ ದಿನದ ವಿಷಯ ನಿಮ್ಮೂರಿನ ಕಲಾವಿದರು, ಅಂದರೆ ನಿಮ್ಮ ಊರಿನ ಕಲಾವಿದರು. ಕಲೆ ಅಂತ ಹೇಳಿದಾಗ ಸಾಹಿತ್ಯ ಸಂಗೀತ ಸಿನಿಮಾ ಹೀಗೆ ಗಾಯನ ಇರಬಹುದು, ನಟನೆ ಇರಬಹುದು, ಸಾಹಿತ್ಯ ಸಂಗೀತ ನೃತ್ಯ, ನೃತ್ಯದಲ್ಲೂ ಕೂಡ ಸಾಕಷ್ಟು ವೆರೈಟಿಗಳನ್ನು ನಾವು ಗಮನಿಸ್ತೇವೆ. ಸಂಗೀತ ಅಂದಾಗಲೂ ಕೂಡ ಹಾಗೆಯೇ ಶಾಸ್ತ್ರೀಯ ಸಂಗೀತ ಜನಪದ ಸಂಗೀತ ಸಿನಿಮಾ ಸಂಗೀತ ಬೇರೆ ಬೇರೆ ಪ್ರಕಾರಗಳು ಇರುವಂಥದ್ದನ್ನು ನಾವು ಕಾಣ್ತೇವೆ. ಹೀಗೆ ಯಾವ್ಯಾವುದೋ ಕಾರಣಗಳಿಗಾಗಿ ಹೆಸರಾಗಿರುವಂಥ ನಿಮ್ಮ ಊರಿನ ಕಲಾವಿದರನ್ನು ಇಂದಿನ ವೇದಿಕೆಯಲ್ಲಿ ಪರಿಚಯಿಸಿ, ಈಗಾಗಲೇ ಪರಿಚಯ ಆಗಿ ಸಾಕಷ್ಟು ಪ್ರಸಿದ್ಧರಾಗಿದ್ದವರು ಕೂಡ ನಿಮ್ಮೂರಿನವರು ನಿಮ್ಮ ಜಿಲ್ಲೆಯವರಾಗಿದ್ದರೆ ಅದರ ಬಗ್ಗೆ ಕೂಡ ನೀವು ಒಂದು ಹೆಮ್ಮೆಯನ್ನು ಇಲ್ಲಿ ಹೇಳಬಹುದು. ನಮ್ಮ ನಾಡು ಕಾರ್ಯಕ್ರಮದಲ್ಲಿ 1:20 ನೀವು ನಮಗೆ ಕರೆ ಮಾಡಬಹುದು. ನಮ್ಮ ಸಂಖ್ಯೆ ಈಗಾಗಲೇ ಹೇಳಿದ ಹಾಗೆ 0802226125 0802226 3927 ಈ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮೂರಿನ ಕಲಾವಿದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಬಹುದು.

ಸ್ನೇಹಲೋಕ ಚಿತ್ರಕ್ಕಾಗಿ ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದವರು ಹಂಸಲೇಖ. ಹಾಡಿಗೆ ದಾನಿಯಾಗಿದ್ದರು ರಾಜೇಶ್ ಕೃಷ್ಣನ್. ಸಮಯ 1:10 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳೋಣ. 1:20 ಗುರುವಾರದ ವಿಶೇಷ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಿಮ್ಮೂರಿನ ಕಲಾವಿದರ ಕುರಿತಾಗಿ ಮಾತು ಮಾಹಿತಿ ಹಾಡು.

ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಶ್ರೀಲಂಕಾ ಪ್ರಧಾನಿ ಅವರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದ್ವಿಪಕ್ಷೀಯ ಮಾತುಕತೆ. ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಭಾಗಿ. ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕರೊಂದಿಗೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಮಾತುಕತೆ. ಜೂನಿಯರ್ ಹಾಕಿ ಏಷ್ಯಾ ಕಪ್ ಮಹಿಳಾ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೊಲಂಬೋದಲ್ಲಿ ಶ್ರೀಲಂಕಾ ಪ್ರಧಾನಿ ಡಾಕ್ಟರ್ ಹರಿಣಿ ಅಮರಸೂರ್ಯ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಮತ್ತು ಶ್ರೀಲಂಕಾ ನಡುವೆ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಮೂಲಸೌಕರ್ಯ, ನಾವೀನ್ಯತೆ ಮತ್ತು ಸಂಶೋಧನೆ ಸೇರಿದಂತೆ ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿನ ಪ್ರಗತಿಯನ್ನು ಉಭಯ ನಾಯಕರು ಪರಿಶೀಲಿಸಿದರು. ಈ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಈ ಪ್ರದೇಶದಲ್ಲಿ ಭಾರತ ಮತ್ತು ಶ್ರೀಲಂಕಾ ಶಾಂತಿ ಮತ್ತು ಸಮೃದ್ಧಿ ಹಾಗೂ ಜನರ ಕಲ್ಯಾಣಕ್ಕಾಗಿ ಸಾಮಾನ್ಯ ಅಭಿವೃದ್ಧಿ ದೃಷ್ಟಿಕೋನದತ್ತ ಕೆಲಸ ಮಾಡುವುದನ್ನು ಮುಂದುವರೆಸಬೇಕು. ಸಾಮರ್ಥ್ಯ ವೃದ್ಧಿಯು ದ್ವಿಪಕ್ಷೀಯ ಸಹಕಾರದ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಹೇಳಿದರು. ಆಡಳಿತ ಮತ್ತು ನಾಯಕತ್ವದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ಗುರಿ ಹೊಂದಿರುವ ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಮಂಡಳಿ ಮತ್ತು ಭಾರತ ಸರ್ಕಾರದ ಇತರ ಉಪಕ್ರಮಗಳಿಂದ ವಿದ್ಯಾರ್ಥಿ ವೇತನ ಪಡೆಯಲು ಶ್ರೀಲಂಕಾದ ಹೆಚ್ಚಿನ ಮಹಿಳೆಯರನ್ನು ಪ್ರೋತ್ಸಾಹಿಸಲು ಭಾರತ ಬಯಸುತ್ತದೆ ಎಂದು ಅವರು ತಿಳಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಕೊಲಂಬೋದಲ್ಲಿ ಶ್ರೀಲಂಕಾದ ಮಾಜಿ ಕ್ರಿಕೆಟಿಗರಾದ ಅರವಿಂದ ಡಿಸಿಲ್ವಾ, ಸನತ್ ಸು ಜಯಸೂರ್ಯ ಮತ್ತು ಚಾಮಿಂಡಾ ವಾಸ್ ಅವರನ್ನು ಭೇಟಿಯಾದರು. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ರಾಜನಾಥ್ ಸಿಂಗ್, ಈ ಕ್ರಿಕೆಟಿಗರು ತಮ್ಮ ಅಸಾಧಾರಣ ಪ್ರದರ್ಶನಕ್ಕಾಗಿ ಭಾರತದಲ್ಲಿ ಲಕ್ಷಾಂತರ ಜನರಿಂದ ಮೆಚ್ಚುಗೆ ಪಡೆದಿದ್ದಾರೆ ಎಂದು ಹೇಳಿದ್ದಾರೆ. ರಕ್ಷಣಾ ಸಚಿವರು 2 ದಿನಗಳ ಭೇಟಿಗಾಗಿ ಶ್ರೀಲಂಕಾದಲ್ಲಿದ್ದಾರೆ. ನವದೆಹಲಿಯಲ್ಲಿ ಇದೇ ಭಾನುವಾರ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆ ಉದ್ದೇಶಿಸಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಮಾತನಾಡಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ವಕ್ತಾರ ಸ್ಟೀಫನ್ ಡುಜಾರಿಕ್, ಜಾಗತಿಕವಾಗಿ ಬದಲಾಗುತ್ತಿರುವ ವಾಸ್ತವವನ್ನು ಪ್ರತಿಬಿಂಬಿಸುವಲ್ಲಿ ಬ್ರಿಕ್ಸ್ ಪಾತ್ರದ ಮಹತ್ವವನ್ನು ಆಂಟೋನಿಯೋ ಗುಟೆರಸ್ ತಮ್ಮ ಭಾಷಣದಲ್ಲಿ ಉಲ್ಲೇಖಿಸುವ ನಿರೀಕ್ಷೆಯಿದೆ ಎಂದು ತಿಳಿಸಿದ್ದಾರೆ. ಶೃಂಗಸಭೆಯ ನೇಪಥ್ಯದಲ್ಲಿ ಆಂಟೋನಿಯೋ ಗುಟೆರಸ್ ಅವರು ಪ್ರಧಾನಿ ನರೇಂದ್ರ ಮೋದಿ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಕ್ಸಿ ಜಿನ್ ಪಿಂಗ್ ಸೇರಿದಂತೆ ಇತರ ನಾಯಕರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ಸಾಧ್ಯತೆ ಇದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇದೇ ಶನಿವಾರ ಮತ್ತು ಭಾನುವಾರದಂದು ಬ್ರಿಕ್ಸ್ ಶೃಂಗಸಭೆ ನಡೆಯಲಿದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬುದು ಈ ವರ್ಷದ ಬ್ರಿಕ್ಸ್ ಶೃಂಗಸಭೆಯ ಘೋಷವಾಕ್ಯವಾಗಿದೆ. ಟಿಮೋರ್ ಲೆಸ್ಟೆಯಲ್ಲಿ ನಡೆದ ವಿಶ್ವ ಆರೋಗ್ಯ ಸಂಸ್ಥೆಯ ಆಗ್ನೇಯ ಏಷ್ಯಾದ ಪ್ರಾದೇಶಿಕ ಸಮಿತಿಯ 79ನೇ ಅಧಿವೇಶನದ ಸಂದರ್ಭದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಡಾಕ್ಟರ್ ಟೆಡ್ರೋಸ್ ಅಧಾನೋಮ್ ಘೆಬ್ರಿಯೇಸಸ್ ಅವರು ಕೇಂದ್ರ ಆರೋಗ್ಯ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಆರೋಗ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ತಾಯಂದಿರು ಮತ್ತು ಮಕ್ಕಳ ಆರೋಗ್ಯ ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳ ವಿರುದ್ಧದ ಹೋರಾಟಕ್ಕಾಗಿ ಡಾಕ್ಟರ್ ಟೆಡ್ರೋಸ್ ಭಾರತವನ್ನು ಶ್ಲಾಘಿಸಿದ್ದಾರೆ. 160,000 ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳ ಮೂಲಕ ಸಮುದಾಯಗಳಿಗೆ ಅಧಿಕ ರಕ್ತದೊತ್ತಡ, ಮಧುಮೇಹ ಮತ್ತು ಸಾಮಾನ್ಯ ಕ್ಯಾನ್ಸರ್ಗಳಿಗೆ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ಭಾರತ ಸುಲಭಗೊಳಿಸಿದೆ ಎಂದು ಅವರು ಹೇಳಿದ್ದಾರೆ. ತಮಿಳುನಾಡಿನ ಮಧುರಾಂತಕಂ ಮತ್ತು ಧಾರಾಪುರಂ ಮೀಸಲು ವಿಧಾನಸಭಾ ಕ್ಷೇತ್ರಗಳಿಗೆ 6 ಅಕ್ಟೋಬರ್ ಉಪಚುನಾವಣೆ ನಡೆಯಲಿದೆ ಎಂದು ಭಾರತೀಯ ಚುನಾವಣಾ ಆಯೋಗ ತಿಳಿಸಿದೆ. ನಾಮಪತ್ರ ಸಲ್ಲಿಕೆಗೆ ಇದೇ 16ರಂದು ಕೊನೆಯ ದಿನವಾಗಿದೆ. ನಾಮಪತ್ರ ಹಿಂಪಡೆಯಲು ಇದೇ 19ರಂದು ಅಂತಿಮ ದಿನವಾಗಿದೆ. ಈಗಾಗಲೇ ಬಿಎಂಕೆ ಈ 2 ಕ್ಷೇತ್ರಗಳಿಗೆ ತಮ್ಮ ಅಭ್ಯರ್ಥಿಗಳನ್ನು ಘೋಷಿಸಿದೆ. ಇಂದು ಟಿವಿಕೆ ಪಕ್ಷ ಕೂಡ ತನ್ನ ಅಭ್ಯರ್ಥಿಗಳನ್ನು ಘೋಷಿಸಿದೆ. ವಿಧಾನಸಭಾ ಚುನಾವಣೆ ನಂತರ ಮೈತ್ರಿ ಬದಲಾಗಿರುವುದರಿಂದ ಈ ಚುನಾವಣೆ ಮಹತ್ವ ಪಡೆದಿದೆ. ಈ ಹಿಂದೆ ಡಿಎಂಕೆ ಮೈತ್ರಿಕೂಟದಲ್ಲಿದ್ದ ಕಾಂಗ್ರೆಸ್, ವಿಸಿಕೆ, ಐಯುಎಂಎಲ್ ಮತ್ತು ಎಂಡಿಎಂಕೆ ಪಕ್ಷಗಳು ಈಗ ಟಿವಿಕೆ ನೇತೃತ್ವದ ಜಾತ್ಯತೀತ ಸಾಮಾಜಿಕ ನ್ಯಾಯ ವಿಜಯ ಮೈತ್ರಿಕೂಟದಲ್ಲಿದೆ. ಇಂದು ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತ ಕಂಪನಿ ಕ್ವಾರ್ಟರ್ ಮಾಸ್ಟರ್ ಹವಿಲ್ದಾರ್ ಅಬ್ದುಲ್ ಹಮೀದ್ ಅವರ ಹುತಾತ್ಮ ದಿನ. ಈ ಹಿನ್ನೆಲೆಯಲ್ಲಿ ಅವರಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಗೌರವ ನಮನ ಸಲ್ಲಿಸಿದ್ದಾರೆ.
1965 ಭಾರತ

0: ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಅಬ್ದುಲ್ ಹಮೀದ್ ಅವರು ಅದಮ್ಯ ಧೈರ್ಯ ಮತ್ತು ಅಸಾಧಾರಣ ಯುದ್ಧ ಕೌಶಲ್ಯಗಳನ್ನು ಪ್ರದರ್ಶಿಸಿದರು. ರಾಷ್ಟ್ರಕ್ಕಾಗಿ ಸರ್ವೋಚ್ಚ ತ್ಯಾಗ ಮಾಡಿದರು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಓಂ ಬಿರ್ಲಾ ಹೇಳಿದ್ದಾರೆ. ತಮ್ಮ ಅಸಾಧಾರಣ ಧೈರ್ಯದಿಂದ ಅಬ್ದುಲ್ ಹಮೀದ್ ಅವರು ಅನೇಕ ಶತ್ರು ಟ್ಯಾಂಕ್ಗಳನ್ನು ನಾಶಪಡಿಸಿದರು. ಪ್ರತಿಕೂಲ ಪರಿಸ್ಥಿತಿಗಳ ಹೊರತಾಗಿಯೂ ಯುದ್ಧದಲ್ಲಿ ಮುಂಚೂಣಿಯಲ್ಲಿ ನಿಂತರು. ಯುದ್ಧಭೂಮಿಯಲ್ಲಿ ತಮ್ಮ ಪ್ರಾಣ ಸಮರ್ಪಣೆಯ ಮೂಲಕ ಭಾರತೀಯ ಸೇನೆಯ ವೈಭವಯುತ ಪರಂಪರೆಯನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದರು. ರಾಷ್ಟ್ರ ಅವರ ಶೌರ್ಯ ಮತ್ತು ತ್ಯಾಗವನ್ನು ಸದಾ ಸ್ಮರಿಸುತ್ತದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ನಡೆಯಲಿರುವ 3 ದಿನಗಳ ಜಾಗತಿಕ ಒಣಭೂಮಿ ಕೃಷಿ ಸಮಾವೇಶ 2026 ಉದ್ದೇಶಿಸಿ ಮಾತನಾಡಲಿದ್ದಾರೆ. ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಅರೆಶುಷ್ಕ ಉಷ್ಣವಲಯಗಳ ಅಂತಾರಾಷ್ಟ್ರೀಯ ಬೆಳೆಗಳ ಸಂಶೋಧನಾ ಸಂಸ್ಥೆ ಜಂಟಿಯಾಗಿ ಆಯೋಜಿಸಿರುವ ಈ ಸಮಾವೇಶ ದಕ್ಷಿಣ ರಾಷ್ಟ್ರಗಳ ಸಹಕಾರದೊಂದಿಗೆ ಒಣಭೂಮಿ ಕೃಷಿಯ ಪರಿವರ್ತನೆ ಎಂಬ ವಿಷಯವನ್ನು ಆಧರಿಸಿದೆ. ಏಷ್ಯಾ, ಆಫ್ರಿಕಾ ಮತ್ತು ಅಮೆರಿಕ ಖಂಡಗಳ 800 ಹೆಚ್ಚು ವಿಜ್ಞಾನಿಗಳು, ನೀತಿ ನಿರೂಪಕರು, ರೈತ ಪ್ರತಿನಿಧಿಗಳು ಹಾಗೂ ಅಭಿವೃದ್ಧಿ ಪಾಲುದಾರರು 6 ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಸಮಾವೇಶ ಅಂತ್ಯದಲ್ಲಿ ಒಣಭೂಮಿ ಕೃಷಿಗೆ ಸಂಬಂಧಿಸಿದ ದೆಹಲಿ ಘೋಷಣೆ ಅಂಗೀಕರಿಸುವುದು ಅಲ್ಲದೆ ಹೊಸ ಸಹಭಾಗಿತ್ವಗಳು, ತಿಳುವಳಿಕೆ ಒಪ್ಪಂದಗಳು ಹಾಗೂ ಒಣಭೂಮಿ ಕೃಷಿ ವಿಜ್ಞಾನಕ್ಕೆ ಗಣನೀಯ ಕೊಡುಗೆ ನೀಡಿದವರನ್ನು ಗುರುತಿಸಿ ಪ್ರಶಸ್ತಿ ಘೋಷಿಸಲಾಗುವುದು ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಜಪಾನ್ ವಾಯು ಸ್ವರಕ್ಷಣಾ ಪಡೆಯು ಯುದ್ಧ ವಿಮಾನಗಳು ಭಾರತಕ್ಕೆ ಚೊಚ್ಚಲ ಬಾರಿಗೆ ಭೇಟಿ ನೀಡುತ್ತಿರುವುದು ಭಾರತ ಜಪಾನ್ ರಕ್ಷಣಾ ಪಾಲುದಾರಿಕೆಯಲ್ಲಿ ಮಹತ್ವದ ಮೈಲಿಗಲ್ಲು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಗೆ ಎರಡೂ ರಾಷ್ಟ್ರಗಳ ಬೆಳೆಯುತ್ತಿರುವ ನಂಬಿಕೆ ಮತ್ತು ಹಂಚಿಕೆಯ ಬದ್ಧತೆಯನ್ನು ಇದು ಪ್ರತಿಬಿಂಬಿಸುತ್ತದೆ. ವೀರ್ ಗಾರ್ಡಿಯನ್ನಂತಹ ಸಮರಾಭ್ಯಾಸವು ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ಹೇಳಿದ್ದಾರೆ. ಜವಾಹರ್ ನವೋದಯ ವಿದ್ಯಾಲಯಗಳ 27th ರಾಷ್ಟ್ರೀಯ ಯುವ ಸಂಸತ್ ಸ್ಪರ್ಧೆ 2025-26 ಬಹುಮಾನ ವಿತರಣೆ ಸಮಾರಂಭ ಇಂದು ನವದೆಹಲಿಯ ಸಂಸತ್ ಭವನ ಸಂಕೀರ್ಣದಲ್ಲಿ ನಡೆಯಲಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದು ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿಜೇತ ವಿದ್ಯಾರ್ಥಿಗಳು ಹಾಗೂ ವಿದ್ಯಾಲಯಗಳಿಗೆ ಬಹುಮಾನ ವಿತರಿಸಲಿದ್ದಾರೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 30 ಜವಾಹರ ನವೋದಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ಚೀನಾದ ಮೋಕಿಯಲ್ಲಿ ಇಂದು ನಡೆಯಲಿರುವ ಜೂನಿಯರ್ ಹಾಕಿ ಏಷ್ಯಾ ಕಪ್ನ ಮಹಿಳಾ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು ಎದುರಿಸಲಿದೆ. ಚೀನಾ ತಂಡದ ವಿರುದ್ಧ ಗೋಲುರಹಿತ ಡ್ರಾ ಸಾಧಿಸಿದ್ದ ಭಾರತ ಮಹಿಳಾ ಜೂನಿಯರ್ ತಂಡ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿತು. ಇದೇ ವೇಳೆ ಪುರುಷರ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಚೈನೀಸ್ ತೈಪೆ ತಂಡವನ್ನು 15-0 ಅಂತರದಿಂದ ಸೋಲಿಸಿ ಸೆಮಿಫೈನಲ್ ಪ್ರವೇಶಿಸಿದೆ. ಅಲ್ಲದೆ ಗುಂಪು ಎ ವಿಭಾಗದಲ್ಲಿ ಭಾರತ ಪುರುಷರ ಜೂನಿಯರ್ ತಂಡ ಅಗ್ರಸ್ಥಾನ ಪಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀಲಂಕಾ ಪ್ರಧಾನಿಯವರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದ್ವಿಪಕ್ಷೀಯ ಮಾತುಕತೆ. ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಭಾಗಿ. ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕರೊಂದಿಗೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಮಾತುಕತೆ. ಜೂನಿಯರ್ ಹಾಕಿ ಏಷ್ಯಾ ಕಪ್ ಮಹಿಳಾ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹುಡುಗ ಹುಡುಗ ಹುಡುಗಿ ಚೈತ್ರ. ವಿವಿಧ ಭಾರತಿ ಕೇಳ್ಕೊಂಡೆ ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದೀನಿ, ನೀವು ಅಷ್ಟೇನೆ. ವಿವಿಧ ಭಾರತಿ ಕೇಳ್ತಾ ಇರಿ, ಇಲ್ಲಿ ಬರೋ ಎಲ್ಲಾ ಹಾಡುಗಳನ್ನ ಕೇಳಿ, ಎಂಜಾಯ್ ಮಾಡಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ.
3: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
4: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
5: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
6: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
5: ಇಲ್ಲಿಯವರೆಗೆ 9,50,000 ಕ್ಕಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
7: Attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in 3 categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairy, Government of India.
8: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6 ಗಂಟೆಗೆ ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
9: ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಗುರುವಾರದ ಮಧ್ಯಾಹ್ನದ ಕಾರ್ಯಕ್ರಮ ನಮ್ಮ ನಾಡು, ನಮ್ಮ ನಾಡು ಕಾರ್ಯಕ್ರಮ. ಈಗಾಗಲೇ ಹೇಳಿದ ಹಾಗೆ ನಾಡು, ನುಡಿ, ಕಲೆ, ಸಂಸ್ಕೃತಿ, ಸಂಪ್ರದಾಯ, ಕರ್ನಾಟಕದ ಹಲವು ಸ್ಥಳೀಯ ವಿಶೇಷಗಳನ್ನು ಪರಿಚಯ ಮಾಡಿಕೊಳ್ಳುವಂಥ ಒಂದು ವೇದಿಕೆ. ಈ ದಿನದ ಕಾರ್ಯಕ್ರಮದಲ್ಲಿ ನಿಮ್ಮೂರಿನ ಕಲಾವಿದರು, ಗಾಯಕರು, ನಟನೆ, ಸಾಹಿತ್ಯ, ಸಂಗೀತ, ನೃತ್ಯ, ಶಾಸ್ತ್ರೀಯ ಸಂಗೀತ, ಜನಪದ, ಹೀಗೆ ಬೇರೆ ಬೇರೆ ರೀತಿಯ ಕಲಾವಿದರು ನಿಮ್ಮೂರಿನಲ್ಲಿ, ನಿಮ್ಮ ಅಕ್ಕಪಕ್ಕದ ಊರುಗಳಲ್ಲಿ ಇರಬಹುದು. ಅಂಥವ್ರ ಬಗ್ಗೆ ನಿಮಗೆ ಪರಿಚಯ ಇದ್ರೆ, ಅಂಥವ್ರ ಬಗ್ಗೆ ಮಾಹಿತಿ ಇದ್ರೆ, ನೀವು ಈ ವೇದಿಕೆಯಲ್ಲಿ ಆ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೋಬಹುದು. ಹೌದು, ಕರ್ನಾಟಕ ರಾಜ್ಯದಲ್ಲಿ ಎಷ್ಟೊಂದು ಜನ ಕಲಾವಿದರಿದ್ದಾರೆ, ಅವರು ನಾಡಿನಲ್ಲಿ ಹೆಸರು ಮಾಡಿದ್ದಾರೆ, ದೇಶ ವಿದೇಶಗಳಲ್ಲಿ ಹೆಸರಾಗಿದ್ದಾರೆ. ಎಷ್ಟೊಂದು ಜನ ಮೈಸೂರು, ಬೆಂಗಳೂರು, ಮಂಡ್ಯ, ನಿಮ್ಮ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ನಿಮ್ಮ ಊರಿನವರೇ ಎಷ್ಟೊಂದು ಜನ ಕಲಾವಿದರು ಇದ್ದರೂ ಕೂಡ ಇರಬಹುದು. ಹಾಗಾಗಿ ಸಾಹಿತ್ಯ ಸಂಸ್ಕೃತಿಗೆ ಹೆಸರಾದಂಥ ಕರ್ನಾಟಕದ ನಿಮ್ಮ ಊರಿನ ಕಲಾವಿದರ ಪರಿಚಯವನ್ನು ಈ ವೇದಿಕೆಯಲ್ಲಿ ನೀವು ಮಾಡಿಕೊಡಬಹುದು.
10: ಮನುಷ್ಯನ ಬದುಕಿಗೆ ಅರ್ಥ ಮತ್ತು ಸವಿಯನ್ನು ಒದಗಿಸುವ ಶಕ್ತಿಯಿರುವುದು ಸಾಹಿತ್ಯ ಮತ್ತು ಸಂಗೀತಕ್ಕೆ. ಸ್ವತಂತ್ರ ನಡೆ, ಧೈರ್ಯ ಸ್ಥೈರ್ಯ, ನೈತಿಕತೆ, ಮಾನವ ಮನಸ್ಸಿನ ಸೂಕ್ಷ್ಮತೆ ಮತ್ತು ಮಾನವತೆ, ಸಾಹಿತ್ಯ ಹಾಗೂ ಸಂಗೀತ ಇವುಗಳನ್ನೆಲ್ಲ ನಮಗೆ ಧಾರೆ ಎರೆಯಬಲ್ಲುದು. ಕಾವ್ಯ, ನಾಟಕ, ಕಥೆ, ಕಾದಂಬರಿಗಳ ಓದು ಮತ್ತು ಸಂಗೀತದ ಸವಿ ನಮ್ಮ ಮನಸ್ಸು ಮತ್ತು ಹೃದಯವನ್ನು ಸಂಸ್ಕರಿಸಬಲ್ಲುದು. ಸಾಹಿತ್ಯ ದುಃಖಿಗೆ ಸಾಂತ್ವನ, ವಿಧಿಯ ತೊಳಲಲ್ಲಿ ಸಿಕ್ಕಿದ ಮನುಷ್ಯನಿಗೆ ಕಾರುಣ್ಯ. ಸಂಗೀತ ಬಾಳಿಗೆ ಅಮೃತಸತ್ವ, ನೊಂದ ಹೃದಯಕ್ಕೆ ಕರುಣೆಯ ಕಡಲು.
9: ನಮ್ಮ ನಾಡು ಕಾರ್ಯಕ್ರಮಕ್ಕೆ ಕೂಡ ನೀವು ಇದೇ ಸಂಖ್ಯೆಯನ್ನು ಬಳಸಿ ಮಾತಾಡಬಹುದು. ನಮ್ಮ ಸಂಖ್ಯೆ

0800216527 0800216527 ಈ ಸಂಖ್ಯೆಗಳನ್ನು ಬಳಸಿ ಮಾತಾಡಿ.

0: ಕನ್ನಡ ನಾಡು ಬಹಳ ವಿಶೇಷವಾದಂತಹ ನಾಡು. ಈ ನಾಡಿನ ಕೆಲವು ಕಲಾವಿದರ ಬಗ್ಗೆ ಮಾತಾಡಲಿಕ್ಕೆ ಒಂದು ಕರೆ ಸಿದ್ಧವಾಗಿದೆ. ಒಬ್ರು ಮಾತಾಡ್ತಾರೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು?
1: ನನ್ನ ಹೆಸರು ಮಹೇಂದ್ರ ಎಸ್ ತೆಲಗರಹಳ್ಳಿ ಅಂತ, ಆನೇಕಲ್ಲಿಂದ.
0: ಹೇಳಿ ಮಹೇಂದ್ರ ಅವರೇ. ಯಾವ ಕಲಾವಿದರ ಬಗ್ಗೆ ಹೇಳ್ತೀರಿ ನೀವು?
1: ಮೇಡಮ್, ಆನೇಕಲ್ಲು ಬೆಂಗಳೂರು ನಗರ ಜಿಲ್ಲೆಯ ಒಂದು ಗಡಿ ಭಾಗದ ತಾಲೂಕು. ಇಲ್ಲಿ ತೆಲುಗು ಮತ್ತು ತಮಿಳು ಭಾಷೆಗಳ ಪ್ರಭುತ್ವನು ಜಾಸ್ತಿ ಇದೆ. ಇಂತಹ ಒಂದು ತಾಲೂಕಿನಿಂದ ಕನ್ನಡ ಚಿತ್ರರಂಗಕ್ಕೆ ಅತ್ಯುತ್ತಮ ನಟರು ಮತ್ತು ನಟಿಯರು ಕೊಡುಗೆಯಾಗಿ ಬಂದಿದ್ದಾರೆ. ಅವ್ರ ಬಗ್ಗೆ ಮಾತಾಡಲು ನಾನು ಇಷ್ಟಪಡ್ತೇನೆ.
0: ಯಾರ್ಯಾರು ಹೇಳಿ?
1: ಮೇಡಮ್, ರಾಷ್ಟ್ರ ಪ್ರಶಸ್ತಿ ವಿಜೇತ ಆಗಿರುವಂತಹ ಶ್ರೀಮತಿ ತಾರಾ ಅನುರಾಧ ಅವರಿರಬಹುದು. ಆನೇಕಲ್ ಆನೇಕಲ್ಲು ಇಲ್ಲ, ಆನೇಕಲ್ ಅಥವಾ ಒಂದು ಹಳ್ಳಿ, ಚಿಕ್ಕ ಹೊಸ ಹಳ್ಳಿ ಅಂತ ಅವರು. ಇನ್ನ ನಮ್ಮ ದುನಿಯಾ ವಿಜಯ್ ಅವರು, ಅವರು ಸಹ ಆನೇಕಲ್ ತಾಲೂಕಿನವರೇ, ಕುಂಬಾರನಹಳ್ಳಿ ಅಂತ ಅವರು. ಅವರು ನಮ್ಮ ಅವರು ಮತ್ತೆ ನಾನು ಒಂದೇ ಶಾಲೆಯಲ್ಲಿ ಓದಿರೋರು, ತುಂಬಾ ನಮ್ಮ ಸೀನಿಯರ್, ತುಂಬಾ ಸೀನಿಯರ್ ಅವರು. ನಾವು SSLC ಆನ್ಯುವಲ್ ಡೇ ಮಾಡ್ಬೇಕಾದ್ರೆ ಗೆಸ್ಟ್ ಆಗಿ ಬಂದಿದ್ರು. ಆಗಿನ ದುನಿಯಾ ಸಿನಿಮಾ ಬಿಡುಗಡೆ ಹಂತದಲ್ಲಿತ್ತು 2007 ಅವರು. ಮತ್ತೆ ಅಶೋಕ್ ಅವರು ಮೇಡಮ್, ಸನಾದಿಯಪ್ಪಣ್ಣ ಸಿನಿಮಾ ಇದರಲ್ಲಿ ರಂಗನಾಯಕಿಲೆಲ್ಲ
0: ಮಾಡಿದ್ರು.
1: ಗಜಶಿಲಾಪುರ ಅಶೋಕ್ ಅವರ ಮೂಲತಃ ಹೆಸರು ವೇಣುಗೋಪಾಲ್ ಅಂತ, ಅವರು ಸಹ ನಮ್ಮ ಆನೇಕಲ್ ಅವರೇ ಮೇಡಮ್.
0: ನೋಡಿ, ಮೂರು ಜನರನ್ನ ನೀವು ನಮ್ಗೆ ಹೇಳಿದ್ರೆ ಅಂದ್ರೆ ಗೊತ್ತಿರುತ್ತೆ ನಮ್ಗೂ ಕೂಡ, ಕೆಲವರಿಗೆಲ್ಲ ಹುಡುಕಿದ್ರೆ ಸಿಗುತ್ತೆ. ಆದ್ರೆ ನಮ್ಮೂರ್ನವ್ರು ಅಂತ ನಾವು ಹೇಳ್ಕೊಳ್ಳುವಾಗ ಇದೆಯಲ್ಲ ಒಂದು ಹೆಮ್ಮೆ, ಇದೆಯಲ್ಲ ಒಂದು ಖುಷಿ ಇದೆಯಲ್ವಾ, ಅದು ಒಂಥರ ವಿಶೇಷ ಅಂತ ಅನ್ಸುತ್ತೆ. ಮತ್ತೆ ನಮ್ಗೆ ಆ ಇನ್ಫಾರ್ಮೇಶನ್ ಗೊತ್ತಿದೆಯಲ್ಲ ಅನ್ನೋದು ಇನ್ನೂ ಒಂದು ಖುಷಿ ಕೊಡುವಂತದ್ದು.
1: ಹೌದು ಮೇಡಮ್, ಹೌದು.
0: ಮತ್ತಿನ್ಯಾರು ನೆನಪಾಗ್ತಾರೆ?
1: ಇನ್ನು ಉಳಿದ ಹಾಗೆ ಆನೇಕಲ್ ತಾಲೂಕಲ್ಲಿ ಸ್ವಲ್ಪ ಪೌರಾಣಿಕ ನಾಟಕಗಳು ಇವೆಲ್ಲ ತುಂಬಾ ಫೇಮಸ್ ನಮ್ ಕಡೆ. ಆ ಕ್ಷೇತ್ರದಲ್ಲಿ, ಆ ವಿಭಾಗದಲ್ಲಿ ಹೌದು ತುಂಬಾ ಜನ ಇದಾರೆ. ತಮ್ಮದೇ ಆದ ಹೆಸರನ್ನು ಮಾಡಿದ್ದಾರೆ. ಇಲ್ಲಿ ನಿಯಮಿತವಾಗಿ ಪೌರಾಣಿಕ ನಾಟಕಗಳು, ಕಾರ್ಯಕ್ರಮಗಳು ನಡೀತಿರ್ತವೆ ಮೇಡಮ್. ಅದು ಆನೇಕಲ್ ಮುಂಚೆಯಿಂದ ಸಾಹಿತ್ಯ ಮತ್ತು ಸಂಗೀತ ಮತ್ತೆ ಎಸ್ಪೆಷಲಿ ನಟನೆ ಕ್ಷೇತ್ರಕ್ಕೆ ಒಂದು ಕೊಡುಗೆಯನ್ನ ಕೊಟ್ಟಿದೆ ಅಂತ ಹೇಳಕ್ಕೆ.
0: ನೀವು ಹೇಳಿದಾಗೆ ತಾರಾ ಅನುರಾಧ ಅವರು, ಆಮೇಲೆ ದುನಿಯಾ ವಿಜಯ್, ಮತ್ತೆ ಅಶೋಕ್, ಮೂರು ಜನರನ್ನ ಹೇಳಿದ್ರಿ.
1: ಹೌದು ಮೇಡಮ್,
0: ಖುಷಿ ಆಯ್ತು ನಿಜವಾಗ್ಲು. ಆಗ್ಲಿ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ. ನೀವು ಕೂಡ ಕರೆ ಮಾಡಿ ನಿಮ್ಮ ಊರಿನ, ನಿಮ್ಮ ಜಿಲ್ಲೆಯ, ನಿಮ್ಮ ತಾಲೂಕಿನ, ನಿಮಗೆ ಗೊತ್ತಿರುವಂತಹ ನಿಮ್ಮ ಸ್ಥಳೀಯ ಕಲಾವಿದರ ಬಗ್ಗೆ ಮಾಹಿತಿಯನ್ನ ಹಂಚ್ಕೊಳ್ಳಿ. ವಿವಿಧ ಭಾರತೀಯ ಕಾರ್ಯಕ್ರಮ ಇದು, ನಮ್ಮ ನಾಡು.

0: ಮಸಣದ ಹೂವು ಚಿತ್ರದ ಗೀತೆಗೆ ಧನಿಯಾಗಿದ್ರು ವಾಣಿ ಜಯರಾಮ್ ಜಯಚಂದ್ರನ್ ಮತ್ತು ಸಂಗಡಿಗರು ಸೂರಮ್ ಮೆಕ್ಕುಂಡಿಯವರು ಬರೆದ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು.
1: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 1 ಲಕ್ಷ ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
2: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
0: ನಮ್ಮ ನಾಡು ಕಾರ್ಯಕ್ರಮಕ್ಕೆ ಬಂದಂತಹ ಮತ್ತೊಂದು ಕರೆ. ನಮಸ್ತೆ.
3: ನಮಸ್ತೆ,
0: ಹೇಳಿ.
3: ನಾ ಗಜಾನನ್ ಭಟ್ ಬೋಳನ್ ಮುಖ್ಯ ಹೊನ್ನಾವರ ತಾಲೂಕಿನಿಂದ.
0: ಹೇಳಿ ಭಟ್ರ, ಯಾವ ಕಲಾವಿದರನ್ನ ಬಗ್ಗೆ ಹೇಳ್ತೀರಿ ನೀವು ಇವತ್ತು?
3: ನಾನು ಇಂದು ಗಂಡುಮಟ್ಟಿನ ಕಲೆ ಯಕ್ಷಗಾನ, ನಮ್ಮ ಹೊನ್ನಾವರ ತಾಲೂಕಿನ ಕೆರಮನೆ ಗ್ರಾಮ, ಪುಟ್ಟ ಗ್ರಾಮದಲ್ಲಿ ಹುಟ್ಟಿದಂತ ಕೆರಮನೆ ಶಂಭು ಹೆಗಡೆ ಅವರ ಬಗ್ಗೆ ಹೇಳ್ತಾ ಇದ್ದೀನಿ. ಅವ್ರ ಮಕ್ಕಳು ಶಂಭು ಹೆಗಡೆ ಅವರು ಮೂಲತಃ ಯಕ್ಷಗಾನ ಅಂದ್ರೆ ಮೂಲತಃ ಯಕ್ಷಗಾನದ ಇದ್ದವರೇ ಅವರು. ಅವ್ರ ತಂದೆ ಕೂಡ ಯಕ್ಷಗಾನ, ಕುಟುಂಬ ಕೂಡ ಎಲ್ಲಾ ಯಕ್ಷಗಾನ ಕಲಾವಿದರೇ ಅವರು. ಯಕ್ಷಗಾನದಲ್ಲಿ ಅವರು ಕೆಲವು ಸಿನಿಮಾಗಳಲ್ಲಿ ಕೂಡ ನಟನೆ ಮಾಡಿದ್ದಾರೆ.
0: ಕೆರೆಮನೆ ಶಂಭು ಹೆಗಡೆ.
3: ಶಂಭು ಹೆಗಡೆ ಈಗ ಅವರು ಮಗ ಶಿವಾನಂದ ಹೆಗಡೆ ಅವರು ನಡೆಸ್ತಾ ಇದ್ದಾರೆ. ಅವರು ಶ್ರೀಮಯ ಕಲಾ ಕೇಂದ್ರ ಅಂತ ಯಕ್ಷಗಾನ ತರಬೇತಿ ಕೇಂದ್ರ ಕೂಡ ಇದೆ. ಮಹಾಗಣಪತಿ ಯಕ್ಷಗಾನ ಮಂಡಳಿ ಕೂಡ ಇದೆ. ದೇಶ ವಿದೇಶಗಳಲ್ಲಿ ಯಕ್ಷಗಾನಗಳನ್ನು ನಡೆಸ್ತಾ ಇದ್ದಾರೆ. ಮತ್ತು ಯುನೆಸ್ಕೋ ಮಾನ್ಯತೆ ಕೂಡ ಈ ಕಳೆದ ವರ್ಷ ಪಡೆದಿದ್ದಾರೆ. ತುಂಬಾ ಒಂದು ದೊಡ್ಡ ಕುಟುಂಬ, ಅದು ಹಳೆಯ ಕುಟುಂಬ. ತಂದೆಯವರು ಕೂಡ ಶಿವಾನಂದ ಹೆಗಡೆ ಅವರು, ತಂದು ಶಂಭು ಹೆಗಡೆ ಅವರು ಮೂಲತಃ ಅವರು ರಥಸಪ್ತಮಿಯ ದಿನದಂದು ಇಡಗುಂಜಿ ಮಹಾಗಣಪತಿಯ ಜಾತ್ರೆ ನಡೀತದೆ. ಅವರು ಅದೇ ದಿವಸ ಜಾತ್ರೆ ರಾಮನ ಪಾತ್ರ, ಸಂಜೆ ಯಕ್ಷಗಾನದಲ್ಲಿ ರಾಮನ ಪಾತ್ರದಲ್ಲಿ ಕೊನೆಯ ಉಸಿರಿ ಆಳಿದವರು. ಅವರು ಕೊನೆಯ ಯಕ್ಷಗಾನದಲ್ಲಿ ಕೊನೆಯಾಗಿ ಅವರು ಅಂತಿಮ
0: ಅಂದ್ರೆ ಒಂಥರ ಕೆಲವ್ರು ಹೇಳ್ತಾರೆ ಅದು ಒಂಥರ ಪುಣ್ಯ. ಅವ್ರು ಯಾವ್ದನ್ನ ಜೀವಿಸ್ತಾ ಇದ್ರು ಅದರಲ್ಲೇ ಜೀವ ಬಿಡೋದು ಅಂತ ಹೇಳಿದ್ರೆ ಅವ್ರ ಆಸೆ ಕೂಡ ಅದೇ ಆಗಿತ್ತೇನೋ ಗೊತ್ತಿಲ್ಲ ನಮ್ಗೆ.
3: ಪ್ರತಿ ವರ್ಷ ಅವರು ತಮ್ಮ ಸೇವೆ ಆಟ ಗುಂಜಿಯಲ್ಲಿ ಮಾಡ್ತಾರೆ ಅವರು. ಜಾತ್ರೆ ದಿವಸ ಅದೇ ದಿವಸ ಅವರು ಕೊನೆಯ ಉಸಿರು.
0: ನೀವು ಯಾವಾಗ್ಲಾದ್ರೂ ಹೋಗಿದ್ದೀಯಾ ಅವರು ಯಕ್ಷಗಾನ ತರಬೇತಿ ಮಾಡ್ತಾ ಇರ್ಬೇಕಾದ್ರೆ, ಅಥವಾ ನೀವು ಮುಖತಃ ಯಾವತ್ತಾದ್ರೂ ಭೇಟಿಯಾಗಿದ್ದು ಅಥವಾ ಎಲ್ಲಾದ್ರೂ ಕಾರ್ಯಕ್ರಮಕ್ಕೆ ಬಂದಾಗ ಅವರನ್ನ ನೋಡಿದ್ದು?
3: ಇದೆ, ಶಂಭು ಹೆಗಡೆ ಅವರನ್ನು ನೋಡಿದ್ದೇನೆ. ಶಿವಾನಂದ ಮಗ ಕೂಡ ಶಿವಾನಂದ ಹೆಗಡೆ ಅವರನ್ನ ಮೂಲತಃ ಭೇಟಿಯಾಗಿ ನಮ್ಮ ಮನೆ ಕೂಡ ಬರ್ತಾ ಇದ್ರು, ಈಗ ಬರ್ತಾರೆ. ಆಮೇಲೆ ಅವರು ಈ ಒಂದು ಫೆಬ್ರವರಿಯಲ್ಲಿ ಒಂದು ನಾಟ್ಯೋತ್ಸವ ಅಂತ ಒಂದು ವಾರದ ಕಾರ್ಯಕ್ರಮ ನಡೀತದೆ ಅಲ್ಲಿ ಕೆರೆಮನೆಯಲ್ಲಿ. ಎಲ್ಲಾ ಕಲೆ ಸಂಸ್ಕೃತಿ ಬಗ್ಗೆ ಹೊರ ರಾಜ್ಯಗಳಿಂದ ಎಲ್ಲ ಕಲಾವಿದರನ್ನು ಕರೆಸಿ ಅವರನ್ನು ಅಲ್ಲಿ ಪ್ರೋತ್ಸಾಹಿಸ್ತಾರೆ ಅವರು.
0: ಒಟ್ಟಾರೆ ಮಲೆನಾಡು ಅಂತ ಹೇಳಿದ್ರೆ ಯಕ್ಷಗಾನ, ಸಾಕಷ್ಟು ಯಕ್ಷಗಾನ ತಾಳಮದ್ದಲೆ ಕರಾವಳಿ ಮತ್ತೆ ಮಲೆನಾಡಲ್ಲಿ ಪ್ರಶಸ್ತಿ ಪುರಸ್ಕೃತ ಕಲಾವಿದರು ಇದ್ದಾರೆ ಅಲ್ವಾ?
3: ತುಂಬಾ ಖುಷಿ ಆಗತ್ತೆ ನಮ್ಮ ಊರಲ್ಲಿ ನಮ್ಮ ಇಂತ ಒಂದು ಯಕ್ಷಗಾನ ಕಲಾವಿದರು ಇದ್ದಾರೆ ಅಂದ್ರೆ ನಮ್ಗೂ ತುಂಬಾ ಖುಷಿ.
0: ಹೌದು, ಯಾವ್ದಾದ್ರು ಒಂದು ಕಾರ್ಯಕ್ರಮದಲ್ಲಿ ನಾವೇನಾದ್ರು ಹೇಳೋ ನಮ್ಮೂರ್ನವರು ಅವ್ರು ನಾವು ನೋಡಿದೀವಿ ನಮಗ್ ಗೊತ್ತು ನಮ್ಮ ಪಕ್ಕದ ಊರ್ನವ್ರೆ ಅನ್ನೋದೇ ಒಂದು ಖುಷಿ ಅಲ್ವಾ
3: ಮೂಲತಃ. ಮತ್ತು ನಾನು ಕೆಲವು ಈಗ ನಮ್ಮ ಕಾರವಾರ ಆಕಾಶವಾಣಿಯಿಂದ ಕೂಡ ನಮ್ಮ ಅವರನ್ನ ಇಂಟರ್ವ್ಯೂ ಕೂಡ ಮಾಡಿಸಿದ್ದೀನಿ ನಾನೇ, ಅವರೇ ಅಲ್ಲಿ ಕಲಾ ಕೇಂದ್ರದಲ್ಲೇ ಇಂಟರ್ವ್ಯೂ ಮಾಡಿಸಿ.
0: ಅದು ನಮ್ಮ ಡ್ಯೂಟಿ, ನಮ್ಮ ಕರ್ತವ್ಯ. ಯಾಕಂದ್ರೆ ಸ್ಥಳೀಯ ಕಲಾವಿದರಿಗೆ ಒಂದು ಅವಕಾಶ ಅಥವಾ ಅವ್ರನ್ನ ಪರಿಚಯ ಮಾಡಿಕೊಡೋದು ಅಥವಾ

0: ಅವರ ಕಾರ್ಯಕ್ರಮಗಳನ್ನ ರೇಡಿಯೋದಲ್ಲಿ ಮಾಡುವಂತದ್ದು ಅದು ನಮ್ಮ ಡ್ಯೂಟಿ, ನೀವು ಅದನ್ನ ಮಾಡಿದ್ದೀರಿ, ಅದು ಒಂದು ಖುಷಿ ಕೊಡುವಂತಹ ವಿಷಯ ಅಲ್ವಾ? ಖಂಡಿತ ಖಂಡಿತ, ನಾವು ಕೂಡ ಶುಭಾಶಯಗಳನ್ನ ಹೇಳ್ತೇವೆ. ಧನ್ಯವಾದ, ನಮಸ್ತೆ.
1: ನಮಸ್ತೆ, ಥ್ಯಾಂಕ್ ಯು.
0: ಸಾಕಷ್ಟು ಜನ ಹೇಳ್ತಾ ಇದ್ದೀರಾ ಮೊಬೈಲ್ನ ಮೆಸೇಜಲ್ಲಿ, ವಾಟ್ಸಪ್ನಲ್ಲಿ ನಮ್ಮೂರಿನವರು ಇದ್ದಾರೆ ಅಂತ ಹೇಳಿ. ನೀವು ಕೂಡ ಪ್ರಯತ್ನ ಮಾಡಿ, ಕರೆ ಮಾಡಿ. ನಿಮ್ಮೂರಿನ ಕಲಾವಿದರು, ಸಿನಿಮಾ ಇರಲಿ, ನಾಟಕ ಇರಲಿ, ಯಕ್ಷಗಾನ ಇರಲಿ, ಜನಪದ ಇರಲಿ, ಯಾವುದೇ ಇದ್ದರೂ ಕೂಡ ಸಾಧ್ಯವಾದಷ್ಟು ಕರೆ ಮಾಡಿ, ಕರೆ ಮಾಡಿ. ನಿಮ್ಮೂರಿನ ಕಲಾವಿದರ ಬಗ್ಗೆ ನೀವು ಈ ವೇದಿಕೆಯಲ್ಲಿ ಮಾತಾಡಿ. ಇದು ನಮ್ಮ ನಾಡು ಕಾರ್ಯಕ್ರಮ. ಗುರುವಾರ ಮಧ್ಯಾಹ್ನ 1:20 ಶುರುವಾಗಿದೆ, 2 ಗಂಟೆವರೆಗೂ ಮುಂದುವರಿಯುತ್ತೆ.

0: ರಂಗಿತರಂಗ ಚಿತ್ರದ ಹಾಡನ್ನ ಕೇಳಿದ್ದು ನೀವು. ಸತೀಶ್ ಪಾಟ್ಲ, ದೀಪಿಕಾ ಟಿ ಅನೂಪ್ ಅವರ ಧ್ವನಿಗಳು, ಅನೂಪ್ ಭಂಡಾರಿಯವರ ಸಾಹಿತ್ಯ ಮತ್ತು ಸಂಗೀತ ಹಾಡಿಗಿತ್ತು. ಇದು ಮಧ್ಯಾಹ್ನದ ಕಾರ್ಯಕ್ರಮ ನಮ್ಮ ನಾಡು. ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಿಮ್ಮೂರಿನ ಕಲಾವಿದರ ಬಗ್ಗೆ ನೀವು ಹೇಳಿಕೊಳ್ಳಬಹುದು. ನಿಮ್ಮೂರಿನ ಗಾಯಕರು, ನಟ ನಟಿಯರು, ಸಾಹಿತ್ಯ, ಸಂಗೀತ, ಶಾಸ್ತ್ರೀಯ ಸಂಗೀತ, ಜನಪದ ಸಂಗೀತ, ಏನೇ ಇರಲಿ, ಯಾವುದೇ ರೀತಿಯ ಕಲಾವಿದರಾಗಿದ್ದರೂ ಕೂಡ ನಿಮ್ಮೂರಿನವರಾಗಿದ್ದರೆ ಅದ್ರ ಬಗ್ಗೆ ನೀವು ನಮ್ಮ ಈ ಒಂದು ವೇದಿಕೆಯಲ್ಲಿ ಮಾತಾಡಬಹುದು. ನಮಸ್ತೆ.
1: ಹಲೋ, ನಮಸ್ತೆ.
0: ಹೇಳಿ. ಹೇಳಿ ಗೀತಾ. ನಿಮ್ಮೂರು ಕಲಬುರ್ಗಿ, ಕಲಬುರ್ಗಿ ಅವ್ರದ್ದು ಯಾರು ಪರಿಚಯ ಮಾಡ್ತೀರಿ? ಪರಿಚಯ ಅಲ್ಲ, ಯಾವ ಕಲಾವಿದರ ಬಗ್ಗೆ ಹೇಳ್ತೀರಿ?
1: ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲೇ ಕೊಟ್ಟಿದೆ ನಮ್ಮ ಕಲಬುರ್ಗಿ ಜಿಲ್ಲೆಯ ಕಲಾವಿದರನ್ನಂತ ಹೇಳ್ಬೋದು. ಮೊದಲೇದಾಗಿ ಹಿರಿಯ ನಟಿ ವೈಶಾಲಿ ಕಾಸರವಳ್ಳಿ ಅವರು ಮೂಲತಃ ನಮ್ಮ ಕಲಬುರ್ಗಿ ಅವರೇ. ಕೊನೆ ಟೈಮ್ಗೆ ಅವರು ಬೆಂಗಳೂರಲ್ಲಿ ಸೆಟ್ಲ್ ಆದ್ರು, ಯಾಕಂದ್ರೆ ಅವರು ನಮ್ಮ ಮನೆ ಪಕ್ಕನೇ ಇದ್ದಿದ್ದು ನಂಗೆ ನೆನ್ಪುಂಟು. ಆದ್ರೆ ನಾನು ಇರ್ಲಿಲ್ಲ, ನಾವು ಇನ್ನು ಮದುವೆ ಆಗಿ ಬಂದಿರ್ಲಿಲ್ಲ, ನಮ್ಮ ಏರಿಯಾದಲ್ಲೇ ಇದ್ರು, ಏಕದಮ್ ಮನೆ ಪಕ್ಕದಲ್ಲಿ.

0: ಹೇಳಿದ್ರು, ಅದೊಂದು ಒಂದು ಸಂತಸ ವಿಷಯ ಅಂತ ಹೇಳ್ಕೊತೀನಿ. ಆಮೇಲೆ ಮೇಘನಾ ಗಾಂವ್ಕರ್ ಇದಾರಲ್ಲ,
1: ಹೌದೌದು,
0: ಆ ಚಿತ್ರನಟಿ, ಇತ್ತೀಚೆಗೆ ಸೆಪ್ಟೆಂಬರ್ 25ನೇ ವರ್ಷ ಏನು ಆಚರಿಸಿಕೊಳ್ತು, ಅವಾಗ ಕೂಡ ಬಂದಿದ್ರಲ್ಲ, ಅವರು ಕೂಡ ನಮ್ಮ ಗುಲ್ಬರ್ಗ ಜಿಲ್ಲೆಯವರು ಅಂತ ಹೇಳಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಆಮೇಲೆ ಇವರು ಕ್ಯಾನ್ಸರ್ ತಜ್ಞೆ ವಿಜಯಲಕ್ಷ್ಮಿ ಮಾನೆ ಕೂಡ ನಮ್ಮ ಕಲಬುರ್ಗಿ
1: ಜಿಲ್ಲೆ,
0: ದೇಶಮಾನೆ ಒಳ್ಳೆ ಪ್ರತಿಭೆ, ಶ್ರೇಷ್ಠ ಪ್ರತಿಭೆಗಳನ್ನ ನಮ್ಮ ಕಲಬುರ್ಗಿ ಜಿಲ್ಲೆ ಕೊಟ್ಟಿದೆ. ಹಾಗೆ ಕ್ರಿಕೆಟ್ ಆಟಗಾರ್ತಿ ಶ್ರೇಯಾಂಕಾ ಪಾಟೀಲ್ ಕೂಡ ನಮ್ಮ ಕಲಬುರ್ಗಿ ಜಿಲ್ಲೆಯವರು.
1: ಆಮೇಲೆ
0: ಖ್ಯಾತ ಲೇಖಕಿ ಹೆಂಗ್ ಹುಡುಗಿನೆ, ಆಮೇಲೆ ಗೀತಾ ನಾಗಭೂಷಣ್ ಸಾಹಿತಿ ಲೇಖಕಿ ಕೂಡ, ಅವರು ಕೂಡ ನಮ್ಮ ಕಲಬುರ್ಗಿ ಜಿಲ್ಲೆಯವರು. ಅಪಾರ ಏನಂತಾರೆ ಖ್ಯಾತ ಪ್ರಿಯರನ್ನ ಕೊಟ್ಟಿದೆ, ಒಂದು ಸಂಗೀತದಲ್ಲಿ ಇರ್ಬೋದು, ಸಾಹಿತ್ಯದಲ್ಲಿ ತುಂಬಾ ಜನರಿದ್ದಾರೆ. ಚಂದು ಅವರು ಹೇಳ್ಬೇಕಂತಂದ್ರೆ ಇವಾಗ ಒಂದೆರಡು ಬಾರಿ ಹೇಳ್ತಾ ಇದ್ದೀನಿ, ನಾನು ಹೇಳಕ್ ಕೊಟ್ರೆ ನಮ್ ಕಲಬುರ್ಗಿ ಜಿಲ್ಲೆ ಮುಗಿಯೋದಿಲ್ಲ, ಅಷ್ಟು ಜನರಿದೆ. ತುಂಬಾ ಹೆಮ್ಮೆ ಅನ್ಸುತ್ತೆ ಇವರೊಂದು 4 ಜನರ ಪಟ್ಟಿಯನ್ನ ನಾನು ಹೇಳಿ ಒಂಥರ ಖುಷಿ ಹಂಚ್ಕೊಳ್ಳೋಣ ಅಂತ ಹೇಳಿದೆ.
1: ನಿಜ ನಿಜ, ನೀವ್ ಹೇಳಿದ್ ನಿಜ. ನಮ್ ಜಿಲ್ಲೆಯವರು ಅಂತ ಹೇಳಿದ್ರೆ ನಮ್ಗೊಂದು ಖುಷಿ ಆಗುತ್ತೆ. ನಮ್ಮ ಊರ್ನವ್ರು, ನಮ್ಮ ಅಕ್ಕಪಕ್ಕದ ಊರ್ನವ್ರು ಅಂತ ಹೇಳೋದೇ ಒಂದು ಖುಷಿ. ನಮ್ಮ ಜಿಲ್ಲೆ ಇವಾಗ ಬೇರೆ ಬೇರೆ ತಾಲೂಕುಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರೋ ಹಾಗೆ ಗುಲ್ಬರ್ಗದಲ್ಲಿ ಇರುವಂತ ಮೇಘನಾ ಗಾಂವ್ಕರ್, ವೈಶಾಲಿ ಕಾಸರ್ ವಳ್ಳಿ, ಹಾಗೇನೆ ಸಮಾಜ ಸೇವಕರು ಅಂತ ಹೇಳ್ಬೋದು, ವಿಜಯಲಕ್ಷ್ಮಿ ದೇಶಮಾನೆ, ಕ್ರಿಕೆಟ್ ಪ್ಲೇಯರ್, ಇವರೆಲ್ಲರೂ ಕೂಡ ನಿಮ್ಮೂರ್ ಗುಲ್ಬರ್ಗಾದವರು ಅಂತ ಹೆಮ್ಮೆಯಿಂದ ಹೇಳಿದ್ರೆ. ಗೀತಾ ಧನ್ಯವಾದಗಳು, ನಮಸ್ತೆ.
0: ನಮಸ್ತೆ, ಅವಕಾಶಕ್ಕೆ ತಮ್ಮೂ ಸಹ
1: ಧನ್ಯವಾದ.

0: ಕೆಟ್ಟು ಪುಟ್ಟು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ ಗೀತೆ, ಶಿವದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು.
1: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 1 ಲಕ್ಷ ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ

0: ಶೇಂಗಕ್ಕಾಗಿ 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು. 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ನಮ್ಮ ನಾಡು. ನಮ್ಮ ನಾಡು ಕಾರ್ಯಕ್ರಮಕ್ಕೆ ಕರೆ ಮಾಡಿ ಈಗ ಯಾರು ಮಾತಾಡ್ತಾರೆ? ನಮಸ್ತೆ.
3: ನಮಸ್ತೆ ಮೇಡಮ್.
2: ಹೇಳಿ.
3: ಮೋನಿಕಾ ಹಾಸನದಿಂದ.
2: ಹೇಳಿ ಮೋನಿಕಾ, ಹಾಸನದವ್ರನ್ನ ಯಾರನ್ನ ನಾವು ನೆನಪಿಸ್ಕೊಳ್ತೀವಿ, ಯಾವ ಕಲಾವಿದರನ್ನ ಬಗ್ಗೆ ಹೇಳ್ತೀರಿ ನೀವು?
3: ಹಾಸನ ಜಿಲ್ಲೆ ಎಮ್ಮೆಯ ಸಾಹಿತಿ, ಜಾನಪದ ಗಾರುಡಿಗ ಎಸ್ ಕೆ ಕರೀಂಖಾನ್ ಬಗ್ಗೆ ಮಾತಾಡ್ತೀನಿ. ಯಾಕೆಂದ್ರೆ ಆಲ್ಮೋಸ್ಟ್ ಅಂದ್ರೆ ನಮ್ಮ ಕೇಳುಗರು ನೆನ್ಪಿರುತ್ತೆ, ಕೆಲವರೆಲ್ಲ ಮರ್ತ್ಬಿಟ್ಟಿರ್ತಾರೆ. ಯಾಕಂದ್ರೆ ಅವ್ರ ಹಾಡುಗಳು
2: ಸಾಧ್ಯ
3: ಇಲ್ಲ. ಓಲ್ಡ್ ಇಸ್ ಗೋಲ್ಡ್.
2: ಬೇರೆ ಇನ್ಯಾರು ಇದ್ದಾರೆ ಎಸ್ ಕೆ ಕರೀಂಖಾನ್ ಜೊತೆಗೆ ನಿಮ್ಮೂರ್ನವರು?
3: ಸಾಕಷ್ಟು ಇದಾರೆ. ಇತ್ತೀಚೆಗೆ ಬುಕ್ಕರ್ ಅವಾರ್ಡ್ ತಗೊಂಡಂತ ಬಾನು ಮುಷ್ತಾಕ್ ಮೇಡಮ್, ರೂಪಾ ಹಾಸನ್ ಮತ್ತೆ ರಾಜಾರಾವ್, ಹಳೆಯ ಸಾಹಿತಿಗಳು ಸಾಕಷ್ಟು ಇದಾರೆ. ಅದೆಲ್ಲ ಹೇಳ್ತವ್ರೆ ಸಮಯ ಸಾಕಾಗಲ್ಲ. ಈಗ ಸದ್ಯಕ್ಕೆ ನಾನು ಇವ್ರ ಬಗ್ಗೆ ಮಾತಾಡಕ್ ನನ್ಗೆ ತುಂಬಾ ಖುಷಿ ಇದೆ. ಜಾನಪದ ಸಾಹಿತಿ ಸಕಲೇಶ್ಪುರದವ್ರು, ಇವರು ಇವ್ರ ತಂದೆ ವೀರ ಯೋಧರು ರೆಹಮಾನ್ ಖಾನ್ ಅಂತ, ತಾಯಿ ಜೈನಬಿ. 1908 ಹುಟ್ಟಿದ್ದು. ಇವ್ರು ಹೆಚ್ಚು ಓದ್ಲಿಲ್ಲ, ಜಸ್ಟ್ 8ನೇ ತರಗತಿ ಅಷ್ಟೇ ಅವ್ರು ಓದಿರೋದು. ಆದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆ ಮಾಡಿದ್ದಾರೆ. ಇವರು ಉರ್ದುವಿಂದ ಸಾಕಷ್ಟು ಕಥೆಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಜೊತೆಗೆ ಐತಿಹಾಸಿಕ ಪೌರಾಣಿಕ ನಾಟಕಗಳು ಸಾಕಷ್ಟು ರಚನೆ ಆಗಿದೆ. ಹುಮಾಯೂನ್ ಮತ್ತೆ ಮಾಗಡಿ ಕೆಂಪೇಗೌಡರ ಬಗ್ಗೆ ಈ ತರದೆಲ್ಲ ಸಾಕಷ್ಟು ಕಥೆಗಳನ್ನ ನಾಟಕಗಳನ್ನ ರಚನೆ ಮಾಡಿದ್ದಾರೆ. ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಇವರು. ಗಾಂಧೀಜಿ ಜೊತೆ ಗಾಂಧೀಜಿ ಅನುಯಾಯಿ ಕೂಡ ಸುಮಾರು 7 ಸಾರಿ ಅವರು ಜೈಲು ಶಿಕ್ಷೆನ ಅನುಭವಿಸಿದಾರಂತೆ. ಆದ್ರೆ ಮಹಾ ಸ್ವಾಭಿಮಾನಿ, ಕೊನೆ ತನಕ ಏನು ಸ್ವಾತಂತ್ರ್ಯ ಯೋಧರಿಗೆ ಪೆನ್ಷನ್ ಕೊಡ್ತಾರಲ್ಲ ಅದನ್ನ
2: ತಗೊಳ್ಳಿಲ್ಲ. ಮತ್ತೆ ಏನು ವಿಶೇಷ ಅಂದ್ರೆ ಅವರ ಧ್ವನಿ ಇದೆಯಲ್ಲ, ಎಷ್ಟು ಚೆನ್ನಾಗಿದೆ ಅಂದ್ರೆ
3: ನೋಡಿ, ಸ್ವಾತಂತ್ರ್ಯ ಗೀತೆಗಳನ್ನ ಅವರಿಂದಾನೇ ಹಾಡಿಸೋರಂತೆ ಇಷ್ಟ.
2: ಹೌದು ಹೌದು, ಅವಾಗೆಲ್ಲ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಜನರಿಗೆ ಅರಿವು ಮೂಡಿಸಬೇಕಾದಂತ ಟೈಮ್ ಅಲ್ಲಿ. ಹೌದು,
3: ಹಾಗಾಗಿ ಮತ್ತೆ ಅವ್ರಿಗೆ ಸಿನಿಮಾದಲ್ಲಿ ಆಸಕ್ತಿ ಬಂದು ಮದ್ರಾಸ್ ಹೋಗ್ತಾರೆ, ಆಗ ಅವ್ರಿಗೆ ಅವಕಾಶ ಕೊಡ್ತಾರೆ ಸಾಕಷ್ಟು.
2: ಅಲ್ಲ, ಎಸ್ ಕೆ ಕರೀಂ ಖಾನ್ ಅವ್ರ ಬಗ್ಗೆ ನಾವು ಎಷ್ಟು ದೊಡ್ಡ ಕಾರ್ಯಕ್ರಮನೇ ಮಾಡಬಹುದು. ಕರೀಂ ಖಾನ್ ರನ್ನ ನೆನಪು ಮಾಡ್ಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ತೆ ಮೋನಿಕಾ.
3: ನಮಸ್ತೆ ಮೇಡಮ್.
2: ನಮಸ್ತೆ.
4: ನಮಸ್ತೆ ಮೇಡಮ್.
2: ಹೇಳಿ.
4: ನಾನ್ ಮೇಡಮ್ ಚಂದ್ರಿಕಾ ನೇರ್ಲಗುಂಡಿ.
2: ಹೇಳಿ ಚಂದ್ರಿಕಾ, ಪಟಾಪಟ್ ಅಂತ ಹೇಳಿ, ಯಾವ್ರನ್ನ, ಯಾವ ಕಲಾವಿದ್ರ ಬಗ್ಗೆ?
4: ಕಲಾವಿದ್ರು ಮೇಡಮ್, ಫಸ್ಟ್ನೇದು ಚಿಂದೋಡಿ ಲೀಲಾ, ಯಾರಿಗೆ ಗೊತ್ತಿಲ್ಲ ಮೇಡಮ್? ಚಿಂದೋಡಿ ಲೀಲಾ ಮೇಡಮ್ ನಮ್ ದಾವಣಗೆರೆ ಅವರೇ, ಅವ್ರ ಹೆಸರಲ್ಲಿ ಇವಾಗ್ಲೂ ಕೂಡ ಮೇಡಮ್ ಒಂದು ಸ್ಮಾರಕ ಇದ್ದಿದೆ, ನಮ್ದು ಚೌಟ್ರಿ ಇದೆ, ಅದ್ರಲ್ಲಿ ತುಂಬಾ ಕಾರ್ಯಕ್ರಮ ಮಾಡ್ತೀವಿ. ಅವ್ರ ಮಕ್ಳು, ಮೊಮ್ಮಕ್ಳು, ಮರಿ ಮಕ್ಳು ಎಲ್ಲ ಅಲ್ಲಿ ಚೌಟ್ರಿಯಿಂದಾನೆ ಇದಾರೆ ಮೇಡಮ್. ಅದ್ರಲ್ಲಿ ಒಂದಿಬ್ರು ನಮ್ ಸ್ನೇಹಿತರು ಇದಾರೆ, ಅವ್ರ ಮರಿ ಮೊಮ್ಮಕ್ಳು. ಮತ್ತೆ ಮೇಡಮ್ ಭಾವನ್ನ ಗೊತ್ತೇ ಇದೆಯಲ್ಲ ಮೇಡಮ್, ಭಾವನ ಅವರು ಕೂಡ ನಮ್ ದಾವಣಗೆರೆ ಅವರೇ. ಮತ್ತೆ ಬಂದ್ಬಿಟ್ಟು ಮೇಡಮ್ ಈ ಕಡೆ ಬಂದ್ರೆ ಹೊನ್ನಾಳಿ ಮೇಡಮ್, ಹೊನ್ನಾಳಿಲಿ ಸಾಹಿತ್ಯದಲ್ಲಿ ತುಂಬಾ ಹೆಸರು ಮಾಡಿರುವಂತ ಸಂತೋಷ್ ಬಿದ್ರಗೆಡ್ಡೆ ಅಂತ ಇದಾರೆ ಮೇಡಮ್. ಅವರು ಎಲೆಮರೆ ತಾಯಿ ಅಂತೆ ಮೇಡಮ್, ಇತ್ತೀಚೆಗೆ ತುಂಬಾ ಹೆಸರುವಾಸಿ ಆಗ್ತಾ ಇದಾರೆ. ಎಷ್ಟೋ ನೂರಾರು ಪುಸ್ತಕಗಳ ಬಿಡುಗಡೆ ಮಾಡಿ ಮೇಡಮ್ ಅವ್ರು ಒಳ್ಳೆ ಸಾಧನೆ ಮಾಡಿದ್ದಾರೆ, ತುಂಬಾ ಪ್ರಶಸ್ತಿಗಳು ಅವ್ರ ಮುಡಿಗೇರಿದೆ ಮೇಡಮ್. ಅವ್ರ ಪುಸ್ತಕಗಳನ್ನ
2: ಚಿಂದೋಡಿ ಲೀಲಾ ಆಯ್ತು, ಭಾವನಾ ರಮಣ್ಣ ಆಯ್ತು, ಮತ್ತೊಬ್ಬರು ಸಾಹಿತಿ ಆಯ್ತು, ಮತ್ಯಾರು ಹೇಳ್ತೀರಿ, ಮತ್ಯಾರ ಬಗ್ಗೆ?
4: ಮತ್ತೆ ಇದಾರೆ ಮೇಡಮ್ ವಿನೋದ್ ರಾಜ್ಕುಮಾರ್ ಅವ್ರದ್ದು, ಎಲ್ರಿಗೂ ಗೊತ್ತಿದೆ, ಬಟ್ ಅವ್ರು ಎಲ್ಲಿ ಜಮೀನ್ ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಮೇಡಮ್. ಅವ್ರದ್ದು ವಿನೋದ್ ಲೀಲಾವತಿ ಅವ್ರ ಮಗಂದು ಮೇಡಮ್, ಅವ್ರ ಎಂತ ಅದ್ಭುತ ಅಂತ ಒಂದ್ ನಟನೆ, ಜೊತೆಗೆ ಅವರು ಕೃಷಿ ಕ್ಷೇತ್ರದಲ್ಲಿ ತೊಡಸ್ಕೊಂಡಿದ್ದಾರೆ ಮೇಡಮ್. ಅದು ಒಂದು ಹೆಮ್ಮೆ ಇದೆ ಮೇಡಮ್ ನಮ್ ಜಿಲ್ಲೆಯವರೇ ಆಗಿರೋದ್ರಿಂದ. ಅವರು ಮೇಡಮ್ ಚನ್ನಗಿರಿ ತಾಲೂಕು ಸೋಲದೇವನಹಳ್ಳಿ ಅಂತ ಇದೆ ಮೇಡಮ್, ಅಲ್ಲಿ ಇವಾಗ ಕೃಷಿಲಿ ತೊಡಸ್ಕೊಂಡಿದ್ದಾರೆ ಮೇಡಮ್. ಅಂತ ಒಬ್ಬ ಅದ್ಭುತ ಕಲಾವಿದ ಮೇಡಮ್ ಅವರು, ಅಂತ ತಾಯಿ ಹೊಟ್ಟೆಲಿ ಹುಟ್ಟಿರೋರು. ಇಂಥವ್ರು ಸಾವಿರಾರು ಜನ ಇದಾರೆ ಮೇಡಮ್. ಶಿವರಾಮ್ ಕಾರಂತ ಅವರು, ಅವರೆಲ್ಲ ನಮ್ ದಾವಣಗೆರೆ ಜಿಲ್ಲೆಯವರೇ ಮೇಡಮ್. ಇತಿಹಾಸ ಹೊಂದಿರಾ
2: ಅಂತ ತುಂಬಾ ಜನಗಳು ಇದಾರೆ ಮೇಡಮ್. ಚಂದ್ರಿಕಾ ಅವರೇ, ನೀವು ಕೂಡ ನಿಮ್ಮ ಜಿಲ್ಲೆಯ ಹೆಮ್ಮೆಯ ಕಲಿಗಳು, ಕಲಾವಿದರ ಬಗ್ಗೆ ಮಾಹಿತಿಯನ್ನ ಕೊಟ್ರಿ. ಧನ್ಯವಾದ. ನಮಸ್ತೆ.
4: ತುಂಬಾ ಖುಷಿ ಅನ್ಸುತ್ತೆ ಮೇಡಮ್. ಧನ್ಯವಾದ.
2: ಹೌದು,
0: ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್.

0: ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ನಮಸ್ತೆ.
3: ನಮಸ್ತೆ,
2: ಹೇಳಿ ಯಾರು?
3: ಮಹೇಶ್ ಅಂತ.
2: ಎಲ್ಲಿಂದ ಮಹೇಶ್ ಅವರು?
3: ಚಿಂತಾಮಣಿ.
2: ಹೇಳಿ, ಚಿಂತಾಮಣಿಯ ಕಲಾವಿದರು ಯಾರ್ಯಾರಿದ್ದಾರೆ, ನಿಮ್ಗೆ ಯಾರ್ಯಾರ ಬಗ್ಗೆ ಗೊತ್ತಿದೆ?
3: ನಮ್ಮ ಫ್ರೆಂಡ್ ಒಬ್ಬನಿದ್ದಾನೆ.
2: ಅಲ್ಲಲ್ಲ, ನಿಮ್ಮ ಫ್ರೆಂಡ್ ಸರಿ, ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಅವರು? ಸಾಹಿತ್ಯ, ಸಂಗೀತ, ಕಲೆ, ಹೀಗೆ?
3: ಕನ್ನಡ ಫಿಲಂ ಇಂಡಸ್ಟ್ರಿ. ಆ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ,
2: ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ. ಯಾವ ಸಿನಿಮಾ?
3: ಇವಾಗ ಮೂವಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತೇನೆ. ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತೇನೆ. ನೋಡು,
2: ಯಾವ ಸಿನಿಮಾಗಳು ಅಂತ ಹೇಳ್ಬೇಕು, ಯಾಕಂದ್ರೆ ಹೆಸರು ಹೇಳ್ಬೇಕು.
3: ಐ ಮೀನ್ ಫಸ್ಟ್ ಮೂವಿ ಸಾಲಿಗ್ರಾಮ್. ಇನ್ನು ಶೂಟಿಂಗ್ ಅಲ್ಲಿ.
2: ಹೇಳಿ.
3: ಹಾಗೆ ಅವನು ಇನ್ನೊಂದು ನಮ್ದು ಅಂದ್ರೆ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಶಾರ್ಟ್ ಮೂವಿ ತೆಗಿತಾ ಇದ್ರಿ, ಅಪ್ಪುದು ಲೈಫ್ ಸ್ಟೋರಿ ಅಂತ. ಅದರಲ್ಲಿದ್ದಾನೆ ಅವನು. ಅವನಿಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡ್ಬೇಕು ಅನ್ಕೊಂಡು.
2: ಯಾವ ಊರು ನೀವು, ಯಾವ ಊರಿಂದ ಮಾತಾಡ್ತಾ ಇರೋದು?
3: ಚಿಂತಾಮಣಿ,
2: ಚಿಕ್ಕಬಳ್ಳಾಪುರ. ಅಲ್ಲಿಂದ ಮಾತಾಡ್ತಾ ಇದ್ದೀರಿ. ನಿಮ್ಮ ಫ್ರೆಂಡು ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ? ಆಗ್ಲಿ, ಧನ್ಯವಾದ, ನಮಸ್ತೆ. ಸಾಕಷ್ಟು ಜನ ಕರೆ ಮಾಡಿ ಮಾತಾಡ್ತಾ ಇದ್ದಾರೆ, ಹಾಗೆ ಒಂದಷ್ಟು ಜನ ಮೆಸೇಜ್ ಮಾಡಿ ಕೂಡ ಅವರ ಒಂದು ಜಿಲ್ಲೆಯ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಯಾರಿದು ಅಂತ ಹೇಳಿದ್ರೆ, ನಾನು ಕೂಡ ಹಾಸನ ಜಿಲ್ಲೆ, ನನ್ನ ಗಂಡನ ಮನೆ ಹಾಸನ ಜಿಲ್ಲೆ. ಖುಷಿ ಆಯಿತು ಹಾಸನ ಬಗ್ಗೆ ಮಾತಾಡಿದ್ದಕ್ಕೆ ಮೋನಿಕಾ ಅವರೇ ಅಂತ. ಜಯಶೀಲ ಜೆ ಪಿ ನಗರದಿಂದ ಹೇಳ್ತಾ ಇದ್ದರೆ, ಕಲಬುರಗಿಯ ರಾಧಾಕೃಷ್ಣ ಅವರು ಖ್ಯಾತ ನಟಿಯರು ಹಾಗೆ ಆಟಗಾರರು. ಕಲಬುರಗಿಯವರ ವರ್ಣನೆ ಮಾಡಿದ್ರು ಗೀತಾ ಜೋಶಿ, ಚೆನ್ನಾಗಿತ್ತು ಅಂತ ಹೇಳಿದ್ರೆ. ನಮ್ಮೂರಿನ ನಟ, ನಿಧಿ ನಿರ್ದೇಶಕ ಅಂತ ಹೇಳಿ ಸಂತೋಷ್ ಟೈಲರ್ ಒಂದು ಹೆಸರು ಹಾಕಿದ್ದಾರೆ. ಆ ಹೆಸರು ನಂಗೆ ಓದೋಕ್ಕಾಗ್ತಾ ಇಲ್ಲ, ಏನಂತ ಗೊತ್ತಾಗ್ತಾ ಇಲ್ಲ. ಇನ್ನು ಮತ್ತಾರಪ್ಪ ಕಲಾರುಣ್ ಅವರು ಕೂಡ ಒಂದು ಮೆಸೇಜ್ ಹಾಕಿದ್ದಾರೆ. ಒಬ್ಬರು ಹಾಕಿದ್ದಾರೆ ಯಾರು, ಶ್ವೇತಾ ಎಸ್ ರಾವ್, ವಿಲಾಸ್ ನಾಯ್ಕ್ ಅಂತ ಚಿತ್ರಕಲಾವಿದರು, ನಮ್ಮೂರಿನವರು ಅಂತ ಹೇಳ್ತಾ ಇದ್ದಾರೆ. ಉದಯ್ಕುಮಾರ್ ಅವರು ಕೂಡ ಆನೇಕಲ್ ಭಾಗದವರು ಅಂತ ಯಾರು ಮೆಸೇಜ್ ಕಳಿಸಿರೋದು, ಹೆಸರು ಹಾಕಿಲ್ಲ. ಹಾಗೆಯೇ ವರಲಕ್ಷ್ಮಿ ಅವರು ಪೀಣ್ಯದಿಂದ ಪರಿಸರ ಶಿವರಾಮ್ ಬಗ್ಗೆ ಕೂಡ ನಮ್ಮೂರಿನವರು ಭದ್ರಾವತಿಯವರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೀಗೆ ಸಾಕಷ್ಟು ಜನರ ಮೆಸೇಜ್ಗಳು ಬಂದಿದೆ. ಡಾಕ್ಟರ್ ಎಸ್ ಕೆ ಕರೀಂ ಖಾನ್ ಅವರ ರಚನೆ ಇದು, ಮನೆ ಅಳಿಯ ಚಿತ್ರದ ಗೀತೆ, ಪಿ ಬಿ ಶ್ರೀನಿವಾಸ್ ಅವರ ಧ್ವನಿ.

0: ನಮಸ್ತೆ.
1: ಹಲೋ ಮೇಡಮ್, ನಮಸ್ಕಾರ ಮೇಡಮ್.
0: ಹೇಳಿ, ಯಾರು?
1: ನಮ್ಮ ಹೆಸರು ಶರಣಮಸು ಅಂತ ಹೇಳಿ ಮೇಡಮ್.
0: ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
1: ರಾಯಚೂರು ಡಿಸ್ಟಿಕ್ ಮಾನಿ ತಾಲೂಕು ಅಂತ ಹೇಳಿ ಮೇಡಮ್.
0: ಹೇಳಿ ಹೇಳಿ ಹೇಳಿ. ಹಾ, ಮಾತಾಡಿ.
1: ನಮ್ಮ ಊರ್ ಪಕ್ಕದಲ್ಲಿ ಇವರು ರಿಷಿ ಅಂತ ಹೇಳಿದ್ದಾರೆ ಮೇಡಮ್. ಅವರು ಒಳಿತು ಮಾಡು ಮನುಷ್ಯ ಅಂತ ಹಾಡು ಬರ್ದಿದಾರಲ್ಲ ಮೇಡಮ್,
0: ಆಯ್ತು.
1: ಅವ್ರೇನು ನಮ್ಮೂರ್ ಪಕ್ಕದವ್ರೆ ಮೇಡಮ್. ಅವರು
0: ಯಾವ ಊರು?
1: ಸಿರುವಾರ ಪಕ್ಕದಲ್ಲಿ ನಾರ್ಬಂಡ ಅಂತ ಹೇಳಿ ಮೇಡಮ್. ಊರು
0: ನಿಮ್ಮೂರ್ನವ್ರವ್ರು? ನಿಮ್ಮೂರ್ ಹತ್ರ ಬರುತ್ತಾ?
1: ಇಲ್ಲ, ನಮ್ಮೂರ್ನಲ್ಲೇ ಹತ್ರ ಆಗುತ್ತೆ ಮೇಡಮ್. ನಮ್ಮೂರಿಗೆ ಹತ್ರ ಆಗುತ್ತೆ, ನಮ್ಮೂರ್ ಪಕ್ಕದಲ್ಲೇ. ಆಮೇಲೆ ಈಗ ಮತ್ತೆ ಒಂದು ರೀಸೆಂಟ್ ಆಗಿ ಒಂದು ಹಾಡು ಬರ್ತದೆ, ತುಂಬಾ ಚೆನ್ನಾಗಿದೆ ಮೇಡಮ್. ಹಾಡು ಸಾಹಿತ್ಯ ಕೂಡ ಚೆನ್ನಾಗಿದೆ. ಆಮೇಲೆ ಸೂರ್ಯಕಾಂತಿಯಿಂದ ಭೂಮಿ ಮೇಲೆ ಬಾಡಿಗೆದಾರ.

0: ಸಿನಿಮಾ ಹಾಡ ಅಥವಾ ಜನಪದ ಗೀತೆನಾ ಭಾವಗೀತೆನ ಯಾವ ತರದ ಹಾಡದು? ಇದು ಒಳಿತು ಮಾಡು ಮನುಷ್ಯ ಗೊತ್ತಾಯ್ತು.
1: ಇದು ಆಮೇಲೆ ರವೀಂದ್ರನಾಥ್ ಅಂದಿಂಗ್ನವ್ರು ಹಾಡಿದಾರೆ ನೋಡಿ ಮೇಡಮ್, ಇದು
0: ಆಲ್ಬಮ್ ಸಾಂಗ್
1: ಬುದ್ಧನ್. ಅದು ಆಲ್ಬಮ್ ಸಾಂಗ್ ಮೇಡಮ್, ಬುದ್ಧಿಯಿಂದ ಬುದ್ಧನಾಗ ಅಂತೇಳಿ ಯೂಟ್ಯೂಬ್ ಅಲ್ಲಿ ಇದೆ ಮೇಡಮ್, ತುಂಬಾ ಚೆನ್ನಾಗಿದೆ ಮೇಡಮ್.
0: ಸಾಹಿತಿ ಸಾಹಿತಿಗಳಾಗಿ ಹೆಸರಾಗಿದ್ದಾರೆ.
1: ಹಾ, ಸಾಹಿತಿಗಳ ಹೆಸರಾಗಿದ್ದಾರೆ ಮೇಡಮ್.
0: ಮತ್ತಾರಿದ್ದಾರೆ ನೆನಪು ಮಾಡ್ಕೊಳ್ಳಿ ನಿಮ್ ಜಿಲ್ಲೆಯವರು.
1: ಆಮೇಲೆ ಇಲ್ಲಿ ರಾಯಚೂರಲ್ಲಿ
0: ಏನ್ ಹಾಡ್ತಾರ ರಾಯಚೂರ್ನಲ್ಲಿ? ಪಂಡಿತ್ ನರಸಿಂಹಲು ಒಡವಾಟಿ ಶಾಸ್ತ್ರೀಯ ಸಂಗೀತ ಕ್ಲಾರಿಯೋನೆಟ್.
1: ಆಮೇಲೆ ಇವರು ನಮ್ ಮಾನ್ಯ ತಾಲೂಕಲ್ಲಿ ಅಂದ್ರೆ ಇವರು ಪುರಂದರ ದಾಸರು ಮೇಡಮ್.
0: ಪುರಂದರ
1: ಅವರು ಸ್ಥಳ.
0: ಪುರಂದರ ದಾಸರು ಅವರು ಸದ್ಯಕ್ಕೆ ಕೀರ್ತನೆಕಾರರು.
1: ಕೀರ್ತನೆಕಾರರು
0: ಆಗ್ಲಿ, ಧನ್ಯವಾದ, ನಮಸ್ತೆ. ಹೇಳಿ
2: ಉಮೇಶ್. ಸಿರಿಗೆರೆ ದಾವಣಗೆರೆ ಮೇಡಮ್.
0: ಹೇಳಿ ಉಮೇಶ್ ಅವರೇ.
2: ಈಗ ಚಂದ್ರಿಕಾ ನೇರಲಗುಂಡೆ ಅವ್ರು ಮಾತಾಡಿದ್ರಲ್ಲ, ಅವರು ಇನ್ನೊಂದು ಇಬ್ಬರಷ್ಟು ಇಂಪಾರ್ಟೆಂಟ್ ಬಿಟ್ಬಿಟ್ರು. ಒಬ್ರು ನಟ ಅಭಿಜಿತ್, ಅವ್ರ ಫಾದರ್ ಇಲ್ಲೇ ಡಾಕ್ಟರ್ ಮೇಡಮ್, ಹಿಂದೆ ಎಂ ಸಿ ಸಿ ಕಾಲೋನಲ್ಲಿ ಇದ್ರು. ಅವರು ಅವ ಚಿಕ್ಕ ಹುಡುಗರು ಯಾರು ಅಭಿಜಿತ್ ಅಲ್ಲ, ನಾನು ಹೊಸದಾಗ ಅವ ಸಿರಿಗೆರೆಯಿಂದ ದಾವಣಗೆರೆ ಬಂದಿದ್ದೆ ಅವಾಗೆಲ್ಲ. ಅವಾಗೆಲ್ಲ ನಮ್ಮ ಅಂಗಡಿ ಮುಂದೆ ಬಂದು ಅವ್ರು ಕಾರ್ ತಗೊಂಡ್ರು ಅಪ್ಪಾಜಿ ಕಾರ್, ಅದನ್ನೆಲ್ಲ ರಿಪೇರಿ ಮಾಡ್ಸಕ್ಕೆ ತೋರ್ಸಕ್ ಬರೋದು. ಅವೆಲ್ಲ ಹೇಳಿದ್ರು ಜಸ್ಟ್ ಅವಾಗಿನ ಫಿಲ್ಮ್
0: ದಾವಣಗೆರೆ
2: ದಾವಣಗೆರೆ ಅಂದ್ರೆ ಅಭಿಜಿತ್ ತಂದೆಯವ್ರು ಇಲ್ಲಿ ಡಾಕ್ಟರ್ ಮೇಡಮ್.
0: ಸರಿ, ಆಯ್ತು. ಮತ್ತೆ
2: ಆಮೇಲೆ ಅದಾದ್ಮೇಲೆ ಅವರು ಅದಾಯ್ತು ಮುಂಚೆ ಸಿದ್ದುರ್ಗ, ಅವರು ಅಭಿಜಿತ್ ಮದುವೆ ಆಗಿದ್ರು ಸಿದ್ದುರ್ಗ ರೂಪಾಯಿ ಟಾಕೀಸ್ ಆಪರೇಟರ್ ಮಗಳು ಮೇಡಮ್.
0: ಅದೊಂದಲ್ಲ ಸರಿ, ಇವಾಗ ಅಭಿಜಿತ್ ಅವರು ದಾವಣಗೆರೆ ಅವರು ಆಯ್ತು, ಮತ್ತೆ ಯಾವ ಕಲಾವಿದ್ರು ಇಬ್ರು ಬಿಟ್ಬಿಟ್ರು ಅಂದ್ರಲ್ಲ
2: ಸಿಹಿ ಚಂದ್ರು ಇದಲ್ಲ, ಅವ್ರ ತಂದೆ ಇಲ್ಲಿ ದಾವಣಗೆರೆಯಲ್ಲಿ ಕಾಟನ್ ಮಿಲ್ ನಲ್ಲಿ ಮ್ಯಾನೇಜರ್ ಆಗಿದ್ರು ಮೇಡಮ್. ಅವ್ರು ಹೊಸದಾಗಿ ಸಿಹಿಕಾಯಿ ಗೀತಾ ಅವ್ರಿಗೆ ಮದುವೆ ಆದಾಗ ಅವ್ರಿಗೆ ದಾವಣಗೆರೆಗೆ ಇದ್ರು, ಅವ್ರ ಮನೆ ಎಲ್ಲ ಬಂದಾಗ ಅವ್ರಿಬ್ರು ನಮ್ಮ ಸರ್ಕಲ್ ಜಯದೇವ್ ಸರ್ಕಲ್ ಅಲ್ಲಿ ಇದ್ದಿದ್ದು ನಮ್ಮ ಶಾಪ್ ಅಲ್ಲಿ, ಅಲ್ಲೆಲ್ಲ ಓಡಾಡುದು ಬಹಳ ಸರಿ ನಮ್ಮ ಅದು. ಆಮೇಲೆ ಈಗಲೂ ಅವ್ರು ಅವಾಗ ಬಂದ್ರು ಇಲ್ಲೊಂದು ಮಸಾಲೆ ಮಂಡಕ್ಕಿ ಎಂ ಸಿ ಇದು ಕಾಲನಲ್ಲಿ ರಾಮನ್ಕೋ ಸರ್ಕಲ್ ಒಂದು ಮಸಾಲೆ ಮಂಡಕ್ಕಿ ಇದೆ ಮೇಡಮ್, ಅಲ್ಲ ಇದು ಒಗ್ಗರಣೆ ಮಂಡಕ್ಕಿ ತುಂಬಾ ಚೆನ್ನಾಗಿರುತ್ತೆ. ಅಲ್ಲೆಲ್ಲ ಬಂದು ಕಾಮನ್ ಜನಗಳು ಮತ್ತೆ ತಗೊಂಡು ಮೊನ್ನೆ ಇತ್ತೀಚೆಗೆ ಸಹ ನಾವು ಸಿಕ್ಕಿದಲ್ಲಿ ತುಂಬಾ ಆಶ್ಚರ್ಯ ಆಗುತ್ತೆ ತುಂಬಾ. ಆಮೇಲೆ ಬೆಂಗಳೂರು ಸಹ ಹೋಟ್ಲು ಬಹಳ ಫೇಮಸ್ ಇಲ್ಲ, ಅಲ್ಲೆಲ್ಲ ಕಾಮನ್ ಆಗಿ ಬರ್ತಾರೆ ಮೇಡಮ್, ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಅಂದ್ರೆ ತುಂಬಾ ಇದೆ ಅವರು. ಅದೇ ರೀತಿ ಚಿಂದೋಡಿಲೀಲ ಅಂತ ಹೇಳಿದ್ರಲ್ಲ, ಅದು ಇಲ್ಲಿ ಎಸ್ ಎಸ್ ಶಿವಶಂಕರಪ್ಪ ಅವ್ರ ಮನೆ, ಆಮೇಲೆ ಚಿಂದೋಡಿಲೀಲ ಮನೆ, ಮತ್ತೆ ನಮ್ಮ ಸಿಸ್ಟರ್ ಮನೆ ಇದೆ ಎರಡನೇ ಮನೆ ಅಲ್ಲಿ. ನಾನು ಜಸ್ಟ್ ಈಗ ಒಂದ್ 2 hours ಬ್ಯಾಕ್ ಅಲ್ಲೇ ಇದ್ದೆ ಮೇಡಮ್. ಅವರು ಅವ್ರದ್ದು ಚೌಟ್ರಿ ಇದೆ ಮನೆ ಪಕ್ಕದಲ್ಲೇ, ಅವ್ರ ಮನೆ ಇದೆ, ಅವರ ಅವ್ರ ಮಗ ಚಿಂದೋಡಿಲಿ ಅವ್ರ ಮಗ
0: ಅಲ್ಲ, ಅವ್ರು ಹೇಳಿದ್ರು ಚಿಂದೋಡಿ ಲೀಲಾ ಅವ್ರ ಬಗ್ಗೆ ಹೇಳಿದ್ರು, ನೀವು ಹೇಳಿದ್ರಿ ಅಭಿಜಿತ್ ಮತ್ತೆ ಸಿಹಿ ಕಹಿ ಚಂದ್ರು ಅವರು ಕೂಡ ಇಲ್ಲಿ ಅವರು ಅಂತ ಹೇಳಿದ್ರಿ. ಆಗ್ಲಿ ಉಮೇಶ್ ಅವರೇ.
2: ಅದೇ ರೀತಿ ಮಲ್ಲಿಕಾರ್ಜುನ್ ಕರ್ಕೊಂಡು ನಾಟಕದ ಇವ್ರ ಒಬ್ರು ಡೈರೆಕ್ಟರ್ ಮೇಡಮ್, ತುಂಬಾ ಕರ್ನಾಟಕ ಇದೆಲ್ಲ ನಾಟಕ ಇದು ಅಕಾಡೆಮಿ ಇಲ್ಲೂ ಅವರು ಹೆಡ್. ಆಮೇಲೆ ರವಿ ಬೆಳಗೆರೆ ಮಿಸ್ಸಸ್ ಲಲಿತಾ ಇದಲ್ಲ, ಅವರು ದಾವಣಗೆರೆ ಟೀಚರ್ ಆಗಿದ್ರು ಮೇಡಮ್, ರವಿ ಬೆಳಗೆರೆ ಮಿಸ್ಸಸ್, ಅದೊಂದು ಸತ್ಯ ಘಟನೆ ಅದನ್ನ. ಆಮೇಲೆ ಚಿತ್ರದುರ್ಗದಲ್ಲಿ ಬೆಳಗೆರೆ ಕೃಷ್ಣ ಶಾಸ್ತ್ರಿ, ಆಮೇಲೆ
0: ಅಲ್ಲ ನೀವು ಚಿತ್ರದುರ್ಗಕ್ಕೆ ಬಂದ್ಬಿಟ್ರಲ್ಲ ದಾವಣಗೆರೆಯಿಂದ.
2: ಹಾಗಾಗಿ
0: ಆಯ್ತು,
2: ಚಿತ್ರದುರ್ಗ ಕೇಳಿದ್ರೆ ಬಹಳಷ್ಟು ಜನ ಗೊತ್ತಿಲ್ಲ, ಹಾಗಾಗಿ ಅದು ಸ್ವಲ್ಪ ತೆಗೊಂಡ್ರೆ. ಥ್ಯಾಂಕ್ ಯು ಮೇಡಮ್, ಇನ್ನು ಬಹಳ ಆಯ್ತು ಅವಸರದಲ್ಲಿ, ನಾನು ತುಂಬಾ ನ್ಯಾಚುರಲ್ ಫಾಸ್ಟ್ ನಾನು.
0: ಆಗ್ಲಿ, ಧನ್ಯವಾದ, ನಮಸ್ಕಾರ ಉಮೇಶ್ ಅವರು.
2: ಥ್ಯಾಂಕ್ ಯು ಮೇಡಮ್, ನಮಸ್ತೆ.
0: ಇದಾಗಿತ್ತು ಗುರುವಾರದ ಮಧ್ಯಾಹ್ನದ ನಮ್ಮ ನಾಡು ಕಾರ್ಯಕ್ರಮ. ಬಹಳಷ್ಟು ಜನ ಕರೆ ಮಾಡಿ ನಮ್ಮ ಊರಿನ ಕಲಾವಿದರ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡ್ರೆ ಇನ್ನೂ ಕೂಡ ಕರೆಗಳು ಬರ್ತಾನೆ ಇದೆ, ಮೆಸೇಜ್ಗಳು ಕೂಡ ತಗೊಳಕ್ಕಾಗ್ತಾ ಇಲ್ಲ, ಸಮಯ ಮುಗಿತಾ ಇದೆ. ಮತ್ತೊಮ್ಮೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನು ಮಾತಾಡೋಣ. ಈಗ ವೇಳೆ 2 ಗಂಟೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
3: Good afternoon. This is Akashwani and I am Valsa Williams with the midday news. The headlines. Prime Minister Narendra Modi meets philanthropist Prince Rahim Agha Khan V in New Delhi. Discusses partnership in healthcare, rural development, youth and women's empowerment. WHO chief Dr. Tedros Adhanom Ghebreyesus praises India's significant health gains in maternal and child care and non-communicable diseases. Brent crude oil prices continue to trade above $100 per barrel as Iran-US conflict intensifies. Weather Department issues red alert for heavy to very heavy rainfall in Odisha today. And in cricket, India to take on Bangladesh in semi-final of Women's Asia Cup in Dubai this evening. Prime Minister Narendra Modi today met eminent philanthropist Prince Rahim Agha Khan V in New Delhi. In a social media post, Mr. Modi said he fondly recalled the late Agha Khan IV and his enduring contributions to development efforts. The Prime Minister said they discussed ways to further strengthen India's partnership with the Agha Khan Development Network in healthcare, agriculture, rural development, youth and women's empowerment. External Affairs Minister Dr. S. Jaishankar also met eminent philanthropist and 50th Imam of the Ismaili community, Prince Rahim Agha Khan V in New Delhi. In a social media post, Dr. Jaishankar said they discussed the impactful work in social development and heritage preservation by the Agha Khan Development Network and further opportunities in India and abroad. Director General of the World Health Organization, WHO, Dr. Tedros Adhanom Ghebreyesus, met Union Health Minister Jagat Prakash Nadda on the sidelines of the 79th session of the WHO Regional Committee for Southeast Asia in Delhi, Timor-Leste. Dr. Tedros congratulated Mr. Nadda on India's significant health gains, particularly in maternal and child health and the fight against non-communicable diseases. In a social media post, the WHO Director General said through 1,60,000 Ayushman Arogya Mandirs, India is bringing screening for hypertension, diabetes and common cancers closer to communities with referral pathways for further care. He said, India's ASHA workers are another powerful example of healthcare reaching people where they are, supporting mothers and children from conception through adolescence. Dr. Tedros said expanded immunization and the increase in institutional deliveries from 78% to 93% are contributing to sustained declines in maternal and child mortality. Union Minister of Civil Aviation K. Ram Mohan Naidu has said Indian aerospace and defense market, which was valued at $30 billion in 2025, is now projected to be doubled at $61 billion in the year 2035. Addressing a conference, Vortex, a national initiative for MSME integration into global aerospace supply chains in New Delhi, Mr. Naidu said the passenger air traffic in the country is expected to grow at 8.9% year on year through 2035, which is the fastest for any major economy in the world.
4: India's aerospace and defense market was valued at over $30 billion in 2025, and now it is projected to nearly double to $61 billion by 2035. In 10 years, you are going to see this whole industry double in size. Our commercial aircraft fleet is around 860 today in the country, and it is projected to triple to roughly 22,050 by 2035. The passenger traffic in India is expected to grow at 8.9%. year on year through 2035, which is the fastest for any major economy in the world.
3: Union Agriculture and Farmers Welfare Minister Shivraj Singh Chauhan has held high-level bilateral meetings with his counterparts from Malaysia, Timor-Leste and Myanmar. The meeting was held yesterday on the sidelines of the 9th ASEAN-India Ministerial Meeting on Agriculture and Forestry in New Delhi. During his meeting with Malaysia's Agriculture and Food Security Minister, Malaysia Muhammad bin Sabu, Mr. Chauhan noted the importance of sharing knowledge, expertise and best practices. The minister also expressed interest in strengthening collaboration in joint agricultural research, technology and innovation. Meanwhile, Mr. Chauhan held a meeting with the Agriculture Minister of Myanmar, Mei Naung. During the meeting, the minister noted that the memorandum of understanding between the two countries is at an advanced stage of finalization for strengthening cooperation in agriculture and allied sectors. The three-day Global Dryland Congress 2026 is underway in New Delhi. The program is being held on the theme Transforming Dryland Agriculture with South-South Cooperation. Panel discussions are being held on various themes, including breeding for tomorrow, accelerating genetic gains, and climate-resilient dryland landscapes. Union Minister for Agriculture

0: ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಟಿ ಕಾರುಣ್ಯಾರಾಮ್. ನನ್ನ ಫೇವ್ರೆಟ್ ಎಫ್ ಎಂ ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ ವಿವಿಧ್ ಭಾರತಿ ಎಫ್ ಎಂ ನ. ತುಂಬಾ ಬ್ಯೂಟಿಫುಲ್ ಪ್ರೋಗ್ರಾಮ್, ತುಂಬಾ ಒಳ್ಳೊಳ್ಳೆ ಆರ್ಜೆಗಳಿಲ್ಲಿ ತುಂಬಾ ಅದ್ಭುತವಾಗಿ ಪ್ರೋಗ್ರಾಮ್ ನ ನಡೆಸ್ಕೊಡ್ತಾರೆ. ನೀವು ಕೂಡ ತಪ್ಪದೆ ಕೇಳಿ, ಮನರಂಜನೆಗಾಗಿ ಕೇಳಿ ವಿವಿಧ ಭಾರತಿ ಎಫ್ ಎಂ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ ನಾದ ಮಕರಂದ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
4: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
5: ಕೇಳ್ತಾ ಇದ್ರ 102.9 ಎಫ್ ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. 2:15:30 ಸಮಯ ಆಗಿದೆ. ಗುರುವಾರದ ಮಧ್ಯಾಹ್ನದ ಈ ಪ್ರಸಾರ, ಕೃಷ್ಣಪ್ಪ ಅವರೇ
6: ನಮಸ್ತೆ.
5: ಸ್ಪಂದನ ಕಾರ್ಯಕ್ರಮದಲ್ಲಿ ನಮಸ್ತೆ. ನಮ್ಮ ಕೇಳುಗರು ಕರೆ ಮಾಡಿದಾಗ್ಲೂ ಹೇಳ್ತಾರೆ, ಮೆಸೇಜ್ ಕಳಿಸುವಾಗ್ಲೂ ಏನೇನಾದ್ರೂ ಅವ್ರಿಗೆ ಅನಿಸಿದಂತಹ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಳ್ತಾರೆ. ಸ್ಪಂದನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗೆ ರೋಹಿತ್ ದಾಸನ್ಪುರ ಅವರೊಂದು ಮೇಲ್ ಕಳಿಸಿದ್ದಾರೆ. ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ನಿಮ್ಮ ಹೆಸರೇ ಹೇಳಿದ್ದಾರೆ ಕೃಷ್ಣಪ್ಪ ಸರ್, ಗೌರಿ ಗಣೇಶ ಹಬ್ಬಕ್ಕೆ, ನವರಾತ್ರಿ, ದೀಪಾವಳಿ ಎಲ್ಲ ಹಬ್ಬಗಳು ಕೂಡ ಸಾಲು ಸಾಲಾಗಿ ಬರ್ತಾ ಇದೆ. ಈ ಎಲ್ಲ ಹಬ್ಬಗಳಿಗೂ ನೀವು ನಮ್ಗೆ ಹೊಸ ಹೊಸ ಕಾರ್ಯಕ್ರಮಗಳನ್ನ ಮಾಡಿ ಬಡಿಸ್ಬೇಕು.
6: ರೋಹಿತ್ ಶರ್ಮಾ ಅವ್ರಿಗೆ ಈ ಸಂದರ್ಭದಲ್ಲಿ
5: ರೋಹಿತ್ ದಾಸನ್ಪುರ
6: ಅವರು ಸುಮಾರು ನಮ್ಗೆ ಪತ್ರಗಳನ್ನ ಬರೀತಾ ಇದ್ದಾರೆ, ಇಮೇಲ್ ಮುಖಾಂತರ ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ. ಅವರು ಹೊಸ ಹಾಡುಗಳು ಕೆಲವೊಂದು ನಿಮ್ಮಲ್ಲಿ ಮಿಸ್ ಆಗಿದ್ರೆ ಬೇರೆ ಕಡೆ ತರಿಸ್ಕೊಂಡು ಬನ್ನಿ ಅಂತ ಹೇಳಿ ಎಲ್ಲ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಅದರಂತೆ ಸುಮಾರು ಹಾಡುಗಳನ್ನು ನಾವು ತರಿಸಿದ್ದೀವಿ. ಈಗಾಗಲೇ ನಮ್ಮ ಏನು ಲೈಬ್ರರಿ ಅಧಿಕಾರಿಗಳಿಗೆ ಅದನ್ನು ನಾವು ವಿಷಯವನ್ನು ಕೊಟ್ಟಿದ್ದೀವಿ. ಅವರು ಅದರಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಇವ್ರು ಹೇಳಿದಾಗೆ ಒಂದು ಹಬ್ಬಕ್ಕೆ ಏನೋ ಒಂದು ಹೊಸದಿರಬೇಕು. ಯಾವಾಗಲೇ ಇದ್ದಂಗೆ ಅದೇ ಊಟ ಅದೇ ಬಟ್ಟೆ ಇರಲ್ಲ, ಹಬ್ಬ ಅಂದಮೇಲೆ ಒಂದು ಹೊಸದಿರುತ್ತೆ. ಅದೇ ಥರ ನಮ್ಮ ವಿವಿಧ ಭಾರತಿಯಲ್ಲಿ ಕೂಡ ಒಂದು ಹೊಸ ಕಾರ್ಯಕ್ರಮಗಳನ್ನು ನಾವು ಅವತ್ತು ಮಾಡೋದಕ್ಕೆ ನಾವು ಎಲ್ಲ ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ. ಬೆಳಗ್ಗೆ ಪ್ರಮೋ ಹೋಗ್ತಾ ಇದೆ. ಅದರಂತೆ ಬದ್ರಿ ಪ್ರಸಾದ್ ಅವರು ಬೆಳಗ್ಗೆ 9 ಗಂಟೆಗೆ ನಮ್ಮ ಸ್ಟುಡಿಯೋಗೆ ಸೋಮವಾರ ಗಣೇಶ ಚತುರ್ದಶಿಯ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೆ ಆಹ್ವಾನ ಕೊಟ್ಟಿದ್ದೀವಿ. ಅವ್ರು ಬರ್ತಾ ಇದ್ದಾರೆ, ಅವ್ರು ಒಪ್ಕೊಂಡಿದ್ದಾರೆ, ಅವ್ರು ಬರ್ತಿದ್ದಾರೆ. ಅವ್ರ ಜೊತೆಗೆ ನಾವು ಮಾತುಕತೆಯನ್ನ ನಡೆಸ್ತೀವಿ. ಅವ್ರು ಸುಮಾರು ಹಾಡುಗಳನ್ನು ಹಾಡಿದ್ದಾರೆ, ಒಳ್ಳೆ ಉತ್ತಮವಾದಂತಹ ಒಬ್ಬ ಗಾಯಕ. ನಮ್ಮ ಎಫ್ ಎಂ ರೈನ್ಬೋ ಏನ್ ಚಾನೆಲ್ನ ಅದೊಂದು ಸಿಗ್ನೇಚರ್ ಟ್ಯೂನ್ ಕೂಡ ಅವರೇ ಹಾಡಿದ್ದು. ಏನು ನಮ್ಮ ಆರಂಭದ ದಿನಗಳಲ್ಲಿ ಲಾಂಚ್ ಆಗ್ಬೇಕಾದ್ರೆ ಎಫ್ ಎಂ ರೈನ್ಬೋ
5: 1.2 FS,
6: ಒಬ್ಬ ಗಾಯಕರು ನಮ್ಮ ಮೇಲೆ ಒಂದು ವಿವಿಧ ಭಾರತಿ ಆಕಾಶವಾಣಿ ಮೇಲೆ ಒಂದು ಅಭಿಮಾನವನ್ನು ಇಟ್ಕೊಂಡು ಅವ್ರು ಬರ್ತಿದ್ದಾರೆ. ನಮ್ ಜೊತೆಗೆ ಏನು ಒಂದು ಮಾತುಕತೆ ಜೋರಾಗಿರುತ್ತೆ ಅವತ್ತು,
5: ಹಾಡು ಎಲ್ಲವನ್ನು ಕೂಡ ನಾವು ಕೇಳಿಸಬಹುದು.
6: ಅವ್ರ ಜೊತೆಗೆ ನಾವು ಗಣೇಶ ಹಬ್ಬವನ್ನ ಅವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಮತ್ತೆ 10 ಗಂಟೆಗೆ, 10-11 ಗಂಟೆವರೆಗೂ ಕೂಡ ಇನ್ನೊಬ್ರು ನಮ್ಮ ಕಲಾವಿದರು ಶ್ರೀ ಸುರೇಶ್, ಸಂಗೀತ ನಿರ್ದೇಶಕರು ಹಾಗೂ ಸಾಹಿತಿಗಳು. ಇವರು ಸುಮಾರು 30 ಚಿತ್ರಗಳಿಗೆ ಸಂಗೀತವನ್ನು ನೀಡಿದ್ದಾರೆ. ಸುಮಾರು 300-350 ಹಾಡುಗಳಿಗೆ ಇವರು ರಾಗ ಸಂಯೋಜನವನ್ನು ಮಾಡಿದ್ದಾರೆ. ಇವರು ಕಂದೀಲು ಈ ಒಂದು ಚಿತ್ರ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದೆ. ಸೊ ಇಂತಹ ಒಬ್ಬ ಮೇರು ಕಲಾವಿದರು ನಮ್ಗೆ 10-11 ಗಂಟೆವರೆಗೆ ಸೋಮವಾರ ಅವರು ನಮ್ಮ ಸ್ಟುಡಿಯೋಗೆ ಬರ್ತಾ ಇದ್ದಾರೆ. ಅವರು ಕೂಡ ಒಪ್ಕೊಂಡಿದ್ದಾರೆ ಬರೋದಕ್ಕೆ, ಅವರು ಉತ್ಸುಕರಾಗಿದ್ದಾರೆ. ಇನ್ನು ಉಳಿದಂತೆ ಇನ್ನು ಒಬ್ರು ಇಬ್ರು ಬರಬಹುದು. ಬಂದಾಗ ನಾವು ಬೆಳಗ್ಗಿನಿಂದ ಸಂಜೆ ತನಕ ಎಷ್ಟು ಜನ ನಮ್ಮ ಅತಿಥಿಗಳು ಬರ್ತಾರೋ, ಕಲಾವಿದರು ಬರ್ತಾರೋ, ಅವ್ರ ಜೊತೆಗೆ ನಾವು ಹೊಸ ಕಾರ್ಯಕ್ರಮಗಳನ್ನು ರೂಪಿಸಿ ಇವರಿಗೆ ಗಣೇಶ ಹಬ್ಬವನ್ನು ನಮ್ಮ ವಿವಿಧ ಭಾರತಿ ಮುಖಾಂತರ ಇನ್ನಷ್ಟು ಮೆರುಗು ನೀಡೋದಕ್ಕೆ ನಾವು ಎಲ್ಲ ತರದ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಅವರು ಏನು ಹಳೆ ಕಾರ್ಯಕ್ರಮಗಳೇ ಇರುತ್ತೆ ಅಂತ ನಿರಾಸೆ ಪಡೋದು ಬೇಡ.
5: ರೋಹಿತ್ ಅವರೇ ಕೇಳಿಸ್ಕೊಂಡ್ರಲ್ಲ, ಕೃಷ್ಣಪ್ಪ ಅವ್ರು ಪೂರ್ತಿ ಭರವಸೆ ಕೊಟ್ಬಿಟ್ಟಿದ್ದಾರೆ. ಖಂಡಿತವಾಗ್ಲೂ ನಿಮ್ಗೆ ಹೊಸ ಹೊಸ ಕಾರ್ಯಕ್ರಮಗಳು. ಈಗಾಗಲೇ ಅವ್ರು ಗಣೇಶನ ಹಬ್ಬ ಕೇಳಿದ್ರು, ನವರಾತ್ರಿ ಹಬ್ಬ ಮತ್ತೆ ದೀಪಾವಳಿ ಹಬ್ಬ ಎಲ್ಲಾ ಹಬ್ಬಗಳಿಗೂ ಕೂಡ ಹೊಸ ಹೊಸ ಕಾರ್ಯಕ್ರಮಗಳನ್ನ ಕೇಳಿಸಿ ಅಂತ ನೀವು ಹೇಳಿದ್ರ, ಆ ಭರವಸೆ ನಿಮ್ಗೆ ಕೃಷ್ಣಪ್ಪ ಅವ್ರು ಕೊಟ್ಟಿದ್ದಾರೆ. ಹೊಸ ಹೊಸ ಕಾರ್ಯಕ್ರಮಗಳು
6: ಈಗೇನೋ ಶ್ರಾವಣ ಮಾಸದಲ್ಲಿ ಹಬ್ಬಗಳ ಆರಂಭವಾದ್ರೆ ನಮ್ಗೆ ಕೊನೆಗೊಳ್ಳೋದ್ ಯಾವಾಗ ಶಿವರಾತ್ರಿಗೆ.
5: ಹೌದು,
6: ಫೆಬ್ರವರಿ ತನಕ ಒಂದಲ್ಲ ಒಂದು ಹಬ್ಬ ಸಾಲ ಸಾಲಾಗಿ ಬರ್ತಾನೆ ಇರುತ್ತೆ. ಒಂದಲ್ಲ ಒಂದು ಹೊಸ ಕಾರ್ಯಕ್ರಮಗಳನ್ನ ನಾವು ರೂಪಿಸ್ತಾನೆ ಇರ್ತೀವಿ. ನಮ್ಮ ಆಕಾಶವಾಣಿಗೆ ಬರ್ತಾನೆ ಇರ್ತಾರೆ ಕಲಾವಿದರು, ಬೇರೆ ಬೇರೆ ರಂಗದ ಏನು ಒಬ್ಬ ಸೆಲೆಬ್ರಿಟೀಸ್ ನಮ್ಮ ಜೊತೆಗೆ ಬರ್ತಾರೆ, ನಮ್ಮ ಜೊತೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ನಮ್ಮ ಕೇಳುಗರು ಕೂಡ ಒಂದು ಹೊಸದು ಏನೋ ಒಂದು ಬೇಕು ಅವ್ರಿಗೆ. ಹಳೆದೇ ನಾವು ಹಳೆ ಕಾರ್ಯಕ್ರಮ ಅದೇನು ಹಳೆ ಪಾತ್ರೆ ಹಳೆ ಕಬ್ಬಿಣ ಹಳೆ ಪೇಪರ್ ಅಂದಂಗೆ ಇಲ್ಲ ನಮ್ಮಲ್ಲಿ. ಎಲ್ಲ ಕಾಲಕ್ಕೆ ಬದಲಾದಂಗೆ ನಾವು ಕೂಡ ಬದಲಾಗ್ತಾ ಇದ್ದೀವಿ. ರೋಹಿತ್ ಶರ್ಮಾ ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಹಬ್ಬಕ್ಕೆ ನೀವು ತಯಾರಾಗಿರಿ. 9-10, 10-11 ಇಬ್ಬರು ಕಲಾವಿದರು ನಿಮ್ಮ ಜೊತೆಗೆ ಅವತ್ತು ಬಂದು ಮಾತಾಡೋದಕ್ಕೆ ತಯಾರಿದ್ದಾರೆ.
5: ಖಂಡಿತವಾಗ್ಲು ಈ ಸಂದರ್ಭದಲ್ಲಿ ನಾವು ಒಂದು ಹಾಡನ್ನು ಕೇಳಿಸ್ಬಿಟ್ಟು ನಮ್ಮ ಈ ಸ್ಪಂದನ ಕಾರ್ಯಕ್ರಮವನ್ನು ಮುಂದುವರಿಸೋಣ.
6: ಖಂಡಿತ ಕೇಳಿಸಿ.

0: ಹೂಮಳೆ ಚಿತ್ರದ ಹಾಡನ್ನ ಕೇಳಿದ್ರೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದ ಗೀತೆಗೆ ಇಳೆಯರಾಜ ಅವರ ಸಂಗೀತ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾಗಿದ್ರು. ವಿವಿಧ ಭಾರತಿಯಲ್ಲಿ ಸ್ಪಂದನಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಕೃಷ್ಣಪ್ಪ ಅವರೇ,
1: ಹೇಳಿ.
0: ಹಾಡಂತೂ ಕೇಳಿದ್ವಿ,
1: ತುಂಬಾ ಮಧುರವಾದಂತಹ ಅಣ್ಣವರ ಒಂದು ನಾದ ಕಂಠದಿಂದ ಕೇಳಿದ್ವಿ.
0: ಹೌದು ಹೌದು. ಈಗ ನಮ್ಗೆ ಇನ್ನೊಂದೆರಡು ಮೇಲ್ ಬಂದಿದೆ. ಟಿಪಿಎಸ್ ಪ್ರಕಾಶ್ ಅಂತ ಹೇಳಿ ಅವರು

0: ಮೇಲ್ ಕಳಿಸಿದ್ದಾರೆ, ಜೊತೆಗೆ ದೇವಿ ಅಂತ ಬೆಂಗಳೂರಿಂದ. ಹೆಚ್ಚು ಕಡಿಮೆ ಅವರೆಲ್ಲರ ಪತ್ರಗಳದ್ದು ಒಂದೇ ಉತ್ತರ ಇದೆ, ವಿಷಯ ಅದೇ ಇದೆ. ಏನಂದ್ರೆ ಅವರು ಒಂದಷ್ಟು ಪ್ರೋಮೋಗಳು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ನೇಚರ್ ಟ್ಯೂನ್ಗಳು ಪ್ರೋಮೋಗಳನ್ನ ಮಾಡಿ ಅಂತ ಹೇಳ್ತಾ ಇದ್ರೆ, ಮತ್ತೆ ಇವರು ಅದನ್ನೇ ಹೇಳ್ತಾ ಇದ್ರೆ ಅಂದ್ರೆ ಹೊಸ ಕಾರ್ಯಕ್ರಮಗಳು ಬೇಕು, ಹೊಸ ಕಾರ್ಯಕ್ರಮಗಳನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ.
1: ನಾವು ಹೊಸ ಕಾರ್ಯಕ್ರಮಗಳಿಗೆ ಈಗಾಗಲೇ ಸಾಕಷ್ಟು ನಾವು ಯೋಜನೆಗಳನ್ನ ರೂಪಿಸಿಕೊಂಡಿದ್ದೀವಿ, ಅದರಂತೆ ಹೊಸ ಕಾರ್ಯಕ್ರಮಗಳನ್ನ ನಾವು ರೂಪಿಸಿ ಪ್ರಸಾರ ಮಾಡುವುದಕ್ಕೆ ನಾವು ತಯಾರಾಗಿದ್ದೀವಿ. ಎಲ್ಲ ಇನ್ಮೇಲೆ ಹೊಸ ಕಾರ್ಯಕ್ರಮಗಳು ಆರಂಭ ಆಗ್ತವೆ. ನಮ್ಮ ಏನು ಚಲನಚಿತ್ರ ವಾಣಿಜ್ಯ ಮಂಡಳಿಯವ್ರ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದೀವಿ. ಅಲ್ಲಿನ ಕಲಾವಿದರು ತುಂಬಾ ಜನ ಇದ್ದಾರೆ, ಅವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಅಂದ್ರೆ ಸಿನಿಮಾ ಕ್ಷೇತ್ರದಲ್ಲಿ ಅವರು ಸಾಕಷ್ಟು ಸೇವೆ ಸಲ್ಲಿಸಿರುವಂತಹ ನಮ್ಮ ಕಲಾವಿದರಿದ್ದಾರೆ. ಅಲ್ಲಿ ಮೇಕಪ್ ಮ್ಯಾನ್ ಇರಬಹುದು, ನಟ ಇರಬಹುದು, ನಟಿ ಇರಬಹುದು, ಸಂಗೀತ ಸಂಯೋಜಕರು ಇರಬಹುದು, ಗೀತ ರಚನೆಕಾರರು ಇರಬಹುದು, ಸ್ಟಂಟ್ ಮಾಸ್ಟರ್ ಅಂತ ಕರಿತೀವಿ ಅವರು ಇರಬಹುದು, ಅಥವಾ ಅಲ್ಲಿ ಏನೋ ಒಬ್ಬರು ಅಡಿಗೆ ಮಾಡೋರು, ಬಡಿಸೋರು, ಅಲ್ಲಿ ಏನೋ ಒಂದು ಸೇವೆ ಸಲ್ಲಿಸಿರ್ತಾರೆ.
0: ಸಿನಿಮಾ ಫೀಲ್ಡ್ ಅಲ್ಲಿ
1: ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ, ಎಡಿಟಿಂಗ್ ಟೈಮ್ ಅಲ್ಲಿ, ಅದೇನು ಚಿತ್ರೀಕರಣ ಆರಂಭವಾಗಿ ಒಂದು ರಿಲೀಸ್ ಆಗಿ ಬಿಡುಗಡೆ ಆಗಿ ನಮ್ಮ ಮುಂದೆ ಬರೋದಕ್ಕೆ ಏನೇನು ತಯಾರು ಮಾಡ್ಬೇಕಾದ್ರೆ ಏನೆಲ್ಲ ಕೆಲಸಗಳಾಗಿರ್ತವೆ, ಆ ಎಲ್ಲ ಕೆಲಸಗಳಲ್ಲಿ ಅವ್ರು ತೊಡಗಿಸ್ಕೊಂಡು ಅವ್ರದೇ ಆದಂತಹ ಒಂದು ಸೇವೆಯನ್ನು ಸಲ್ಲಿಸಿರ್ತಾರೆ. ಅಂಥವ್ರನ್ನ ನಾವು ಕರೆಯೋದಕ್ಕೆ ಯೋಜನೆ ರೂಪಿಸ್ಕೊಂಡಿದ್ವಿ, ಪ್ಲಾನ್ ಮಾಡಿದ್ವಿ, ಬರ್ತಾನೆ ಅಂತ ಹೇಳಿ ಅವ್ರು ಒಪ್ಕೊಂಡಿದ್ದಾರೆ. ನಾವು ಆದಷ್ಟು ಕೂಡ ಸಿನಿಮಾ ರಂಗದವ್ರಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ವಿವಿಧ ಭಾರತಿಗೆ ಇನ್ನಷ್ಟು ಮೆರುಗು ನೀಡೋದಕ್ಕೆ ನಾವು ಅವರ ಏನು ಹೇಳಿಕೆಯ ಪ್ರಕಾರ, ಕೋರಿಕೆಯ ಪ್ರಕಾರ ನಾವು ತಯಾರಾಗಿದ್ದೀವಿ, ಸನ್ನದ್ಧರಾಗಿದ್ದೀವಿ.
0: ನಿಜವಾಗ್ಲೂ ಒಳ್ಳೇದಲ್ವಾ? ಖಂಡಿತವಾಗ್ಲೂ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಬೇರೆ ಬೇರೆ ಕೆಲಸಗಾರರು ಅನ್ಬಹುದು, ಕಲಾವಿದರು ಅಂತ ಹೇಳಬಹುದು, ಒಟ್ಟಾರೆ ಇಂಡಸ್ಟ್ರಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರುವಂತವ್ರನ್ನ ಕರೆದು ನಾವೊಂದು ಮಾತುಕತೆ ನಡೆಸುವಂತ ಪ್ರಯತ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ,
1: ನಾವು ಎರಡೂವರೆಗಿಂದ ಮೂರು ಗಂಟೆ ಸಮಯ ನಾವೊಂದು ಸಿನಿಮಾ ನೋಡಿ ಖುಷಿ ಪಡ್ತೀವಿ, ಆದ್ರೆ ಅದರ ಹಿಂದೆ ಇಷ್ಟೊಂದು ಕೆಲಸಗಳಾಗಿರ್ತವೆ, ಇಷ್ಟೊಂದು ಏನು ಕಲಾವಿದರ ಶ್ರಮ ಇರುತ್ತೆ. ಸುಮ್ಮನೆ ನಮಗೆ ಒಂದು ಬ್ಯೂಟಿಫುಲ್ ಫಿಲ್ಮ್ ನಮ್ಮ ಮುಂದೆ ಕಣ್ಣು ಮುಂದೆ ಬರಬೇಕಾದ್ರೆ ಅದು ಹಾಗೆ ಬರೋದಿಲ್ಲ, ಸಾಕಷ್ಟು ಅದಕ್ಕೆ ತಯಾರಿ ಇರುತ್ತೆ. ಏನೋ ನಿರ್ದೇಶಕರಿಂದ ಹಿಡಿದು ಹಾಡುಗಾರರು, ಹಿನ್ನೆಲೆ ಗಾಯಕರಿಂದ ಹಿಡಿದು ಸಂಗೀತ ಸಂಯೋಜಕರಿಂದ ಹಿಡಿದು ನಟ ನಟಿಯರು, ಏನು ಮತ್ತೆ ಸೈಡ್ ಆಕ್ಟರ್ಸ್ ಅಂತ ಕರಿತೀವಿ ನಾವು, ಸಹ ನಟರು, ಇವರೆಲ್ಲರೂ ಸೇರಿ ಒಂದು ಉತ್ತಮವಾದಂತಹ ಚಿತ್ರವನ್ನು ರೂಪಿಸುವಂತದ್ದು.
0: ಒಟ್ಟಾರೆ ಈಗ ಮಾತುಕತೆ ನಡೆದಿದೆ, ಕಲಾವಿದರು ಬರ್ತಾರೆ ಅಂತ ಹೇಳ್ತಾ ಇದ್ದೀರಿ. ಇನ್ನೊಂದು ವಿಚಾರ ಇದೆ, ಇವಾಗ ಮಧ್ಯಾಹ್ನ ಮಾತಾಡ್ತಾ ಒಬ್ರು ಹೇಳಿದ್ರು ಪುಟ್ಟರಾಜು ಅಂತ, ವಿವಿಧ ಭಾರತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ, ಅದೆಲ್ಲ ಖುಷಿ ವಿಷಯ, ಆದ್ರೆ ಇವತ್ತಿನ ಬದುಕಿನಲ್ಲಿ ನಮ್ಗೆ ಸ್ವಲ್ಪ ಹಾಸ್ಯ ಬೇಕು, ತಮಾಷೆ ಬೇಕು, ನಗ್ಲಿಕ್ಕೆ ಒಂದು ಕಾರಣ ಬೇಕು, ವಿವಿಧ ಭಾರತಿ ಅದಕ್ಕೆ ಕಾರಣ ಆಗ್ಬೇಕು, ತಮಾಷೆ ಹಾಸ್ಯ ಇಂಥ ಒಂದಷ್ಟು ಕಾರ್ಯಕ್ರಮಗಳನ್ನ ಸಿದ್ಧಪಡಿಸಿ ಅಂತ ಕೇಳ್ತಾ ಇದಾರೆ.
1: ಖಂಡಿತ ನಮ್ಮ ಸ್ಪಂದನದಲ್ಲೇ ಟೈಮ್ ಸಿಕ್ಕಾಗೆಲ್ಲ ಒಂದೊಂದು ಹಾಸ್ಯ ಚಟಾಕಿಯನ್ನು ಹಾರಿಸ್ತಾ ನಮ್ಮ ಕೇಳುಗರಿಗೆ ಒಂದು ನಗುವನ್ನು ಮೂಡಿಸುವಂತ ಕೆಲಸವನ್ನು ಮಾಡೋಣ. ಖಂಡಿತ
0: ಆಗ್ಲಿ, ಸಾಧ್ಯ ಆದ್ರೆ ಇದ್ರ ಬಗ್ಗೆ ವಿಚಾರ ಮಾಡೋಣ. ಇಷ್ಟನ್ನ ಹೇಳ್ತಾ ನಾವು ನಮ್ಮ ಈ ದಿನದ ಸ್ಪಂದನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕೃಷ್ಣಪ್ಪ ಅವರೇ,
1: ಖಂಡಿತ
0: ಎಲ್ಲರಿಗೂ ಕೂಡ ನಮಸ್ಕಾರಗಳು.
1: ನಮಸ್ಕಾರಗಳು. ಕೇಳುಗ್ರೆ, ನೀವು ನಮ್ಗೆ ಇಮೇಲ್ ಕಳಿಸಬೇಕಾದ್ರೆ ನಮ್ಮ ಇಮೇಲ್ ವಿಳಾಸ kannadavividbharati@gmail.com. ನೀವು ಪತ್ರದ ಮುಖಾಂತರ ನಮಗೆ ನೀವು ಸಂದೇಶಗಳನ್ನು ಕಳಿಸೋದಾದರೆ, ಬರೆದು ಕಳಿಸೋದಾದರೆ ನಮ್ಮ ಪತ್ರ ಬರೀಬೇಕಾದಂತಹ ನಮ್ಮ ವಿಳಾಸ ಹೀಗಿದೆ. ನಿಲಯದ ನಿರ್ದೇಶಕರು, ವಿವಿಧ ಭಾರತಿ ಆಕಾಶವಾಣಿ ಕೇಂದ್ರ, ಸ್ಪಂದನ ವಿಭಾಗ, ರಾಜಭವನ ರಸ್ತೆ, ಬೆಂಗಳೂರು 56001. ಈ ವಿಳಾಸಕ್ಕೆ ನೀವು ಇಮೇಲ್ ಅಥವಾ ಪತ್ರಗಳನ್ನು ಬರೆದು ಸ್ಪಂದನ ವಿಭಾಗಕ್ಕೆ ನೀವು ನಮಗೆ ವಿಷಯಗಳನ್ನು ತಿಳಿಸಬಹುದು. ನಾವು ನಿಮ್ಮ ಜೊತೆಗೆ ಸದಾ ಸ್ಪಂದಿಸುವುದಕ್ಕೆ ನಾವು ಕೂಡ ಸಿದ್ಧರಾಗಿರ್ತೀವಿ.
0: ಹೌದು, ಇದಿಷ್ಟು ಈ ದಿನದ ಸ್ಪಂದನ ಕಾರ್ಯಕ್ರಮ. ಈಗ ಸಮಯ 2:30, ಕೇಳಿ ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ರಾಜ್ಯದಲ್ಲಿ 500,000 ನಿವೇಶನ ಹಂಚಿಕೆ, ಆದೇಶಕ್ಕೆ ದೃಢ ಕರ್ನಾಟಕ ಸಂಕಲ್ಪ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಹಿ, ರಫ್ತು ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಲು ಉದ್ದಿಮೆಗಳಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕರೆ, ಕರ್ನಾಟಕ ಕೆನಡಾ ನಡುವಿನ ಸಹಕಾರ ಬಲವರ್ಧನೆ ಮಾತುಕತೆ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯ ಸರ್ಕಾರದಿಂದ ಜನಪರ ಕೆಲಸ ನಡೆದಿಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ 100 ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಿಧಾನಸೌಧದಲ್ಲಿಂದು ದೃಢ ಕರ್ನಾಟಕ ಸಂಕಲ್ಪ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸೇವಾ ಒನ್ ರೈತ ಚೈತನ್ಯ ಯೋಜನೆ

0: ಉದ್ದಿಮೆಗಳು ರಫ್ತು ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಬೇಕು ಎಂದು ಕೇಂದ್ರ ಅತಿಸಣ್ಣ ಸಣ್ಣ ಹಾಗೂ ಮಧ್ಯಮ ಗಾತ್ರದ ಉದ್ದಿಮೆಗಳ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಕರೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಕೆಐಎಡಿಬಿ ಕೈಗಾರಿಕಾ ಪ್ರದೇಶದಲ್ಲಿ 156 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಿರುವ ಎಂಎಸ್ಎಂಇ ಟೆಕ್ನಾಲಜಿ ಸೆಂಟರ್ ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದಲ್ಲಿ ಕೃಷಿ ನಂತರ ಎಂಎಸ್ಎಂಇ ವಲಯದಲ್ಲಿ 42 ಕೋಟಿ ಉದ್ಯೋಗಾವಕಾಶಗಳಿವೆ. ಈ ನಿಟ್ಟಿನಲ್ಲಿ ಇಂದಿನ ಆಧುನಿಕ ತಂತ್ರಜ್ಞಾನಗಳಿಗೆ ಪೂರಕವಾಗಿ ಕೌಶಲ್ಯಯುಕ್ತ ಶಿಕ್ಷಣ ಹಾಗೂ ತರಬೇತಿ ನೀಡಿ ಯುವಜನರನ್ನು ಉದ್ಯೋಗಕ್ಕೆ ಸಜ್ಜುಗೊಳಿಸಲು ಕೇಂದ್ರ ಸರ್ಕಾರ ಅತಿಸಣ್ಣ ಸಣ್ಣ ಮಧ್ಯಮ ಉದ್ದಿಮೆಗಳ ಇಲಾಖೆಯ ಮೂಲಕ ತಾಂತ್ರಿಕ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುತ್ತಿದೆ ಎಂದರು.
1: ಈ ಒಂದು ಸೆಂಟರ್ ನಮಗೆ ಟ್ರೈನಿಂಗ್ ಕೊಡುತ್ತೆ. ಯಾರಾದರೂ ಚಿಕ್ಕ ಚಿಕ್ಕ ಇಂಡಸ್ಟ್ರಿಗಳಿಗೆ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಮಿಷಿನರಿ ಇಲ್ಲ, ಪ್ರಿಸೈಸ್ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಮೆಷಿನರಿ ಇಲ್ಲ ಅಂದ್ರೆ ಇಲ್ಲಿ ಬಂದು ಕಸ್ಟಮೈಸ್ ನೀವು ಮ್ಯಾನುಫ್ಯಾಕ್ಚರ್ ತಗೋಬಹುದು. ಈಗಾಗಲೇ ಮುಂಬೈನಿಂದ ಆರ್ಡರ್ ಸಿಕ್ಕಿದೆ, ಕಂಗ್ರಾಚುಲೇಟ್ ಟೆಕ್ನಾಲಜಿ ಸೆಂಟರ್, ದಿ ಫಸ್ಟ್ ಆರ್ಡರ್ ವಿ ಗಾಟ್ ಫ್ರಮ್ ಮುಂಬೈ. ಅದಕ್ಕಾಗಿ ಇಲ್ಲಿ ಯಾರು ಕೂತಿದ್ದೀರಾ, ಈ ಒಂದು ಟೆಕ್ನಾಲಜಿ ಸೆಂಟರ್ ಅನ್ನ ಉಪಯೋಗ ಮಾಡ್ಕೋಬಹುದು. ಅದರ ಜೊತೆಗೇನೆ ಈ ಟೆಕ್ನಾಲಜಿ ಸೆಂಟರ್ ನಿಮಗೆ ಗೈಡೆನ್ಸ್ ಕೊಡುತ್ತೆ, ಯಾವ ಟೆಕ್ನಾಲಜಿ ಮಾರ್ಕೆಟ್ ಅಲ್ಲಿ ಇದೆ, ಏನ್ ಮಾಡ್ಬೇಕಾಗಿದೆ, ಹೇಗೆ ಇದನ್ನ ಇನ್ನೂ ಎತ್ತರಕ್ಕೆ ತಗೊಂಡೋಗ್ಬಹುದು ನಿಮ್ಮ ಇಂಡಸ್ಟ್ರಿಯನ್ನ.
0: ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಆಮದು ಕಡಿಮೆ ಮಾಡಿ ದೇಶದಲ್ಲಿ ತಾಂತ್ರಿಕಾಧಾರಿತ ಉತ್ಪನ್ನಗಳು ತಯಾರಾಗಬೇಕು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅಗತ್ಯ ನೆರವು ಹಾಗೂ ಮಾರ್ಗದರ್ಶನ ನೀಡುತ್ತಿದೆ. ಇಂದು ಬೆಂಗಳೂರು ಏರೋಸ್ಪೇಸ್ ಹಬ್ ಆಗಿದೆ. ಆಟಿಕೆಗಳಿಂದ ಚಂದ್ರಯಾನದವರೆಗೆ ಬೇಕಾದ ಎಲ್ಲ ಉತ್ಪನ್ನಗಳು ಇಲ್ಲಿಯೇ ತಯಾರಾಗಬೇಕಿದ್ದು ಎಂಎಸ್ಎಂಇ ವತಿಯಿಂದ ಕೇಂದ್ರ ಸರ್ಕಾರ ತರಬೇತಿ ನೀಡುತ್ತಿದೆ. ಬೆಳಗಾವಿ ಹುಬ್ಬಳ್ಳಿಯಲ್ಲಿ ರೋಬೋಟಿಕ್ಸ್ ಎಐ ತಾಂತ್ರಿಕ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು ಇಂತಹ ತರಬೇತಿ ಕೇಂದ್ರಗಳನ್ನು ಇಂದಿನ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕಿದೆ ಎಂದು ಸಚಿವೆ ತಿಳಿಸಿದರು. ಉಪಲೋಕಾಯುಕ್ತ ಬಿ ವೀರಪ್ಪ ಇಂದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ಕಚೇರಿಗೆ ಭೇಟಿ ನೀಡಿ ವಿವಿಧ ಇಲಾಖೆಗಳ ಕಡತಗಳು ಹಾಗೂ ಸಾರ್ವಜನಿಕ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿದರು. ತಾಲೂಕಿನಲ್ಲಿ ಸುಮಾರು 400 ಪಡಿತರ ಚೀಟಿಗಳ ಅರ್ಜಿಗಳು ಬಾಕಿ ಉಳಿದಿರುವುದನ್ನು ಗಮನಿಸಿದ ಉಪಲೋಕಾಯುಕ್ತರು ಅರ್ಜಿಗಳನ್ನು ಶೀಘ್ರವಾಗಿ ವಿಲೇವಾರಿ ಮಾಡಿ ಅರ್ಹ ಫಲಾನುಭವಿಗಳಿಗೆ ಪಡಿತರ ಚೀಟಿ ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ತಾಲೂಕಿನ 95 ನ್ಯಾಯಬೆಲೆ ಅಂಗಡಿಗಳಿದ್ದು 45 ಅಂಗಡಿಗಳ ವಿರುದ್ಧ ದೂರುಗಳು ಬಂದಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಖುದ್ದಾಗಿ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದರು. ಇದೇ ವೇಳೆ ತಾಲೂಕು ಕಚೇರಿಯಲ್ಲಿ ಸುಮಾರು 500 ಕಡತಗಳು ಬಾಕಿ ಉಳಿದಿರುವ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದ ಅವರು ಬಾಕಿ ಕಡತಗಳನ್ನು ಪರಿಶೀಲಿಸಿ ಸಾರ್ವಜನಿಕರಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಆದ್ಯತೆಯ ಮೇರೆಗೆ ಶೀಘ್ರ ಪರಿಹರಿಸಬೇಕು ಎಂದು ತಿಳಿಸಿದರು. ಸಾರ್ವಜನಿಕರ ಕೆಲಸಗಳನ್ನು ವಿಳಂಬ ಮಾಡದೆ ನಿಗದಿತ ಅವಧಿಯಲ್ಲಿ ವಿಲೇವಾರಿ ಮಾಡಬೇಕು, ಆಡಳಿತದಲ್ಲಿ ಪಾರದರ್ಶಕತೆ ಹಾಗೂ ವೇಗಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಉಪಲೋಕಾಯುಕ್ತರು ಅಧಿಕಾರಿಗಳಿಗೆ ಸೂಚಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಹಾಗೂ ಕೆನಡಾ ನಡುವಿನ ತಂತ್ರಜ್ಞಾನ ಸಹಕಾರ ಬಲಗೊಳಿಸುವ ನಿಟ್ಟಿನಲ್ಲಿ ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನ ಕೆನಡಾ ಕೌನ್ಸಿಲ್ ಜನರಲ್ ಆಗಿ ಹೊಸದಾಗಿ ನೇಮಕಗೊಂಡ ರಾಯನ್ ವಾರ್ಡ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಮಾತುಕತೆ ಸೌಹಾರ್ದವಾಗಿತ್ತು ಹಾಗೂ ಮುಂದಿನ ತಿಂಗಳು ಕೆನಡಾದ ವಾಣಿಜ್ಯ ನಿಯೋಗ ಭಾರತಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಈ ಭೇಟಿ ಮಹತ್ವದ್ದಾಗಿದೆ ಎಂದು ಸಚಿವ ಖರ್ಗೆ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಕೆನಡಾ ವಾಣಿಜ್ಯ ನಿಯೋಗ ತಂತ್ರಜ್ಞಾನ ಕೌಶಲ್ಯಾಭಿವೃದ್ಧಿ ಸಂಶೋಧನೆಯಲ್ಲಿ ಬಂಡವಾಳ ಹೂಡಿಕೆಗೆ ಅವಕಾಶ, ಔದ್ಯಮಿಕ ಸಹಭಾಗಿತ್ವ ಮೊದಲಾದ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಇದಲ್ಲದೆ ಚೀನಾದ ಪ್ರಮುಖ ಸ್ಮಾರ್ಟ್ಫೋನ್ ತಯಾರಕಾ ಕಂಪನಿ ಜಿಯೋಮಿ ಪ್ರತಿನಿಧಿಗಳ ತಂಡ ತಮ್ಮನ್ನು ಭೇಟಿ ಮಾಡಿ ರಾಜ್ಯದಲ್ಲಿ ಭವಿಷ್ಯದ ಬಂಡವಾಳ ಹೂಡಿಕೆ ಬಗ್ಗೆ ಚರ್ಚೆ ನಡೆಸಿತು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಮಾಹಿತಿ ನೀಡಿದ್ದಾರೆ. ವಿದ್ಯುನ್ಮಾನ ವಸ್ತುಗಳ ತಯಾರಿಕೆ ಬಂಡವಾಳ ಹೂಡಿಕೆಗಾಗಿ ಸ್ಥಳೀಯ ಪರಿಸರ ಬಲಪಡಿಸುವ

ಬಗ್ಗೆ ಚರ್ಚಿಸಲಾಯಿತೆಂದು ಅವರು ತಿಳಿಸಿದ್ದಾರೆ. ಯುವಜನರ ಭವಿಷ್ಯವನ್ನು ಕತ್ತಲಿಗೆ ತಳ್ಳುವ ಮಾದಕ ವಸ್ತುಗಳ ಜಾಲವನ್ನು ಮಟ್ಟಹಾಕಲು ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ಕಾರ್ಯ ನಿರಂತರ ಪ್ರಯತ್ನ ನಡೆಸಿದೆ ಎಂದು ಗೃಹ ಖಾತೆಯನ್ನು ಹೊಂದಿರುವ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರು ಪೊಲೀಸರು ನಡೆಸಿದ ಮಹತ್ವದ ಕಾರ್ಯಾಚರಣೆಯಲ್ಲಿ ಸುಮಾರು 24 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಾರ್ಯಾಚರಣೆಯಲ್ಲಿ 5 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಮಾದಕ ವಸ್ತುಗಳ ಮಾರಾಟ ಸಾಗಣೆ ಹಾಗೂ ಜಾಲದ ವಿರುದ್ಧ ಕಠಿಣ ಕ್ರಮ ಮುಂದುವರಿಯಲಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಪುನರುಚ್ಚರಿಸಿದ್ದಾರೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಜನಪರ ಕೆಲಸಗಳನ್ನು ಮಾಡುತ್ತಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಪಾದಿಸಿದ್ದಾರೆ. ಅವರು ಬಳ್ಳಾರಿ ಚಲೋ ಪಾದಯಾತ್ರೆಯ ಸಮಾರೋಪ ಸಮಾವೇಶಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಿದ್ದರು. 100 ದಿನಗಳ ಸರ್ಕಾರದ ಸಾಧನೆ ಶೂನ್ಯ ಎಂದು ಟೀಕಿಸಿದ ಅವರು, ಕೇವಲ ಜಾಹೀರಾತುಗಳಲ್ಲಿ ಮಾತ್ರ ಸಾಧನೆ ಕಂಡುಬರುತ್ತಿದೆ ಎಂದು ಆರೋಪಿಸಿದರು. ರಾಜ್ಯ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ನಡೆಸುತ್ತಿರುವ ಹೋರಾಟ ಮುಂದುವರಿಯಲಿದೆ ಎಂದು ವಿಜಯೇಂದ್ರ ಹೇಳಿದರು. ವಿಧಾನ ಪರಿಷತ್ನ ಪ್ರತಿಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ರಾಜ್ಯ ಸರ್ಕಾರ ಉತ್ತಮ ಆಡಳಿತ ನೀಡುತ್ತಿಲ್ಲ ಎಂದು ಟೀಕಿಸಿದರು. ಹಾವೇರಿ ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ 2026-27 ಸಾಲಿನಲ್ಲಿ 184 ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳನ್ನು ಆರಂಭಿಸಲಾಗುತ್ತಿದ್ದು, ಆಂಗ್ಲ ಮಾಧ್ಯಮದ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ರುದ್ರಪ್ಪ ಲಮಾಣಿ ಹೇಳಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿರುವ 45 ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ಕಾರ್ಪೊರೇಟ್ ಕಂಪನಿಗಳ ಸಾಮಾಜಿಕ ಜವಾಬ್ದಾರಿ ನಿಧಿಯಡಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಸಿಎಸ್ಆರ್ ಅನುದಾನ ನೀಡುವುದಾಗಿ ಹೇಳಿರುವ ಕಂಪನಿಗಳು ಕೊಟ್ಟ ಮಾತಿನಂತೆ ನಡೆದುಕೊಂಡು ಶಾಲೆಗಳ ಅಭಿವೃದ್ಧಿಗೆ ಸಹಕರಿಸಬೇಕು. ಇಲ್ಲವಾದರೆ ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲು ಶಿಫಾರಸು ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪಶ್ಚಿಮ ಬಂಗಾಳದ ಮಾಣಿಕ್ಪುರ ವಿವೇಕಾನಂದ ವಿದ್ಯಾಪೀಠ ಬೆಂಗಳೂರಿನ ಜಾಲಹಳ್ಳಿ ವಾಯುಪಡೆ ಮೈದಾನದಲ್ಲಿ ನಡೆದ 15 ವರ್ಷ ಒಳಗಿನ ಬಾಲಕರ ಅಂತಾರಾಷ್ಟ್ರೀಯ ಸುಬ್ರೋತ್ ಫುಟ್ಬಾಲ್ ಕಪ್ ಗೆದ್ದುಕೊಂಡಿದೆ. ನಿನ್ನೆ ನಡೆದ ಅಂತಿಮ ಪಂದ್ಯದಲ್ಲಿ ಮಾಣಿಕ್ಪುರ ವಿವೇಕಾನಂದ ವಿದ್ಯಾಪೀಠ ಅಸ್ಸಾಂನ ಕಾಮರೂಪ್ ಮೆಟ್ರೋಪಾಲಿಟನ್ ಸೀನಿಯರ್ ಸೆಕೆಂಡರಿ ಸ್ಕೂಲನ್ನು 1-0 ಅಂತರದಿಂದ ಪರಾಭವಗೊಳಿಸಿತು. ಪಂದ್ಯದಲ್ಲಿ ಶ್ರೀಲಂಕಾ ತಂಡ ಸೇರಿದಂತೆ ಒಟ್ಟು 32 ಪಂದ್ಯಗಳು ಭಾಗವಹಿಸಿದ್ದವು. ತರಬೇತಿ ಕಮಾಂಡ್ನ ಏರ್ ಮಾರ್ಷಲ್ ಎಸ್ ಶ್ರೀನಿವಾಸ್ ಪ್ರಶಸ್ತಿ ಪ್ರದಾನ ಸಮಾರಂಭದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ವಿಜೇತ ತಂಡಕ್ಕೆ 4 ಲಕ್ಷ ರೂಪಾಯಿ, ರನ್ನರ್ ಅಪ್ ತಂಡಕ್ಕೆ 2 ಲಕ್ಷ ರೂಪಾಯಿ ಬಹುಮಾನ ವಿತರಿಸಲಾಯಿತು. ಅಸ್ಸಾಂ ತಂಡದ ರಾಜಿ ತ್ಯಾಂಗ್ಸಾಂಗ್ ಪಂದ್ಯಾವಳಿಯ ಅತ್ಯುತ್ತಮ ಆಟಗಾರ ಪ್ರಶಸ್ತಿ ಪಾತ್ರರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ 5 ಲಕ್ಷ ನಿವೇಶನ ಹಂಚಿಕೆ, ಆದೇಶಕ್ಕೆ ದೃಢ ಕರ್ನಾಟಕ ಸಂಕಲ್ಪ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಹಿ. ರಫ್ತು ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಲು ಉದ್ದಿಮೆಗಳಿಗೆ ಕೇಂದ್ರ ಸಚಿವೆ ಶೋಭಾ ಕರಂಲಾಜೆ ಕರೆ. ಕರ್ನಾಟಕ ಕೆನಡಾ ನಡುವಿನ ಸಹಕಾರ ಬಲವರ್ಧನೆಗೆ ಮಾತುಕತೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಸರ್ಕಾರದಿಂದ ಜನಪರ ಕೆಲಸ ನಡೆದಿಲ್ಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹೌದು, ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ ಕೇಳ್ತಾ ಇದ್ರ 102.9 FM. ಈಗ ಚಿತ್ರತಾನ. ಚಿತ್ರತಾನದಲ್ಲಿ ಒಂದೇ ಚಿತ್ರದ ಹಾಡುಗಳನ್ನ ಕೇಳ್ತೇವೆ. 2:41:35 ಸಮಯ ಆಗಿದೆ. ಈ ದಿನದ ಚಿತ್ರತಾನ ಕಾರ್ಯಕ್ರಮಕ್ಕಾಗಿ ಭಲೆ ಅದೃಷ್ಟವೋ ಅದೃಷ್ಟ ಚಿತ್ರದ ಹಾಡುಗಳನ್ನು ಆರಿಸಿಕೊಳ್ಳಲಾಗಿದೆ. ಈ ಹಾಡನ್ನು ಈ ಸಿನಿಮಾ ಭಲೆ ಅದೃಷ್ಟವೋ ಅದೃಷ್ಟ 1971 ಬಂದಿದ್ದು, ಗಂಗಾಧರ್, ಕಲ್ಪನಾ, ಶ್ರೀನಾಥ್, ಬಿ ವಿ ರಾಧಾ, ಅಶ್ವಥ್ ಸೇರಿದ ಹಾಗೆ ಹಲವಾರು ಕಲಾವಿದರ ತಾರಾಗಣ ಇದರಲ್ಲಿದೆ. ಕೆ ಎಸ್ ಎಲ್ ಸ್ವಾಮಿ ಈ ಸಿನಿಮಾದ ನಿರ್ದೇಶಕರು. ಗೀತರಚನೆ ಕೆ ಎಸ್ ಎಲ್ ಸ್ವಾಮಿ ಹಾಗೂ ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿಜಯ ಭಾಸ್ಕರ್ ಅವರು. ಹಾಡುಗಳನ್ನು ಬರೆದವರು ಕೆ ಎಸ್ ಎಲ್ ಸ್ವಾಮಿ, ಚಿ ಉದಯಶಂಕರ್ ಹಾಗೂ ಪುರಂದರದಾಸರ ಒಂದು ಕೀರ್ತನೆಯನ್ನು ಕೂಡ ಅಳವಡಿಸಿಕೊಳ್ಳಲಾಗಿದೆ. ಎಸ್ ಜಾನಕಿ ಹಾಗೂ ಸುಮಿತ್ರಾ, ಬಿ ಕೆ ಸುಮಿತ್ರಾ, ಉಡುಪಿ ಜಯರಾಮ್ ಹಾಗೆ ಎಲ್ ರಾಘವನ್, ಎಲ್ ಆರ್ ಈಶ್ವಲಿ ಸೇರಿದ ಹಾಗೆ ಪಿ ಬಿ ಶ್ರೀನಿವಾಸ್ ಅವರು ಕೂಡ ಈ ಹಾಡುಗಳಿಗೆ ದನಿಯಾಗಿದ್ದಾರೆ. ಕೇಳೋಣ ಭಲೆ ಅದೃಷ್ಟವೋ ಅದೃಷ್ಟ ಚಿತ್ರದ ಗೀತೆಗಳು.

0: ಕಮಲ ಕಮಲ್ ತೆರೆ
1: ನಿರ್ಮಲ ಗಟ್ಟಿನ್ನರೆ
0: ಯಸ್ ಓ

0: ಸೊಗಸಾದ ಹಾಡುಗಳನ್ನು ಕೇಳಿದ್ರೆ ಭಲೆ ಅದೃಷ್ಟವೋ ಅದೃಷ್ಟ ಚಿತ್ರದ ಗೀತೆಗಳು ಚೆನ್ನಾಗಿತ್ತು ಅಂತೇಳಿ ಹರೀಶ್ವರು ಮಲೇಶ್ವರಂಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ರೆ, ಬೇಬಿ ರಾಧಾ ಅವರು ನಟಿಸಿರುವ ಸಿನಿಮಾ ಇದು. ಇವತ್ತು ಅವರು ನಮ್ಮನ್ನು ಅಗಲಿದ ದಿನ ಈ ಸಂದರ್ಭದಲ್ಲಿ ಸಮಯೋಚಿತವಾಗಿತ್ತು ಅಂಥೇಳಿ ವರಲಕ್ಷ್ಮಿಯವರು ಪುಣ್ಯದಿಂದ ಕಲಾರುಣ್ ಅವರ ಸಂದೇಶ ಬಂದಿದೆ. ಸುರೇಶ್ ಭಟ್ ಗೌರಿಬಿದನೂರಿನಿಂದ ಹೀಗೆ ಸಾಕಷ್ಟು ಜನರ ಸಂದೇಶ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಸಮಯ 3:01 ಆಗಿದೆ. ಇನ್ನೀಗ ಹಿಂದಿ ಕಾರ್ಯಕ್ರಮ ಕೇಳೋಣ. ಮತ್ತೆ 4 ಗಂಟೆಗೆ ಪರಿಮಳದಲ್ಲಿ ಭೇಟಿಯಾಗೋಣ.
1: ಪ್ಯಾರ್ ಭರಾ ನಮಸ್ಕಾರ ಔರ್ ಆರತಿ ಆಜ್ ತುಂಬಿ ಹೋ ತುಮೇರ ಸಾಥ್ ತೋ ಬಹುತ್ ಅಚ್ಛಾ ಲಗ್ ರಹಾ ಹೈ ತುಮೇ ಭಿ ಮೇರಾ ಪ್ಯಾರ್ ಭರಾ ನಮಸ್ಕಾರ.
2: ಮಂಜರಿ ಆಪ್ಕೋ ಸಭಿ ಸಖಿಯೋ ಕೋ ಸಭಿ ಸಖಾವೋ ಕೋ ಆರತಿ ಶ್ರೀವಾಸ್ತವ ಕಾ ನಮಸ್ಕಾರ.
1: ಔರ್ ಬತಾವೋ ಕೈಸಿ ಹೋ?
2: ಬಿಲ್ಕುಲ್ ಠೀಕ್.
1: ಆಜ್ ಹಮಾರೆ ಕ್ಯಾ ಕ್ಯಾ ವಿಷಯ ಹೈ?
2: ವಿಷಯ ಸೀದೆ ವಿಷಯ ಪೇ ಆತೆ ಹೈ
1: ಜೀ ಬಿಲ್ಕುಲ್.
2: ತೋ ಆಜ್ ಹಮ್ ವಿಷಯ ಲೇಕರ್ ಆಯೆ ಹೈ ಘರ್ ಕಿ ಸಫಾಯಿ, ಕ್ಯೂಂಕಿ ತ್ಯೋಹಾರೋ ಕಾ ಮೌಸಮ್ ಹೈ ಮಂಜರಿ ಜೀ. ತೋ ಐಸಾ ಹೋತಾ ನಾ ಕಿ ಜಬ್ ತ್ಯೋಹಾರೋ ಕಾ ಮೌಸಮ್ ಹೋತಾ ಹೈ ತೋ ಸಾಫ್ ಸಫಾಯಿ ಯೇ ತೋ ಲಗಾ ಹಿ ರಹತಾ ಹೈ. ತೋ ಕಿಸ್ ತರೀಕೆ ಸೇ ಹಮ್ ಘರ್ ಕಿ ಸಫಾಯಿ ಮೇ ಲಗತೆ ಹೈ ಔರ್ ಆಸಾನಿ ಸೇ ಸಬ್ ಲೋಗ್ ಮಾನ್ ಜಾತೆ ಹೈ ಸದಸ್ಯ ಘರ್ ಕಿ ಸಫಾಯಿ ಕರ್ನೆ ಕೆ ಲಿಯೆ ಯಾ ಫಿರ್ ನೋಕ್ ಝೋಕ್ ಥೋಡಿ ಬಹುತ್ ಹೋತಿ ಹೈ ತೋ ಉಸ್ ಬಾರೆ ಮೇ ಹಮ್ ಚರ್ಚಾ ಕರೆಂಗೆ. ಶ್ರೋತಾವೋ ಸೇ ಕಹೆಂಗೇ ನಾ ಕಿ ವೋ ಲೋಗ್ ಭಿ ಹಮೇ ಬತಾಯೇ ಕಿ ಉನ್ಕೆ ಘರ್ ಮೇ ಜಬ್ ಸಾಫ್ ಸಫಾಯಿ ಹೋತಿ ಹೈ ತೋ ಸಾರೇ ಲೋಗ್ ಅಪ್ನೆ ಆಪ್ ಅಪ್ನಾ ಪರಿಶ್ರಮ ಕರ್ನೆ ಕೋ ತಯಾರ್ ಹೋ ಜಾತೆ ಹೈ ಯಾ ಫಿರ್ ಕುಛ ಕಹನಾ ಪಡ್ತಾ ಹೈ ನೋಕ್ ಝೋಂಕ್ ಹೋತಿ ಹೈ ರೂಟ್ನಾ ಮನಾನಾ ಚಲ್ತಾ ಹೈ.
1: ಬಿಲ್ಕುಲ್. ಔರ್ ಇಸಿ ಕೆ ಸಾಥ್ ಸಾಥ್ ಉಪಯೋಗಿ ಟಿಪ್ಸ್ ಮೇ ಬಾತೆ ಹೋಂಗೆ ಕಿ ಜಬ್ ಬನಾನಿ ಹೋ ನಯಿ ರೆಸಿಪಿ ತೋ ಇಸ್ಕೆ ಅನುಭವ ಭಿ ಆಪ್ ಲಿಖೇ ಕಿ ಕುಛ ನಾ ಕುಛ ಗಡಬಡ ಹೋ ಜಾತಾ ಹೈ ಯಾ ಕ್ಯಾ ತಯಾರಿಯಾ ಕರ್ತಿ ಹೈ ಇಸ್ಕೆ ಬಾರೇ ಮೇ ಭಿ ಬಾತ್ ಕರೆಂಗೆ. ಔರ್ ಮುಝೆ ಕುಛ ಕಹನಾ ಮೇ ಹೈ ಕಿ ಬಸ್ 5 ಮಿನಟ್ ಬನಾಮ್ ಘಂಟೋ ಕಿ ಬಾತೇ
2: ಜೋ ಅಕ್ಸರ್ ದೇಖನೆ ಮೇ ಆತಾ ಹೈ
1: ಆತಾ ಕ್ಯಾ ಹಮ್ ಲೋಗ್ ಖುದ್ ಹಿ ಕರ್ತೇ ತೋ ಚಲೋ ಹಮಾರೇ ಸಭಿ ಸಾಥಿ ಛೋಟಿ ಛೋಟಿ ಸಿ ಯಾದೋ ಕೋ ತಾಜಾ ಕರೆಂಗೆ
2: ಕಿ ಆಪ್ಕೆ ಆಪ್ಕ ಐಸೆ ಕಿಸ್ ಇನ್ಸಾನ್ ಕೋ ಜಾನ್ತೆ ಹೈ ಯಾ ಕಿಸ್ ಕೋ ಜಾನ್ತೆ ಹೈ ಹೋ ಸಕ್ತಾ ಆಪ್ಕೆ ಪಡೋಸಿ ಹಿ ಹೋ ಕಿ ಜೋ 5 ಮಿನಟ್ ಕಹತೆ ಬಸ್ ಸಬ್ ಹಮ್ ಜಾ ಹಿ ರಹೆ ಹೈ ಲೇಕಿನ್ ಫಿರ್ ಘಂಟೋ ಚಲ್ತಿ ರಹತಿ ಹೋ ಬಾತೆ ತೋ ಉಸ್ಕೆ ಬಾರೇ ಮೇ ಬಾತ್ ಕರೆಂಗೆ. ಔರ್ ಸಾಥ್ ಹಿ ಆಜ್ ಹಮ್ ಲೇಕರ್ ಆಯೆ ಹೈ ಕಹಾನಿ ಪದ್ಮಶ್ರೀ ಕೆ ಅಂತರ್ಗತ್ ಜೋಧಯ್ಯಾ ಬಾಯಿ ಬೈಗಾ ಜೋ ಕಿ ಕಲಾ ಕ್ಷೇತ್ರ ಮೇ ಪ್ರಸಿದ್ಧ ಹೈ ಉನ್ಕೆ ಬಾರೇ ಮೇ ಹಮ್ ಬಾತ್ ಕರೆಂಗೆ.
1: ಔರ್ ಆಜ್ ಹೈ ವಿಶ್ವ ಆತ್ಮಹತ್ಯಾ ರೋಕಥಾಮ್ ದಿವಸ್ ತೋ ಇಸ್ಕೆ ಬಾರೇ ಮೇ ಭಿ ಹಮ್ ಚರ್ಚಾ ಕರೆಂಗೆ. ಬಹುತ್ ಹಿ ಗಹನ್ ವಿಷಯ ಹೈ ಲೇಕಿನ್ ಉಸ್ಸೆ ಪೆಹಲೆ ಹಮ್ ಲೋಗ್ ಸುನ್ತೆ ಹೈ ಏಕ್ ಗೀತ್.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಮಸ್ಕಾರ, ಮತ್ತೊಮ್ಮೆ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 4:15 ಸಮಯವಾಗಿದೆ. ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಅಂತರದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು, ರಾಜ್ಯಾದ್ಯಂತ ವಿದ್ಯಾರ್ಥಿಗಳ ಉಚಿತ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028 ಹೊತ್ತಿಗೆ ಮುಕ್ತ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ, ಹೀಗೆ ಹಲವು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ, ದೃಢ ಕರ್ನಾಟಕದ ನಿರ್ಮಾಣದ ಸಂಕಲ್ಪ, ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ, ಪ್ರಗತಿಯ ಪಥ, ಪ್ರಗತಿಯ ರಥ, ಶತಕದ ಪಥ, ಪ್ರಗತಿಯ ರಥ. ಇದು ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.

4:06 ಸಮಯ ಆಗಿದೆ. ಪರಿಮಳ ಕಾರ್ಯಕ್ರಮವನ್ನ ಶುರು ಮಾಡಿದ್ದೇವೆ ನಾವು. ಈಗ ತಾನೇ ಒಂದು ಹಾಡು ಕೇಳಿದ್ವಲ್ಲ, ಅಮರ್ ಚಿತ್ರದ ಗೀತೆ, ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿತ್ತು ಈ ಹಾಡು. ಕವಿರಾಜ್ ಅವರು ಬರೆದ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. ಇದು 2019 ಬಂದ ಸಿನಿಮಾ ಆಗಿತ್ತು. ಇನ್ನು ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು 2019 ಬಂದಂತಹ ಸಿನಿಮಾಗಳಿಂದ ಆಯ್ದ ಒಂದಷ್ಟು ಹಾಡುಗಳನ್ನು ಕೇಳ್ತಾ ಹೋಗೋಣ. ಅದರ ಜೊತೆಗೆ 2019 ಏನಾದರೂ ನಡೀತಾ ವಿಶೇಷ, ಯಾವ್ಯಾವ ಸಿನಿಮಾಗಳು ಬಂತು, ಏನಾದರೂ ವಿಶೇಷತೆಗಳಿದ್ರೆ ಅದರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ಹಾಗೆ 2019 ಅಂದರೆ ನಮಗೆಲ್ಲ ಗೊತ್ತೇ ಇದೆ, 2019 ಬಂದಂತಹ ಸಿನಿಮಾ ಮತ್ತು ಹಾಡುಗಳು, ಚಿತ್ರರಂಗದಲ್ಲಿ ನಡೆದಂಥ ಒಂದಷ್ಟು ಘಟನೆಗಳು ಅಂತ ಹೇಳಿದಾಗ, ಅತ್ಯಂತ ಭೀಕರ ಮತ್ತು ಒಂದು ಆರ್ಥಿಕ ಸಾಮಾಜಿಕ ಹೊಡೆತವನ್ನು ಇಡೀ ಜಗತ್ತು ಅನುಭವಿಸಿದಂಥ ಕಾಲ. ಕೊರೋನಾ ಸಾಂಕ್ರಾಮಿಕದಿಂದ ಕನ್ನಡ ಚಿತ್ರರಂಗದ ಮೇಲೆ ಸಾಕಷ್ಟು ಪರಿಣಾಮ ಉಂಟಾಗಿದ್ದನ್ನು ನಾವೆಲ್ಲ ಕಂಡಿದ್ದೇವೆ. ಒಂದಷ್ಟು ಆರ್ಥಿಕ ನಷ್ಟ ಗೊತ್ತೇ ಇಲ್ಲದ ಹಾಗೆ ಇದ್ದಕ್ಕಿದ್ದ ಹಾಗೆ ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಯಿತು. ಒಂದಷ್ಟು ಚಿತ್ರಮಂದಿರಗಳು, ಒಂದಷ್ಟಲ್ಲ ಎಲ್ಲ ಚಿತ್ರಮಂದಿರಗಳು ಕೂಡ ಮುಚ್ಚಬೇಕಾಯಿತು. ಕೋಟಿಗಟ್ಟಲೆ ಹಣ ಹಾಕಿದ್ದವರೆಲ್ಲರೂ ಕೂಡ ಶೂಟಿಂಗನ್ನು ನಿಲ್ಲಿಸಿ ಕಾಯಬೇಕಾಗಿ ಬಂತು. ಅಂದರೆ ಯಾವಾಗ ಏನು ಎತ್ತ ಅನ್ನುವಂಥ ಒಂದು ಅನಿರ್ದಿಷ್ಟ ಪರಿಸ್ಥಿತಿಯನ್ನು ಅನುಭವಿಸಿದ್ವಿ ನಾವೆಲ್ಲ. ಒಂದು ರೀತಿ ಶಟ್ ಡೌನ್ ಆಯಿತು ಅಂತಲೇ ಹೇಳಬಹುದು. ಎಲ್ಲವೂ ಕೂಡ ಇದ್ದಕ್ಕಿದ್ದ ಹಾಗೆ ಸ್ತಬ್ಧ. 1,000,000,000,000 ರೂಪಾಯಿಗಳು ನಷ್ಟ, ಆರ್ಥಿಕ ನಷ್ಟ ಆಯಿತು. ಆ ಸಂದರ್ಭದಲ್ಲೇ ತುಂಬ ದಿನಗಳಿಂದ ಇದ್ದಂತಹ ಈ ಲಾಕ್ಡೌನ್ ಮತ್ತು ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ಸ್ಟಾಫ್ಗಳಿಗೆ ಸಂಬಳ, ಇದೆಲ್ಲನೂ ಕೊಡೋಕ್ಕಾಗದೇ ಒಂದಷ್ಟು ಚಿತ್ರಮಂದಿರಗಳು ಶಾಶ್ವತವಾಗಿ ಮುಚ್ಚಿಬಿಡ್ತು. ಅದರಿಂದಾಗಿ ಆ ಸಿನಿಮಾ ಥಿಯೇಟರ್ಗಳೆಲ್ಲ ಕಲ್ಯಾಣ ಮಂಟಪ, ಮಾಲ್, ಅದು ಇದು ಅಂಥೇಳಿ ಬದಲಾವಣೆಗೆ ಒಳಪಟ್ಟವು. ಅದರ ಜೊತೆಗೆ ಕೊರೋನಾ ಕೋವಿಡ್ ಎಫೆಕ್ಟಿಂದಾಗಿ ಒಬ್ರಿಗೊಬ್ರು ಗ್ಯಾಪ್ ಕೊಟ್ಟು ಕೂತ್ಕೊಳ್ಬೇಕು, ಹತ್ತಿರದಲ್ಲಿದ್ದರೆ ಕೊರೋನಾ ಹರಡುತ್ತೆ, ಅದು ಇದು ಬೇರೆ ಬೇರೆ ವಿಷಯಗಳು ಬಂದು 50% ಅಷ್ಟೇ ಜನ ಬಂದು ದೂರದಲ್ಲಿ ಡಿಸ್ಟೆನ್ಸ್ ಇಟ್ಕೊಂಡು ಸಿನಿಮಾ ಥಿಯೇಟ್ರಲ್ಲಿ ಬರಬೇಕು ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಬಂತು. ಹೀಗೆ 2019 ಆ ಒಂದು ಸಮಯದಲ್ಲಿ ಬಂದಂಥ ಸಿನಿಮಾಗಳ ಜೊತೆಗೆ ಆ ಸಮಯದಲ್ಲಿ ನಡೆದಂಥ ಕೆಲವು ವಿಚಾರಗಳು, ಅಂದರೆ ತುಂಬ ಡೀಪಾಗಿ ಹೋದರೆ ಬಹಳಷ್ಟು ವಿಚಾರಗಳಿರುತ್ತೆ, ಆದರೆ ನಾವು ಅದರ ಆಳಕ್ಕೆ ಇಳಿಯದೆ ಮೇಲ್ನೋಟಕ್ಕೆ ಗಮನಿಸುವಂಥ ಒಂದಷ್ಟು ಸಿನಿಮಾ ರಂಗದಲ್ಲಿ ಆದಂಥ ವಿಚಾರಗಳ ಜೊತೆಗೆ ಸಾಗೋಣ ಪರಿಮಳ ಕಾರ್ಯಕ್ರಮದಲ್ಲಿ. ನೀವು ಕೇಳ್ತಾ ಇರೋದು 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಮುಕ್ತ ಮಾತುಕತೆಯ ವೇದಿಕೆ. ಇದು ಪರಿಮಳ.

ಕೇಳ್ತಾ ಇದ್ದೀರಾ ಪರಿಮಳ ಕಾರ್ಯಕ್ರಮ. 4:23 ಸಮಯಾಗಿದೆ. 2019 ಬಂದಂತಹ ಸಿನಿಮಾಗಳು, ಹಾಗೆ ಆ ಸಮಯದಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ನಾವು ತಿಳ್ಕೊಳ್ತಾ ಸಾಕ್ತಾ ಇದ್ದೀವಿ. ಇತ್ತಾನೆ ಒಂದು ಹಾಡು ಕೇಳಿದ್ರಿ, ಡಿಯರ್ ಕಾಮ್ರೇಡ್ ಚಿತ್ರದ ಗೀತೆ. ಯಾಮಿನಿ ಘಂಟಸಾಲ ಮತ್ತು ನಕುಲ್ ಅಭಯಂಕರ್ ಹಾಗೂ ಸಂಗಡಿಗರು ಧ್ವನಿಯಾಗಿದ್ರು. ಈ ಗೀತೆಗೆ ಧನಂಜಯ್ ರಂಜನ್ ಅವರ ಸಾಹಿತ್ಯ, ಜಸ್ಟಿನ್ ಪ್ರಭಾಕರನ್ ಅವರ ಸಂಗೀತ ಸಂಯೋಜನೆ ಇತ್ತು. ಇನ್ನು ಪ್ರತಿದಿನ ಕೂಡ 4:00 to 5:00 ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡ್ತಾ ಹೋಗ್ತಾ ಇದ್ದೇವೆ. ಈ ದಿನ ಕೂಡ 2019 ಏನೆಲ್ಲ ಆಯಿತು, ಒಂದು ರೀತಿ ಸಾಕಷ್ಟು ಅನಾಹುತಗಳನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಹೊಡೆತವನ್ನು ನೀಡಿದಂಥ ವರ್ಷ ಅಂತ ಹೇಳಿದ್ರೆ 2019. ಸಾಕಷ್ಟು ಚಿತ್ರಮಂದಿರಗಳನ್ನು ಮುಚ್ಚಬೇಕಾಯಿತು, ಕೋಟ್ಯಾಂತರ ರೂಪಾಯಿ ನಷ್ಟ ಆಯಿತು, ಒಂದಷ್ಟು ಸಿನಿಮಾ ಥಿಯೇಟರ್ಗಳು ಅಂದರೆ ಆ ಕಂಟಿನ್ಯೂಸ್ 2-3 ವರ್ಷಾನ್ಗಟ್ಟಲೆ ಹೇಗೆ ಸಿನಿಮಾಗಳು ನಡೆಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಒಂದಷ್ಟು ಸಿನಿಮಾ ಥಿಯೇಟರ್ಗಳು ಶಾಶ್ವತವಾಗಿ ಮುಚ್ಚಿ ಅದನ್ನು ಕಲ್ಯಾಣ ಮಂಟಪ ಅಂತ ಮಾಡಿದ್ರು, ಒಂದಷ್ಟು ಮಾಲ್ಗಳನ್ನು ಮಾಡಿದ್ರು, ಮತ್ತು ಜಸ್ಟು ಅರ್ಧ ಭಾಗಕ್ಕೆ ಮಾತ್ರ ಸಿನಿಮಾ ನೋಡೋದಕ್ಕೆ ಅವಕಾಶ ಕೊಟ್ಟರು. ಅಂದರೆ 100 ನೋಡ್ಬೋದು ಅಂದರೆ ಬರೀ 50 ಮಾತ್ರ ಅವಕಾಶ ಕೊಡಲಾಯಿತು. ಇಷ್ಟರ ಜೊತೆಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರಿಗೆ ಕೂಡ ಸಾಕಷ್ಟು ತೊಂದರೆ ಆಯಿತು. ಅವ್ರಿಗೆ ಉದ್ಯೋಗದಲ್ಲಿ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ, ಹಾಗಾಗಿ ಅವ್ರಿಗೆ ಫೈನಾನ್ಷಿಯಲ್ಲಿ ಕೂಡ ಆರ್ಥಿಕವಾಗಿ ನಷ್ಟ ಆಯಿತು. ಮತ್ತೊಂದು ತುಂಬ ಹೇಳಬೇಕಂತ ಹೇಳಿದ್ರೆ ಸಾಕಷ್ಟು ನಟರ ಒಂದು ಸಾವು ನೋವುಗಳನ್ನು ಕೂಡ ನಾವು ಕಾಣಬೇಕಾಯಿತು 2019 ಸಂದರ್ಭದಲ್ಲಿ. ಇಂತಹ ಮತ್ತಷ್ಟು ವಿಚಾರಗಳನ್ನು ನಾವು ಕೇಳ್ತಾ ಸಾಗೋಣ. ನಮಗೆ ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ ಹರೀಶ್ ಅವರು ಮಲ್ಲೇಶ್ವರಂಯಿಂದ, ವೆಂಕಟೇಶ್ ಸುಂಕದಕಟ್ಟೆಯಿಂದ, ಸಂಜೆಯ ಪರಿಮಳ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ರೆ, ಅದರ ಜೊತೆಗೆ ಕೋರ್ಮಂಗ್ಲದ ರಹೇಜಾ ರೆಸಿಡೆನ್ಸಿ ಇಲ್ಲಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ, ರಮಾಬಾಯಿ ಡಿ, ಕುಮಾರನ್, ಅಮುದ, ಐಶಾ, ಮಾರಿಯಾ, ಹೇಮಾವತಿ, ದಾಕ್ಷಾಯಿಣಿ, ರಾಜ್ಕುಮಾರ್ ಇವರೆಲ್ಲ ಹೇಳ್ತಾ ಇದ್ರೆ ನಾವು ಕೂಡ ವಿವಿಧ ಭಾರತಿ 102.9 FM ಕೇಳ್ತಾ ಇದ್ದೀವಿ. ಹೊಸ ಹೊಸ ಹಾಡುಗಳ ಈ ಪರಿಮಳ ಕಾರ್ಯಕ್ರಮ ನಮಗೂ ಕೂಡ ಇಷ್ಟ ಆಗ್ತಾ ಇದೆ ಅಂತ ಹೇಳಿದ್ದಾರೆ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಎಲ್ಲಿದ್ದೇ ಇಲ್ಲೇ ತನಕ ಚಿತ್ರದ ಹಾಡೊಂದನ್ನು ಕೇಳಿದ್ರೆ, ವಿಜಯಪ್ರಕಾಶ್ ಮತ್ತು ಸಂಗಡಿಗರು ಹಾಡಿದ್ದು, ಕವಿರಾಜ್ ಅವರು ಬರೆದ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. ಚಾಣಾಕ್ಷ ಚಿತ್ರದ ಹಾಡು ಅನುರಾಧ ಭಟ್ ಹಾಗೂ ಚಿನ್ಮಯ ಅವರ ಧ್ವನಿಗಳಲ್ಲಿತ್ತು. ರಾಮನಾರಾಯಣ ಅವರು ಬರೆದ ಗೀತೆಗೆ ಜಿ ಅಭಿಮಾನ್ ರಾಯ್ ಅವರು ಸಂಗೀತವನ್ನು ನೀಡಿದ್ದರು. 102.9 FM ವಿವಿಧ ಭಾರತಿ 2019-20 ಸಂದರ್ಭದಲ್ಲಿ ಬಂದಂತಹ ಸಿನಿಮಾಗಳು, ಹಾಗೆ ಆ ಸಂದರ್ಭದಲ್ಲಿ ಆದಂತಹ ಒಂದೆರಡು ಘಟನಾವಳಿಗಳ ಸುತ್ತ ಈ ದಿನದ ಪರಿಮಳ ಕಾರ್ಯಕ್ರಮ ಸಾಗ್ತಾ ಇದೆ.

0: ಮರೆಯಲಿ.
1: ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮೆಲ್ಲರ ಕಲಾವಿದ ರಾಮಕೃಷ್ಣ. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ರೇಡಿಯೋದಿಂದಲೇ ಪ್ರಭಾವಿತನಾದವನು. ಕದ್ದು ಕದ್ದು ರೇಡಿಯೋನ ಪಕ್ಕದ ಮನೆಗೆ ಹೋಗಿ ಗೋಡೆಗೆ ಕಿವಿ ಕೊಟ್ಟು ಕೇಳುವಂತ ಅಭ್ಯಾಸ ಉಳ್ಳವನು. ಭೀಮಸೇನ್ ಜೋಶಿ, ಪಿ ಬಿ ಶ್ರೀನಿವಾಸ್, ಘಂಟಸಾಲ ಅಂತ ಮುಂತಾದ ಅನೇಕ ವಿಶೇಷ ಧ್ವನಿಗಳನ್ನ ರೇಡಿಯೋ ಮೂಲಕ ಕೇಳಿ ಆನಂದಪಟ್ಟು ನನ್ನ ರಕ್ತಗತಗೊಳಿಸ್ಕೊಂಡವನು. ಹಾಗಾಗಿ ಗೌರವ ನನಗೆ ರೇಡಿಯೋದ ಮೇಲೆ ತುಂಬ ಇದೆ. ವಿವಿಧ ಭಾರತಿ ಅಂದರೆ ಎಲ್ಲ ಕನ್ನಡ ಚಲನಚಿತ್ರದ ಹಾಡುಗಳು ಬಹಳ ಮನಮುಟ್ಟು ಆಗಿರ್ತದೆ. ನೀವು ಕೇಳಿ, ನಾನು ಸದಾ ಕೇಳ್ತೀನಿ. ಧನ್ಯವಾದ, ನಮಸ್ಕಾರ.
2: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ ನಾದ ಮಕರಂದ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
4: 2019 ಸಾಕಷ್ಟು ಕಷ್ಟ ನಷ್ಟಗಳನ್ನು ಜಗತ್ತು ಕಂಡ ಹಾಗೆ ಕನ್ನಡ ಚಿತ್ರರಂಗ ಕೂಡ ಸಾಕಷ್ಟು ಸಮಸ್ಯೆಗಳಿಗೆ ಒಳಗಾಯಿತು. ದಿನಗೂಲಿ ಕಾರ್ಮಿಕರಿಗೆ ಕೆಲಸವಿಲ್ಲದೆ ಹಣದ ಆರ್ಥಿಕ ಸಂಕಷ್ಟ ಬಂತು. ಆ ಸಂದರ್ಭದಲ್ಲಿ ಒಂದಷ್ಟು ನಟರು ಕೂಡ ಚಿತ್ರರಂಗದ ಕಾರ್ಮಿಕರಿಗೆ ನಗದು ಹಣ ಕೊಟ್ಟರು, ಪಡಿತರಗಳನ್ನು ಕೊಟ್ಟರು, ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಒಂದಷ್ಟು ಜನರ ಬದುಕಿಗೆ ನೆರವಾದರು. ಇನ್ನು ಒಂದು ರೀತಿಯಲ್ಲಿ ಓ ಟಿ ಟಿಯಲ್ಲಿ ಕ್ರಾಂತಿ ಆಯಿತು, ಡಿಜಿಟಲ್ ಶಿಫ್ಟ್ ಆಯಿತು ಅಂತಲೇ ಹೇಳಬೇಕು. ಹೊಸ ಮಾರ್ಕೆಟ್ ಒಂದು ಓಪನ್ ಆಯಿತು. ಸಿನಿಮಾ ಮಂದಿರಗಳು ಮುಚ್ಚಿ ಹೋಗಿದ್ದಂಥ ಕಾಲದಲ್ಲಿ ಬೇರೆ ಬೇರೆ ರೀತಿಯ ವೇದಿಕೆಗಳಲ್ಲಿ ಕನ್ನಡದಲ್ಲಿ ಬೇರೆ ಬೇರೆ ವೇದಿಕೆಗಳು ಸಿನಿಮಾಗಳನ್ನು ಬೇರೆ ಬೇರೆ ವೇದಿಕೆಗಳಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಒಂದು ನೆಲೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಯಿತು. ಮತ್ತು ಒಂದು ವಿಶೇಷ ಅಂತ ಹೇಳಿದ್ರೆ ಕಂಟೆಂಟ್ಗೆ ಆದ್ಯತೆ ಸಿಕ್ತು ಆ ಸಂದರ್ಭದಲ್ಲಿ. ಅಂದರೆ ದೊಡ್ಡ ದೊಡ್ಡ ಸ್ಟಾರ್ಗಳು ಇಲ್ಲದೇ ಇದ್ದರೂ ಕೂಡ ಕಥೆ ಚೆನ್ನಾಗಿದ್ದರೆ ಸಿನಿಮಾ ಜಾಗತಿಕ ಮಟ್ಟದಲ್ಲಿ ಯಶಸ್ವಿಯನ್ನು ಕಾಣಬಹುದು ಅನ್ನೋದಕ್ಕೆ ಕೂಡ ಒಂದಷ್ಟು ಉದಾಹರಣೆಗಳು. ದಿಯಾ ಇರಬಹುದು, ಲವ್ ಮಾಕ್ಟೇಲ್, ಇಂತಹ ಸಿನಿಮಾಗಳನ್ನು ಜನ ಇಷ್ಟಪಟ್ಟು ನೋಡೋದಕ್ಕೆ ಶುರು ಮಾಡಿದ್ರು.

ರಾಧಾ ಭಟ್ ಮತ್ತು ಸಿದ್ಧಾರ್ಥ್ ಬೆಳ್ಮಣ್ಣು ಹಾಗೂ ಸಂಗಡಿಗರು ಹಾಡಿರುವ ಗೀತೆ ಹೃದಯ ಶಿವ ಅವರು ಬರೆದಿದ್ದಾರೆ. ಜೈ ಇಮ್ಮಾನ್ ಅವರ ಸಂಗೀತ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

ಕೊರೋನಾ ಕೋವಿಡ್ 2019-20 ಆ ಸಂದರ್ಭದಲ್ಲಿ ಸಾಕಷ್ಟು ನಷ್ಟ ಆಯಿತು. ದೊಡ್ಡ ದೊಡ್ಡ ಸಿನಿಮಾಗಳ ಬಿಡುಗಡೆಯನ್ನು ಕೂಡ ಮುಂದೂಡಲಾಯಿತು. ಅದಕ್ಕಿಂತ ಜೊತೆಯಾಗಿ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ದುರಂತಗಳು ಸಂಭವಿಸಿತು ಅಂತಲೇ ಹೇಳ್ಬೋದು. ನಮ್ಮ ಅಪ್ರತಿಮ ಹಿನ್ನೆಲೆ ಗಾಯಕರಾದಂಥ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರನ್ನ ಕಳ್ಕೊಳ್ಬೇಕಾಯಿತು. ಚಿರಂಜೀವಿ ಸರ್ಜಾ ಅವರು ಕೂಡ ಒಂದು ಅಕಾಲಿಕ ಮರಣಕ್ಕೆ ತುತ್ತಾದರು. ಆಮೇಲೆ ಹಿರಿಯ ಸಿನಿಮಾ ನಿರ್ದೇಶಕರಾದಂಥ ರೇಣುಕಾ ಶರ್ಮಾ, ನಿರ್ಮಾಪಕ ರಾಮು ಸೇರಿದ ಹಾಗೆ ಚಂದನವನದ ಅನೇಕ ಗಣ್ಯರು ಕೊರೋನಾ ಸೋಂಕಿಗೆ ಒಳಗಾಗಿ ಪ್ರಾಣವನ್ನು ಕಳ್ಕೊಳ್ಬೇಕಾಗಿ ಬಂತು. ಮತ್ತು ದೊಡ್ಡ ದೊಡ್ಡ ಬಜೆಟ್ನ ಸಿನಿಮಾಗಳು ಅಂದರೆ KGF, ರಾಬರ್ಟ್, ಯುವರತ್ನ, ವಿಕ್ರಾಂತ್ ರೋಣ ಇಂತಹ ಸಿನಿಮಾಗಳು ರಿಲೀಸ್ ಆಗೋದಕ್ಕೆ ಬದಲಾಗಿ 1-2 ವರ್ಷಗಳ ಕಾಲ ಮುಂದಕ್ಕೆ ಮುಂದಕ್ಕೆ ಬರಬೇಕಾಯಿತು. ಇದರಿಂದಾಗಿ ನಿರ್ಮಾಪಕರ ಮೇಲೆ ಒಂದಷ್ಟು ಹೊರೆ ಆಯಿತು ಅಂತ ಕೂಡ ಹೇಳ್ತಾರೆ. ಆದರೂ ಸಹ ಒಂದಷ್ಟು ಸಿನಿಮಾಗಳು ಹಿಟ್ ಸೂಪರ್ ಹಿಟ್ ಆಗಿ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿ OTTನಲ್ಲೋ ಅಥವಾ ಬೇರೆ ಬೇರೆ ವೇದಿಕೆಗಳಲ್ಲಿ ಬಿಡುಗಡೆಯಾಗಿ ಒಂದಷ್ಟು ಸಕ್ಸಸ್ಸನ್ನು ಕೂಡ ಯಶಸ್ಸನ್ನು ಕೂಡ ಕಂಡುಕೊಳ್ತು. ಗರಾ ಚಿತ್ರದ ಹಾಡು ಸೋನು ನಿಗಮ್, ಸಂಗೀತ ಗುರುರಾಜ್ ಅವರು ಹಾಡಿದ್ದಾರೆ. ವಾಸುಕಿ ವೈಭವ್ ಅವರ ಸಂಗೀತ, ಸಾಗರ್ ಗುರುರಾಜ್ ಸಂಗೀತ. ವಾಸುಕಿ ವೈಭವ್ ಅವರ ಸಾಹಿತ್ಯ, ಸಾಗರ್ ಗುರುರಾಜ್ ಸಂಗೀತ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಹಲೋ ಯಾರು? ರಜನಿಕಾಂತ. ಏನಪ್ಪ ಜನ ಇದೆಯಾ? ಓ ನಿಮಿಷ ಇರೋಮರಿ. ಹಲೋ
1: ನಮಸ್ಕಾರ, ನಾನು ಮುಖ್ಯಮಂತ್ರಿ ಚಂದ್ರು. ನನಗೆ ಬಹಳ ಸಂತೋಷ ಆಗುತ್ತೆ ಒಂದು ವಿಚಾರಕ್ಕೆ. ವಿವಿಧ ಭಾರತೀಯ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಕೇಳ್ತಾ ಇದ್ದೀನಿ, ನೀವು ಕೇಳಿ. ಕೇವಲ ಮನೋರಂಜನೆ ಅಲ್ಲ, ವಿಚಾರಪೂರ್ವಕವಾದ ವಿಚಾರಗಳಿರ್ತವೆ ಮತ್ತು ಪರಿವರ್ತನೆಗೆ ಅನುಕೂಲಗಳಾಗುತ್ತೆ. ಅದರಲ್ಲಿ ಭಾವನೆಗಳಿಗೆ ಮತ್ತು ಬದುಕಿಗೆ ಮತ್ತು ಪ್ರಗತಿಪರ ಚಿಂತನೆಯನ್ನು ಇಟ್ಟುಕೊಂಡು ಶುದ್ಧವಾದ ಅಚ್ಚ ಕನ್ನಡದಲ್ಲಿ ಕಾರ್ಯಕ್ರಮ ಕೊಡ್ತಾ ಇರ್ತಕ್ಕಂಥ ವಿವಿಧ ಭಾರತೀಯ ಕೇಳಿ ಆನಂದಿಸಿ ದಯಮಾಡಿ ಎಲ್ಲರೂ ಕೇಳಬೇಕು, ಕೇಳೋರಿಗೂ ಪುಸ್ತಲಾಯಿಸಿ ಅಂತ ಹೇಳಿ ನಾನು ನಮಸ್ಕಾರ ಮಾಡ್ತೀನಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 1 ಲಕ್ಷ ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
2: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
3: ಕೇಳ್ತಾ ಇರೋದು ಪರಿಮಳ ಕಾರ್ಯಕ್ರಮ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ 2019 ಅಂದರೆ 2018 ಒಂದು ಆರಂಭ, 2018 ಕೊನೆ, 2019 ಆರಂಭ ಅಂತ ಹೇಳ್ಬೋದು. ಒಂದು ರೀತಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದಷ್ಟು ದಾಖಲೆಗಳು ಕೂಡ ಆಯಿತು, ಹೊಸ ಹೊಸ ಪ್ರಯೋಗಗಳು ಕೂಡ ಬಂತು. KGF ಮತ್ತು ಚಾಪ್ಟರ್ 1 ಇದು 2018 ಕೊನೆಯಲ್ಲಿ ಬಂದಂತಹ ಸಿನಿಮಾ. ಈ ಒಂದು ಯಶಸ್ಸಿನಲ್ಲಿ ತೇಲ್ತಾ ಇದ್ದಂಥ ಚಿತ್ರರಂಗಕ್ಕೆ ಒಂದಷ್ಟು ಮೈಲಿಗಲ್ಲುಗಳು ಕೂಡ ಶುರುವಾಯಿತು 2019. ಒಂದಷ್ಟು ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಸಾಕಷ್ಟು ಹಣ ಗಳಿಸಿದವು. ದರ್ಶನ್ ಅವರ 50ನೇ ಸಿನಿಮಾ ಕುರುಕ್ಷೇತ್ರ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಭಾರಿ ಹವಾ ಸೃಷ್ಟಿ ಮಾಡಿತು, ಸಾಕಷ್ಟು ಹಣವನ್ನು ಕೂಡ ಸಂಪಾದನೆ ಮಾಡಿತು. ಇನ್ನು ಕಿಚ್ಚ ಸುದೀಪ್ ಅವರ ಅಭಿನಯದ ಒಂದು ಏನು ಸ್ಪೋರ್ಟ್ಸ್ ಕ್ರೀಡೆಗೆ ಸಂಬಂಧಪಟ್ಟಂಥ ಆ್ಯಕ್ಷನ್ ಮೂವಿ ಇದು ಇಂಡಿಯಾದಲ್ಲಿ 5 ಭಾಷೆಯ ಸಿನಿಮಾಗಳಲ್ಲಿ ರೆಡಿ ಆಯಿತು, ರಿಲೀಸ್ ಆಯಿತು, ಸಾಕಷ್ಟು ಹೆಸರು ಹಣವನ್ನು ಕೂಡ ತಂದುಕೊಡ್ತು. ದರ್ಶನ್ ಅವರ ಮಾಸ್ ಮತ್ತು ಕಮರ್ಷಿಯಲ್ ಸಿನಿಮಾ ಯಜಮಾನ ಅದು ಕೂಡ ಕೌಟುಂಬಿಕ ಪ್ರೇಕ್ಷಕರನ್ನು ಸೆಳೆಯಿತು, ಸೂಪರ್ ಹಿಟ್ ಮೂವಿ ಆಯಿತು. ಪುನೀತ್ ರಾಜ್ಕುಮಾರ್ ಅವರ ನಟ ಸಾರ್ವಭೌಮ ಹಾರರ್ ಆ್ಯಕ್ಷನ್ ಸ್ಟೈಲ್ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡಿತು. ಅವನೇ ಶ್ರೀಮನ್ ನಾರಾಯಣ ರಕ್ಷಿತ್ ಶೆಟ್ಟಿಯವರ ಸಿನಿಮಾ ಇದೊಂಥರ ವಿಭಿನ್ನವಾದ ಮೇಕಿಂಗ್ಗೆ ಹೆಸರಾಗಿ ಇಡೀ ದೇಶದಲ್ಲಿ ಹೆಸರನ್ನು ಮಾಡಿತು. ಬರೀ ನಟರಿಗೆ ಮಾತ್ರ ಅಲ್ಲ, ಒಂದಷ್ಟು ಹೊಸ ಹೊಸ ಅಲೆ ಅಂದರೆ ಬೇರೆ ಬೇರೆ ರೀತಿಯ ಕಂಟೆಂಟ್ ಇರುವಂತಹ ಸಿನಿಮಾಗಳು ಕೂಡ ಸದ್ದು ಮಾಡಿದ್ವು. ಬೆಲ್ ಬಾಟಮ್, ಕವಲು ದಾರಿ, ಮತ್ತು ರಂಗನಾಯಕಿ, ದಿಯಾ ಮತ್ತು ಲವ್ ಮಾಕ್ಟೇಲ್ ಸಿನಿಮಾಗಳು ಹೆಸರು ಮಾಡಿದ್ವೆ. ಮತ್ತು ಒಂದಷ್ಟು ಸಿನಿಮಾಗಳಿಗೆ ಪ್ರಶಸ್ತಿ ಕೂಡ ಬಂತು. ನಾತಿಚರಾಮಿ ಸಿನಿಮಾ, KGF ಚಾಪ್ಟರ್ 1, ಆಮೇಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ,

ಗುಡು. ಹೀಗೆ ಬಹಳಷ್ಟು ಖುಷಿಯನ್ನು ಕೂಡ ತಂದುಕೊಟ್ಟಂಥ ವರ್ಷ, ಹಾಗೆ ಬಹಳಷ್ಟು ಬೇಸರವನ್ನು, ದುಃಖವನ್ನು, ನೋವನ್ನು ಕೂಡ ತಂದುಕೊಟ್ಟಿದ್ದು 2019. ಕುರುಕ್ಷೇತ್ರ ಚಿತ್ರದ ಗೀತೆಯನ್ನು ಕೇಳಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿದೆ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆ, ವಿ ಹರಿಕೃಷ್ಣ ಅವರ ಸಂಗೀತ ಇದೆ, ಅದರ ಜೊತೆಗೆ ಪೈಲ್ವಾನ್ ಚಿತ್ರದ ಹಾಡು ಕೂಡ ಬರ್ತಾ ಇದೆ. ನರೇಶ್ ಅಯ್ಯರ್, ಶ್ರುತಿ, ಶಶಿವರ್ಧನ್ ಅವರ ಧ್ವನಿಯಲ್ಲಿದೆ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ. ಅರ್ಜುನ್ ಜನ್ಯ ಅವರ ಸಂಗೀತ ಇದೆ. ಇಷ್ಟನ್ನು ಹೇಳ್ತಾ ನಾವು ಈ ದಿನದ ಪರಿಮಳ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹಾಡ್ತಾ ಇದ್ದೇವೆ. ಬೆಳಗಿನಿಂದ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದದ್ದು ಬಾನುಲಿ ಬಂಧು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 5 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವದೆಹಲಿಯಲ್ಲಿಂದು ಖ್ಯಾತ ದಾನಿ ಲೋಕೋಪಕಾರಿ ರಾಜಕುಮಾರ 5ನೇ ರಹೀಂ ಆಗಾಖಾನ್ ಅವರನ್ನು ಭೇಟಿ ಮಾಡಿದರು. ವಿವಿಧ ಕ್ಷೇತ್ರಗಳಲ್ಲಿ ಭಾರತದ ಸಹಭಾಗಿತ್ವವನ್ನು ಆಗಾಖಾನ್ ಅಭಿವೃದ್ಧಿ ಜಾಲದೊಂದಿಗೆ ಬಲಪಡಿಸುವ ಬಗ್ಗೆ ಚರ್ಚೆ ನಡೆಸಲಾಯಿತು ಎಂದು ಪ್ರಧಾನಮಂತ್ರಿಯವರು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದಲ್ಲಿಂದು ನಡೆದ ದೃಢ ಕರ್ನಾಟಕ ಸಂಕಲ್ಪ ಕಾರ್ಯಕ್ರಮದಲ್ಲಿ ಸೇವಾವನ್, ರೈತ ಚೈತನ್ಯ ಯೋಜನೆ, ಶಾಲೆಗಳಿಗೆ ಸಿಎಸ್ಆರ್ ಪೋರ್ಟಲ್, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಬಿಎಂಟಿಸಿ ಆಪ್, ಒನ್ ಕರ್ನಾಟಕ ಮೊಬಿಲಿಟಿ ಆಪ್ ಅಳವಡಿಕೆ ಯೋಜನೆಗಳಿಗೆ ಚಾಲನೆ ನೀಡಿದರು. ಇದೇ ಶನಿವಾರ ಮತ್ತು ಭಾನುವಾರ ದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆ ಹಿನ್ನೆಲೆಯಲ್ಲಿ ದೆಹಲಿ ಪೊಲೀಸ್ ಇಲಾಖೆ ಇಂದಿನಿಂದ ಸೋಮವಾರದವರೆಗೆ ಡ್ರೋನ್ ಹಾಗೂ ಇತರ ಯಾವುದೇ ರೀತಿಯ ವೈಮಾನಿಕ ವೇದಿಕೆಗಳ ಕಾರ್ಯಾಚರಣೆಯನ್ನು ನಿಷೇಧಿಸಿದೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ 50,000 ನಿವೇಶನಗಳನ್ನು ಹಂಚಿಕೆ ಮಾಡುವ ಗುರಿ ಹೊಂದಲಾಗಿದೆ ಎಂದು ಕಂದಾಯ ಖಾತೆಯನ್ನು ಹೊಂದಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ ಪರಮೇಶ್ವರ್ ತಿಳಿಸಿದ್ದಾರೆ. ಪೊಲೀಸ್ ಇಲಾಖೆಯ ವಾಹನ ವ್ಯವಸ್ಥೆಯಡಿ ಬಾಡಿಗೆ, ಗುತ್ತಿಗೆ ಸೇರಿದಂತೆ ಹೊಸ ಮಾದರಿಗಳನ್ನು ಪರಿಶೀಲಿಸಲಾಗುತ್ತಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ 2 ದಿನಗಳ ಗುಜರಾತ್ ಭೇಟಿಗಾಗಿ ಇಂದು ಅಹಮದಾಬಾದ್ಗೆ ಆಗಮಿಸಿದರು. ಅವರು ಬೂತ್ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಮತ ಸಾಕ್ಷರ ಸಂಘಗಳು ಹಾಗೂ ಚುನಾವಣಾ ಸಿಬ್ಬಂದಿಯೊಂದಿಗೆ ನೇರ ಸಂವಾದ ನಡೆಸಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟ ಇಲಾಖೆಗಳಿಂದ ಅನುಮತಿ ಪಡೆಯುವುದು ಕಡ್ಡಾಯವಾಗಿದ್ದು ಸರ್ಕಾರದ ಸೂಚನೆಯಂತೆ ಡಿಜೆ ಬಳಸಲು ಯಾವುದೇ ಕಾರಣಕ್ಕೂ ಅನುಮತಿ ಇಲ್ಲ ಎಂದು ಉಪ ಪೊಲೀಸ್ ವರಿಷ್ಠಾಧಿಕಾರಿ ಪಾಂಡುರಂಗ ಸ್ಪಷ್ಟಪಡಿಸಿದ್ದಾರೆ. ಭಾರತದ ಮಹಿಳಾ ಹಾಕಿ ತಂಡ ಚೀನಾದ ಮೋಕಿಯಲ್ಲಿ ನಡೆಯುತ್ತಿರುವ ಮಹಿಳಾ ಜೂನಿಯರ್ ಏಷ್ಯಾ ಕಪ್ನ ಸೆಮಿಫೈನಲ್ಸ್ ಪ್ರವೇಶಿಸಿದೆ. ಇಂದು ನಡೆದ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ ಪಾಕಿಸ್ತಾನವನ್ನು 19-0 ಅಂತರದಿಂದ ಮಣಿಸಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.
2: ಎಲ್ಲರಿಗೂ ಸಾಮಾಜಿಕ ಭದ್ರತೆ.

0: ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,00,000 ಅವಕಾಶಗಳು.
4: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
5: ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. 5:04 ಇನ್ನೀಗ ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ನಿಮಗಾಗಿ ಮೂಡಿಬರುವ ಕಾರ್ಯಕ್ರಮಗಳ ಕಿರುಪರಿಚಯ. ಈ ಕಾರ್ಯಕ್ರಮ ವಿವರಣೆಯ ನಂತರ ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್. 6:02 ಸೇಫ್ ಡ್ರೈವ್ನಲ್ಲಿ ಗಾನ ಬಜಾನ. 6:55 ಕೇಳಿ ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. ಈ ರಾತ್ರಿ 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:30 ಪ್ರಾಯೋಜಿತ ಕಾರ್ಯಕ್ರಮ ಪೀಡಿಯಾಟ್ರಿಕ್ ಕ್ಯಾನ್ಸರ್ ಅವೇರ್ನೆಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. ಇಂದು ರಾತ್ರಿ 8:02 ನಮ್ಮ ಆಯ್ಕೆ ಆರ್ಜೆಸ್ ಚಾಯ್ಸ್. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮನಿನಾದ. ಇನ್ನು ನಾಳಿನ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:05 ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳು. ಇಂದಿನ ವಿಶೇಷ. 9:30 ಪ್ರಾಯೋಜಿತ ಕಾರ್ಯಕ್ರಮ ಪೀಡಿಯಾಟ್ರಿಕ್ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಂ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. ಆನಂತರ ಇಂದಿನ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ನಾಳೆ ಬೆಳಿಗ್ಗೆ 10:02 ಕೇಳಿ ಓಲ್ಡ್ ಈಸ್ ಗೋಲ್ಡ್ ಅಲ್ಲಿ ಹಳೆಯ ಮಧುರ ಗೀತೆಗಳು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು. ಕಲಾಭಾರತಿ. 12:05 ಕರೆಗೊಂದು ಹಾಡು. ನೀವು ಕರೆ ಮಾಡಿ ಹಾಡುಗಳನ್ನು ಕೇಳುವ ಸಮಯ. ಮಧ್ಯಾಹ್ನದ ಪ್ರಸಾರದಲ್ಲಿ ನಾಳೆ ಮಧ್ಯಾಹ್ನ 1:20 ಕೇಳಿ ಸಿನಿ ಕ್ವಿಜ್. 2:15 ಸ್ಪಂದನ. 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳು. 3:00 ಹಿಂದಿ ಕಾರ್ಯಕ್ರಮಗಳು. 4:00 ಪರಿಮಳ. ನಾಳಿನ ಸಂಜೆಯ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಸಂಜೆ 5:02 ಕಾರ್ಯಕ್ರಮ ವಿವರಣೆ. 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್. 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ. ಕೇಳಿದ್ರೆ 6:02 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ. ವೀರಯೋಧರು, ರಕ್ಷಣಾ ಸೇವೆಯ ತಾರೆಯರು ಭಾಗವಹಿಸುತ್ತಾರೆ. ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್. ಈ ಕಾರ್ಯಕ್ರಮದ ಎರಡನೆಯ ಭಾಗವನ್ನ ಕೇಳಲಿದ್ದೀರಿ. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ ಅವರದು, ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಅವರದು. 6:55 ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಮರುಪ್ರಸಾರ 7:22 ಎಂದಿನಂತೆ. ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:30 ಪ್ರಾಯೋಜಿತ ಕಾರ್ಯಕ್ರಮ ಪೀಡಿಯಾಟ್ರಿಕ್ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಂ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್.

ನಾಳೆ ರಾತ್ರಿ 8:02 ಯುವಧ್ವನಿ, 9:15 ಹಿಂದಿ ಮೆಲೋಡಿ, 10:02 ಕೇಳಿ ಪ್ರೇಮ ನಿನಾದ. ಪ್ರೀತಿಯ ಕೇಳುಗರೆ, ಇದುವರೆಗೆ ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ನಿಮಗಾಗಿ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡ್ರಿ. ಇದು 102.9 FM. ಇನ್ನೀಗ ತಡ ಮಾಡದೆ ಆರಂಭಿಸೋಣ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಇನ್ನೀಗ 1996 ತೆರೆಕಂಡ ಸಿಪಾಯಿ ಚಿತ್ರದ ಹಾಡು ಕೆಜೆ ಜೇಸುದಾಸ್ ಹಾಗೂ ಚಿತ್ರ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ.

ಟ್ಯೂನ್ ಮಾಡಿರೋದು 102.9 ಎಫ್ಎಂ, 5:18 ಕೇಳ್ತಾ ಇರುವ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. ಇನ್ನೀಗ ಬಾನಲ್ಲೇ ಮಧುಚಂದ್ರಕ್ಕೆ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ.

0: 5:30 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮೊಗದಷ್ಟು ಹಳೆಯ ಗೀತೆಗಳನ್ನ ಕೇಳೋಣ. ಈಗ ಒಂದು ಸಣ್ಣ ವಿರಾಮ.
1: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 1,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 1,00,000 ಅವಕಾಶಗಳು,
2: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

0: ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಟಿ ಕಾರುಣ್ಯಾರಾಮ್. ನನ್ನ ಫೇವ್ರೆಟ್ ಎಫ್ ಎಂ ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ, ವಿವಿಧ್ ಭಾರತಿ ಎಫ್ ಎಂ ನ. ತುಂಬಾ ಬ್ಯೂಟಿಫುಲ್ ಪ್ರೋಗ್ರಾಮ್, ತುಂಬಾ ಒಳ್ಳೊಳ್ಳೆ ಆರ್ಜೆಗಳಿಲ್ಲಿ, ತುಂಬಾ ಅದ್ಭುತವಾಗಿ ಪ್ರೋಗ್ರಾಮ್ ನ ನಡೆಸ್ಕೊಡ್ತಾರೆ. ನೀವು ಕೂಡ ತಪ್ಪದೆ ಕೇಳಿ, ಮನರಂಜನೆಗಾಗಿ ಕೇಳಿ ವಿವಿಧ್ ಭಾರತಿ ಎಫ್ ಎಂ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ ನಾದ ಮಕರಂದ.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: ಇನ್ನೀಗ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹೂವು ಹಣ್ಣು ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಿಜಯಾಲ ಅವರ ಧ್ವನಿಯಲ್ಲಿದೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಹಾಡಿಗಿದೆ. ಕೆಳಗರೆ ಹೂವು ಹಣ್ಣು ಚಿತ್ರ, ಈ ಒಂದು ಚಿತ್ರ ಖ್ಯಾತ ಕಾದಂಬರಿಗಾರ್ಥಿ ಇದ್ದಾರಲ್ಲ ತ್ರಿವೇಣಿ, ಅವರ ಕಾದಂಬರಿಯನ್ನು ಆಧರಿಸಿದಂತಹ ಸಿನಿಮಾ. 1993 ತೆರೆಕಂಡಂತಹ ಚಿತ್ರ ಇದು. ಈ ಚಿತ್ರದಿಂದ ಆಯ್ದ ಹಾಡು ನಿಮಗಾಗಿ.

ಬಾರಿಸು ಕನ್ನಡ ಡಿಮ್ ಡಿಮ್ ಅವ. ಹೌದು ಕೇಳಿದ್ರೆ, ಇನ್ನೇನೋ ನವೆಂಬರ್ ತಿಂಗಳು ಹತ್ರ ಬರ್ತಾ ಇದೆ, ಆದರೆ ನವೆಂಬರಲ್ಲಿ ಮಾತ್ರ ನಮ್ಮ ಕನ್ನಡದ ಅಭಿಮಾನ ಪ್ರೀತಿಯನ್ನು ನಾವು ತೋರಿಸೋದಲ್ಲ. ಎಲ್ಲ ತಿಂಗಳಲ್ಲಿಯೂ, ಎಲ್ಲ ಕ್ಷಣಗಳಲ್ಲಿಯೂ, ಎಲ್ಲ ದಿನಗಳಲ್ಲಿಯೂ ಕನ್ನಡದ ಮೇಲಿನ ಪ್ರೀತಿ ಅಭಿಮಾನ ಹಾಗೆಯೇ ಇರಲಿ ಅಂತ ಹೇಳ್ತಾ, ಇನ್ನೀಗ ಹೃದಯ ಹಾಡಿತು ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,00,000 ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ನೂರ 102.9 FM ಅಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಕೇಳುಗ್ರೆ, ಇಂದು ಸಂಜೆ 6:02 ಕೇಳಿ ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ ರೆಟ್ರೋ ವಸ್ತುಗಳ ಬಗ್ಗೆ. ಸುಮಾರು 80-70ರ ದಶಕದಲ್ಲಿ ಇದ್ದಂತಹ, ನಮ್ಮ ಮನೆಗಳಲ್ಲಿ ಇದ್ದಂತಹ ರೆಟ್ರೋ ವಸ್ತುಗಳ ಬಗ್ಗೆ, ಅವುಗಳು ನಮಗೆ ನೀಡ್ತಾ ಇದ್ದಂತಹ ಖುಷಿ, ಸಂತೋಷ ಮತ್ತು ಅವುಗಳ ಒಂದು ನೆನಪನ್ನು ನಾವು ಮಾಡಿಕೊಳ್ತಾ ಹಾಡುಗಳ ಜೊತೆಗೆ ಸಾಗೋಣ. ರೆಟ್ರೋ ವಸ್ತುಗಳು ಅಂದಾಗ ಕ್ಯಾಮ್ರಾ ಇರ್ಬೋದು, ಟೈಪ್ ರೈಟರ್, ಕ್ಯಾಸೆಟ್, ಗ್ರಾಮಾಫೋನ್, ರೇಡಿಯೋ, ಟೆಲಿಫೋನ್ ಅಷ್ಟೇ ಯಾಕೆ, ಎತ್ತಿನ ಗಾಡಿ, ಸೈಕಲ್, ಈ ಎಲ್ಲದರ ಬಗ್ಗೆ ಮಾತಾಡ್ತಾ ಅವುಗಳ ಒಂದು ಸಣ್ಣ ನೆನಪಿನ ಝಲಕ್ ನಿಮಗಾಗಿ ಇಂದು ಸಂಜೆ 6:02 ಸೇಫ್ ಡ್ರೈವ್ನ ಗಾನ ಭಜನ ಕಾರ್ಯಕ್ರಮದಲ್ಲಿ. ಟ್ಯೂನ್ ಮಾಡಿಯೇ ಇರ್ತೀರಾ ಅಲ್ವಾ? ಇದು 102.9 FM.

ಇದು ಸೇಫ್ ಡ್ರೈವ್ನಲ್ಲಿ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮ. ಇನ್ನೀಗ ರೂಪಾಯಿ ರಾಜ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಮಧುರ ಗೀತೆಗಳನ್ನು ಕೇಳಿದ್ರಿ. ಹಾಡು ಹಳೆಯದಾದರೇನು, ಭಾವ ನವನವೀನ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ನಮನ ಗಣೇಶ್ ಕಾರ್ಕಳ ಬಜಗೋಳಿಯಿಂದ. ನಾವು ಸಹ ಓಲ್ಡ್ ಇಸ್ ಗೋಲ್ಡ್ ಅಲ್ಲಿ ಹಳೆಯ ಗೀತೆಗಳನ್ನ ಕೇಳ್ತಾ ಇದ್ದೀವಿ, ತುಂಬಾ ಖುಷಿ ನೀಡ್ತಾ ಇದೆ ಅಂತ ಟಿ ಸುಶೀಲ ಗೋವಿಂದ ಮೆನನ್ ಕೋಲಾರ ಇಲ್ಲಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಹ ಮೆಸೇಜ್ ಮಾಡಿದ್ದಾರೆ. ಇವತ್ತಿನ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ಕಿವಿಯಾಗಿರ್ತೀವಿ ಅಂತ ಹೇಳಿ ರಾಜು ಚಿಕ್ಕ ಅಂಕನಹಳ್ಳಿಯಿಂದ ಮೆಸೇಜ್ ಮಾಡಿದರೆ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಕೇಳೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಅಂತ ಹೇಳಿ ಜನ್ನಾಪುರ ಭದ್ರಾವತಿ ಇಲ್ಲಿಂದ ಮಯೂರ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹಲಸೂರು ರಾಜೇಶ್, ನಿಮ್ಮ ಮೆಸೇಜ್ ನಮ್ಮನ್ನ ತಲುಪಿದೆ. ಓಲ್ಡ್ ಇಸ್ ಗೋಲ್ಡ್ ಅನ್ನೋದು ಒಂದು ಉತ್ತಮವಾದ ಕಾರ್ಯಕ್ರಮ, ಒಳ್ಳೆಯ ಹಾಡುಗಳು ಇದರಲ್ಲಿ ಮೂಡಿಬರುತ್ತೆ, ಸಂಜೆಯಲ್ಲಿ ಕೇಳೋದಕ್ಕೆ ತುಂಬಾ ಖುಷಿಯನ್ನ ನೀಡುತ್ತೆ ಅಂತ ಹೇಳಿ ಪ್ರಭಾಕರ್ ಉತ್ತರಹಳ್ಳಿ ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಹೀಗೆ ಅನೇಕರು ಸಂದೇಶ ಕಳಿಸ್ಕೊಟ್ಟಿದ್ದೀರಿ. ಮುರ್ಗೋಡಿಂದ ಎಂಎನ್ ಕರ್ಜಗಿ ಅವರು ಸಹ ಮೆಸೇಜ್ ಮಾಡಿದರೆ ಎಲ್ಲರ ಒಂದು ಅಭಿಪ್ರಾಯ ಒಂದೇ, ನಾವು ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ ಅನ್ನೋದು. ಕೇಳುಗರೆ, ಇವತ್ತು 6:02 ಸೇಫ್ ಡ್ರೈವ್ನ ಗಾನ ಬಜಾನಾ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ ರೆಟ್ರೋ ವಸ್ತುಗಳ ಬಗ್ಗೆ. ಅಂದರೆ 60, 70, 80 ದಶಕದಲ್ಲಿ ನಮ್ಮ ಮನೆಗಳಲ್ಲಿ ತುಂಬಿ ಹೋಗಿದ್ದಂತಹ ವಸ್ತುಗಳು.

ಬಗ್ಗೆ. ಇವತ್ತು ಅಂತಹ ವಸ್ತುಗಳನ್ನ ನೋಡ್ಬೇಕು ಅಂದ್ರೆ ಮ್ಯೂಸಿಯಂಗೆ ಹೋಗ್ಬೇಕು, ಅಥವಾ ಕೆಲವರು ಅವರ ಮನೆಗಳಲ್ಲಿ ಆ ವಸ್ತುಗಳನ್ನ ಕಾಪಿಟ್ಕೊಂಡಿರ್ಬೋದು. ಪುಟ್ಟ ಪುಟ್ಟ ಮಡಿಕೆಗಳಿರ್ಬಹುದು, ಎತ್ತಿನ ಗಾಡಿ ಇರಬಹುದು, ಸೈಕಲ್, ಸೈಕಲ್ ಬಿಡಿ, ಇವಾಗ್ಲೂ ಅನೇಕರು ಬಳಸ್ತಾರೆ. ಇನ್ನು ಕೆಸೆಟ್ಗಳಿರ್ಬಹುದು, ಟೈಪ್ ರೆಕಾರ್ಡರ್, ಈ ರೀತಿಯ ವಸ್ತುಗಳ ಬಗ್ಗೆ ನಾವು ಮಾತಾಡೋಣ. ನಿಮ್ಮ ಮನೆಯಲ್ಲಿಯೂ ಸಹ ಇಂತಹ ರೆಟ್ರೋ ವಸ್ತುಗಳು ಇದ್ರೆ, ಇನ್ನೂ ಜೋಪಾನವಾಗಿ ನೀವು ಉಳಿಸಿಕೊಂಡಿದ್ರೆ, ನಮಗೆ ಮೆಸೇಜ್ ಮಾಡಿ ಯಾವೆಲ್ಲ ರೆಟ್ರೋ ವಸ್ತುಗಳು ನಿಮ್ಮ ಮನೆಯಲ್ಲಿ ಇವೆ ಅನ್ನೋದ್ರ ಬಗ್ಗೆ, ಮತ್ತೆ ಆ ಒಂದು ನೆನಪುಗಳ ಬಗ್ಗೆ ಮಾತಾಡೋಣ ಹಾಡುಗಳ ಜೊತೆಗೆ. ಇವತ್ತು ಸಂಜೆ 6:02 ಸೇಫ್ ಡ್ರೈವ್ನ ಗಾನ ಬಜಾನ ಕಾರ್ಯಕ್ರಮದಲ್ಲಿ ಮಿಸ್ ಮಾಡದೆ ಟ್ಯೂನ್ ಮಾಡ್ತೀರಾ ಅಲ್ವಾ? ಇದು ನಿಮ್ಮೆಲ್ಲರ ಪ್ರೀತಿಯ ವಿವಿಧ ಭಾರತಿ.

ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಫ್ರಾನ್ಸ್ ಮತ್ತು ಇತರ ದೇಶಗಳನ್ನು ಭಾರತದ ಮುಂದಿನ ಹಂತದ ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಪಾಲುದಾರಿಕೆ ಮಾಡಿಕೊಳ್ಳಲು ಆಹ್ವಾನಿಸಿದರು. ದೇಶದ ಬಾಹ್ಯಾಕಾಶ ಸಾಮರ್ಥ್ಯಗಳ ತ್ವರಿತ ಬೆಳವಣಿಗೆ ಮತ್ತು ಖಾಸಗಿ ಬಾಹ್ಯಾಕಾಶ ವಲಯದ ಮಹತ್ವವನ್ನು ಅವರು ವಿವರಿಸಿದರು. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಸಾಮಾಜಿಕ ಜಾಲತಾಣ ಹಾಗೂ ಡಿಜಿಟಲ್ ವೇದಿಕೆಗಳಲ್ಲಿ ರಕ್ಷಿಸಲು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಯ ವಿಚಾರಣೆಗೆ ಸುಪ್ರೀಂಕೋರ್ಟ್ ಇಂದು ಸಮ್ಮತಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠವು ಕೇಂದ್ರ ಸರ್ಕಾರ ಸೇರಿದಂತೆ ಸಂಬಂಧಪಟ್ಟವರಿಗೆ ನೋಟಿಸ್ ಜಾರಿ ಮಾಡಿದೆ. ನವದೆಹಲಿಯಲ್ಲಿ ಇದೇ 12 ಮತ್ತು 13ರಂದು ನಡೆಯಲಿರುವ 18ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಭಾಗವಹಿಸಲಿದ್ದಾರೆ ಎಂದು ಚೀನಾದ ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭಾರತದ ಏರೋಸ್ಪೇಸ್ ಮತ್ತು ರಕ್ಷಣಾ ಮಾರುಕಟ್ಟೆ 2025ರಲ್ಲಿ $30 ಶತಕೋಟಿ $2035ರ ವೇಳೆಗೆ $61 ಶತಕೋಟಿ ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು ಹೇಳಿದ್ದಾರೆ. 2026ನೇ ಸಾಲಿನ ಪದ್ಮ ಪ್ರಶಸ್ತಿ ಪುರಸ್ಕೃತರನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಲೋಕಭವನದಲ್ಲಿಂದು ಸನ್ಮಾನಿಸಿ ಅಭಿನಂದಿಸಿದರು. ಬಳಿಕ ಮಾತನಾಡಿ, ವಿವಿಧ ಕ್ಷೇತ್ರಗಳಲ್ಲಿ ಅವರು ಸಲ್ಲಿಸಿರುವ ಅಪಾರ ಸೇವೆ ಮತ್ತು ಸಾಧನೆಗಳು ಸಮಾಜಕ್ಕೆ ಹಾಗೂ ಮುಂದಿನ ಪೀಳಿಗೆಗೆ ಸದಾ ಪ್ರೇರಣೆಯಾಗಿದೆ ಎಂದು ಹೇಳಿದರು. ವಿಧಾನಸೌಧದಲ್ಲಿ ನಡೆಯುತ್ತಿರುವ ದೃಢ ಕರ್ನಾಟಕದ ಸಂಕಲ್ಪ ಶತಕದ ಪಥ ಪ್ರಗತಿಯ ರಥ ಸಮಾರಂಭದಲ್ಲಿ ರಾಜ್ಯದ ಮಹತ್ವಾಕಾಂಕ್ಷೆಯ ಜನಪರ ಯೋಜನೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸಹಿ ಹಾಕಿದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 138 ಅಂಕಗಳು ಏರಿಕೆಯಾಗಿದೆ. 74,903ಕ್ಕೆ ಅಂತ್ಯಗೊಂಡಿದೆ. ಹಾಗೆಯೇ ನಿಫ್ಟಿ ಸಹ 46 ಅಂಕಗಳಷ್ಟು ಹೆಚ್ಚಾಗಿ 23,478ರಲ್ಲಿ ವಹಿವಾಟು ಮುಕ್ತಾಯವಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ ಆಗಿದೆ 6:02. ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028 ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವೆ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ, ಹೀಗೆ ಹಲವು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ, ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ, ಶತಕದ ಪಥ ಪ್ರಗತಿಯ ರಥ. ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಟ್ಯೂನ್ ಮಾಡಿದಿರ 102.9 ಎಫ್ಎಂ. ಇದು ಸೇಫ್ ಡ್ರೈವ್ನಲ್ಲಿ ಗಾನ ಭಜನಾ ಕಾರ್ಯಕ್ರಮ. ಒಂದು ಕಾಲದಲ್ಲಿ ನಮ್ಮ ಮನೆಗಳಲ್ಲಿ ಇದ್ದ ಕೆಲವು ವಸ್ತುಗಳು ಇವತ್ತು ಬಹುಶಃ ಮ್ಯೂಸಿಯಂನಲ್ಲಿ ನಾವು ಕಾಣಬಹುದು ಅನ್ಸತ್ತೆ, ಅಥವಾ ಯಾರಾದರೂ ಮನೆಯಲ್ಲಿ ಅವುಗಳನ್ನು ತುಂಬಾ ಜೋಪಾನವಾಗಿ ಕಾಪಿಟ್ಕೊಂಡು ಸಹ ಇರ್ತಾರೆ. ಕ್ಯಾಮ್ರಾ ಇರ್ಬೋದು, ಟೈಪ್ ರೈಟರ್, ಕ್ಯಾಸೆಟ್, ಗ್ರಾಮಾಫೋನ್, ರೇಡಿಯೋ, ಟೆಲಿಫೋನ್, ಸೈಕಲ್, ಎತ್ತಿನ ಗಾಡಿ, ಹೀಗೆ ಅನೇಕ ರೆಟ್ರೋ ವಸ್ತುಗಳು ನಮ್ಮ ಮನೆಗಳಲ್ಲಿ ಹಿಂದೆ ಅಂದರೆ 1960, 70, 80 ದಶಕಗಳಲ್ಲಿ ನಮಗೆ ಕಾಣಸಿಗ್ತಾ ಇದ್ವು. ಕೇಳುಗರೆ, ಇವುಗಳು ಕೇವಲ ವಸ್ತುಗಳು ಮಾತ್ರ ಆಗಿರಲಿಲ್ಲ, ಅವುಗಳ ಜೊತೆ ನಾವು ಒಂದು ರೀತಿಯ ಬಂಧವನ್ನು ಬೆಸ್ತುಕೊಂಡಿದ್ವಿ. ನಮ್ಮ ಬದುಕಿನ ಅಮೂಲ್ಯ ನೆನಪುಗಳನ್ನು ಅವುಗಳು ಮಾಡಿಕೊಟ್ಟಿವೆ. ಈಗಂತೂ ಎಲ್ಲರ ಕೈಯಲ್ಲಿಯೂ ಮೊಬೈಲ್ ಇರುತ್ತೆ. ಕ್ಯಾಮ್ರಾ ಬೇಕಾ? ಮೊಬೈಲ್ ಇದೆ. ಮ್ಯೂಸಿಕ್ ಬೇಕಾ? ಸ್ಟ್ರೀಮಿಂಗ್ ಇದೆ. ಲೆಟರ್ ಬರಿಬೇಕಾ? ಒಂದೇ ಒಂದು ಮೆಸೇಜ್ ಸಾಕು. ಆದರೆ ಆ ಹಳೆಯ ರೆಟ್ರೋ ವಸ್ತುಗಳು ಕೊಟ್ಟಂತಹ ಅನುಭವ ಇದೆಯಲ್ಲ, ಆ ಅನುಭವವನ್ನು ಈ ಒಂದು ಟೆಕ್ನಾಲಜಿ ನಮಗೆ ಕೊಡುತ್ತಾ? ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆನೇ ಮಾತಾಡ್ತಾ ಸಾಗೋಣ. ಕೇಳುಗ್ರಿ, ರೆಟ್ರೋ ವಸ್ತುಗಳು ಮತ್ತು ಅವುಗಳು ನಮಗೆ ನೀಡ್ತಾ ಇದ್ದಂತಹ ನೆನಪುಗಳ ಕುರಿತಾಗಿ ಮಾತಾಡ್ತಾ ಹಾಡುಗಳ ಜೊತೆಗೆ ಸಾಗೋಣ. ನಿಮ್ಮ ಜೊತೆ ನಾನು ಅನುಪಮ ಕೆಎನ್.

ಮೆಟ್ರೋ ವಸ್ತುಗಳ ಬಗ್ಗೆ ಮಾತಾಡ್ತಾ ಇದೀವಿ. ನಮ್ಮ ಮನೆಗಳಲ್ಲಿ 60, 70, 90 ದಶಕದಲ್ಲಿ ಇದ್ದಂತಹ ರೆಟ್ರೋ ವಸ್ತುಗಳು, ಈ ವಸ್ತುಗಳನ್ನ ನೆನಪು ಮಾಡ್ಕೊಳ್ತಾ ಇದ್ವಿ. ಕೆಲವರೆ ರೆಟ್ರೋ ವಸ್ತು ಅಂದಾಗ ಕ್ಯಾಮ್ರಾ ನಮ್ಮ ಕಣ್ಮುಂದೆ ಬರತ್ತೆ. ಕ್ಯಾಮ್ರಾದಲ್ಲಿ ಫೋಟೋನ ತೆಗೆಯೋದು ಅಷ್ಟು ಸುಲಭ ಆಗಿರಲಿಲ್ಲ. ಒಂದು ಫೋಟೋಗ್ರಾಫ್ ತೆಗೆದ ಮೇಲೆ ತಕ್ಷಣ ಸ್ಕ್ರೀನ್ನಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ 70ರ ದಶಕದಲ್ಲಿ. ಈಗ ಮೊಬೈಲಲ್ಲಿ ಕ್ಲಿಕ್ ಮಾಡಿದ ತಕ್ಷಣವೇ ಅಲ್ಲಿ ಸ್ಕ್ರೀನ್ ಮೇಲೆ ನಾವು ಯಾವ ರೀತಿ ಫೋಟೋ ತೆಗೆದಿದ್ದೀವಿ ಅಂತ ನೋಡ್ತೀವಿ. ಆದರೆ 70ರ ದಶಕದಲ್ಲಿ ಒಂದು ಫೋಟೋ ಕ್ಲಿಕ್ ಮಾಡಿದ ಮೇಲೆ ತಕ್ಷಣ ಸ್ಕ್ರೀನ್ ಮೇಲೆ ಅದು ಕಾಣ್ತಾ ಇರಲಿಲ್ಲ. ಫಿಲ್ಮ್ ರೋಲ್ ಮುಗಿಬೇಕು, ಅದನ್ನು ಡೆವಲಪ್ ಮಾಡಬೇಕು, ನಂತರ ಫೋಟೋಗ್ರಾಫ್ ಕೈಗೆ ಆ ಒಂದು ಫೋಟೋ ಸಿಗ್ತಾ ಇತ್ತು. ಆಗ ಆಗುವ ಖುಷಿಯೇ ಬೇರೆ ಅಲ್ವಾ? ಹೀಗೆ ಅನೇಕ ವಿಚಾರಗಳನ್ನು ಮಾತಾಡೋಣ ರೆಟ್ರೋ ವಸ್ತುಗಳ ಬಗ್ಗೆ. ನಿಮ್ಮ ಮನೆಯಲ್ಲಿ ಇರುವಂತಹ ಇಂತಹ ರೆಟ್ರೋ ವಸ್ತುಗಳನ್ನು ನೀವು ಸಹ ನೆನಪು ಮಾಡಿಕೊಂಡು ನಮಗೆ ಮೆಸೇಜ್ ಮಾಡಿ 9483091091.

ಟ್ಯೂನ್ ಮಾಡಿದಿರ 102.9 FM. ರೆಟ್ರೋ ವಸ್ತುಗಳನ್ನ ನಾವು ನೆನಪು ಮಾಡ್ಕೊಳ್ತಾ ಇದ್ವಿ ಅಂದ್ರೆ ಒಂದು 70ರ ದಶಕದ ವಸ್ತುಗಳು. ಕೆಳಗ್ರೆ ಈ ಟೈಪ್ ರೈಟರ್ ಅಲ್ಲಿ ಟಿಕ್ ಟಿಕ್ ಟಿಕ್ ಅನ್ನೋ ಶಬ್ದ ಬರ್ತಾ ಇತ್ತು. ಆ ಶಬ್ದನೇ ಒಂದ್ ರೀತಿ ಸಂಗೀತ ಅಂತಾನೆ ಹೇಳ್ಬೋದು. ಟೈಪ್ ಮಾಡುವಾಗ ಬರುವಂತಹ ಒಂದು ಟಕ್ ಟಕ್ ಅನ್ನೋ ಶಬ್ದ. ಏನಾದ್ರೂ ತಪ್ಪಾಯಿತು ಅಂದ್ರೆ ಬ್ಯಾಕ್ ಸ್ಪೇಸ್ ಅನ್ನೋ ಒಂದು ಆಪ್ಷನ್ನೇ ಇರಲಿಲ್ಲ, ಅಂದ್ರೆ ಡಿಲೀಟ್ ಮಾಡೋ ಸೌಲಭ್ಯ ಇರಲಿಲ್ಲ. ಒಂದು ತಪ್ಪಿಗಾಗಿ, ಒಂದು ಅಕ್ಷರದ ತಪ್ಪಿಗಾಗಿ ಮತ್ತೆ ಪೇಪರ್ ಅನ್ನ ಹಾಕಿ ಟೈಪ್ ಮಾಡಬೇಕಾಗಿರುವಂತಹ ಸಂದರ್ಭ ಇತ್ತು. ಇವತ್ತು ಕೀಬೋರ್ಡ್ ಅಲ್ಲಿ ವೇಗ ಇದೆ, ಎಷ್ಟು ಬೇಕಾದರೂ ಅಷ್ಟು ಅಕ್ಷರಗಳನ್ನ ನಾವು ಬ್ಯಾಕ್ ಸ್ಪೇಸ್ ಕೊಟ್ಟು ಡಿಲೀಟ್ ಮಾಡಿ ಎಲ್ಲ ಟೈಪ್ ಮಾಡ್ತಾ ಹೋಗ್ಬೋದು. ಆದರೆ ಆ

ಆಗಿನ ಕಾಲದ ಒಂದು ಶಬ್ದ ಇರ್ಬೋದು, ಆ ಟಕ್ ಟಕ್ ಅನ್ನೋ ಶಬ್ದ, ಒಂದು ಸ್ಪರ್ಶ, ಒಂದು ಪ್ರೀತಿ, ಎಲ್ಲವೂ ಇವತ್ತು ನೆನಪು. ಇನ್ನು ನಾವು ಕೆಸೆಟ್ಗಳನ್ನು ನೆನಪು ಮಾಡಿಕೊಳ್ಳೇಬೇಕು. ಕೆಸೆಟ್ ಅಂದರೆ ಕೇವಲ ಮ್ಯೂಸಿಕ್ ಅಲ್ಲ, ಅದೊಂದು ಜನ್ರೇಷನ್ನ ಮೆಮೊರಿ ಅಂತಲೇ ಹೇಳ್ಬೋದು. ನಮ್ಮ ಇಷ್ಟದ ಒಂದು ಹಾಡನ್ನು ಕೇಳಬೇಕು ಅಂದರೆ ಕೆಸೆಟನ್ನು ಹಾಕಬೇಕಾಗಿತ್ತು. ಹಾಡು ಮುಗಿದ ಮೇಲೆ ಪೆನ್ಸಿಲ್ಲು ಅಥವಾ ನಮ್ಮ ಕಿರುಬೆರಳಿಂದ ರಿವೈಂಡ್ ಮಾಡೋದು. ಕೆಲವೊಮ್ಮೆ ನಮ್ಮ ಇಷ್ಟದ ಹಾಡು ಇರುವಂತಹ ಜಾಗಕ್ಕೆ ಟೇಪನ್ನು ನಾವು ಸರಿಯಾಗಿ ಕೂರಿಸಿಲ್ಲ ಅನ್ನೋದಾದರೆ ಅಯ್ಯಯ್ಯೋ ಹಾಡು ಹೋಯ್ತಲ್ಲ ಅಂತೆಲ್ಲ ತಲೆ ಮೇಲೆ ಕೈ ಇಟ್ಟು ಕೂರ್ತಾ ಇದ್ದದ್ದು. ಈಗ ಬಿಡಿ, ಮೊಬೈಲ್ನಲ್ಲಿ ಒಂದೇ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ಸಾಕಷ್ಟು ನಮ್ಮ ಇಷ್ಟದ ಹಾಡುಗಳು ಪ್ಲೇ ಆಗತ್ವೆ. ಆದರೆ 70-80ರ ದಶಕದಲ್ಲಿ ಕ್ಯಾಸೆಟ್ ಮೂಲಕ ನಾವು ಕೇಳ್ತಾ ಇದ್ದಂತಹ ಹಾಡುಗಳ ಒಂದು ಸೊಗಸೆ ಬೇರೆ. ಅನೇಕರು ಸಂದೇಶ ಕಳಿಸಿದಿರಿ, ನಿಮ್ಮ ಮನೆಯಲ್ಲಿ ಇರುವಂತಹ ರೆಟ್ರೋ ವಸ್ತುಗಳು ಅಥವಾ ನೀವು ಆ ಕಾಲದ ರೆಟ್ರೋ ವಸ್ತುಗಳನ್ನು ನೆನಪು ಮಾಡಿಕೊಂಡು ನಮಗೆ ಸಂದೇಶ ಕಳಿಸ್ತಾ ಇದ್ದೀರಿ. ನಿಮ್ಮ ಮೆಸೇಜ್ಗಳನ್ನು ಓದ್ತೇನೆ. ಈಗ ಒಂದು ಹಾಡು. Great, get the cap to go.

ಸುತ್ತ ಯಾರು ಇಲ್ಲ. ಇದೊಂದು ಹಳೆಯ ಗೀತೆ, ಒಂದು ರೆಟ್ರೋ ಸಾಂಗ್ ಅಂತಾನೆ ಹೇಳ್ಬೋದು. ಈ ಒಂದು ಹಾಡಿಗೆ ಹೊಸ ಒಂದು ವಿಭಿನ್ನವಾದ ಒಂದು ಶೈಲಿಯನ್ನ ಅಳವಡಿಸಿ ಹೊಸ ಸಿನಿಮಾದಲ್ಲಿ ಈ ಒಂದು ಹಾಡನ್ನ ಸಾಹಿತ್ಯದಲ್ಲಿ ಸ್ವಲ್ಪ ಮಾರ್ಪಾಡು ಮಾಡಿ ಅಳವಡಿಸಲಾಗಿತ್ತು. ಆ ಒಂದು ಗೀತೆಯನ್ನ ಇದುವರೆಗೆ ಕೇಳಿದ್ರಿ. ನಾವು ರೆಟ್ರೋ ವಸ್ತುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. 70, 80, 90 ದಶಕದಲ್ಲಿ ನಮ್ಮ ಮನೆಗಳಲ್ಲಿ ಇದ್ದಂತಹ ರೆಟ್ರೋ ವಸ್ತುಗಳು. ಕೆಲವರೆ ನಾವು ಈ ಸಮಯ ಲ್ಯಾಂಡ್ಲೈನ್ ಫೋನನ್ನು ನಾವು ನೆನಪು ಮಾಡಿಕೊಳ್ಳೇಬೇಕು. ಲ್ಯಾಂಡ್ಲೈನ್ ಟೆಲಿಫೋನ್ ಅಂತ ಅಂದಾಗ ಒಂದು ರಿಂಗ್ ಆದರೆ ಸಾಕು, ಇಡೀ ಮನೆಯಲ್ಲಿ ಒಂದು ರೀತಿಯ ಉತ್ಸಾಹ, ಎಕ್ಸೈಟ್ಮೆಂಟ್ ಆಗ್ತಾ ಇತ್ತು. ಆ ಕಾಲದಲ್ಲಿ ಟೆಲಿಫೋನ್ ರಿಂಗ್ ಆದ ತಕ್ಷಣ ಯಾರು ಫೋನ್ ಅದು ಅಂತ ಹೇಳಿ ಎಲ್ಲ ಮನೆಯವರು ಎಲ್ಲರೂ ಕೇಳ್ತಾ ಇದ್ರು. ಈಗ ಬಿಡಿ, ಮೊಬೈಲಲ್ಲಿ ಫೋನ್ ಬಂದರೆ ಅವರ ಹೆಸರು ಬರುತ್ತೆ, ಅವರ ಫೋಟೋ ಸಹ ಬಂದ್ಬಿಡುತ್ತೆ, ಯಾರು ಕರೆ ಮಾಡ್ತಾ ಇದ್ದಾರೆ ಅಂತ ತಕ್ಷಣವೇ ಗೊತ್ತಾಗುತ್ತೆ. ಆದರೆ ಆಗ ರಿಂಗ್ ಆದಾಗ ಅದು ಯಾರು ಫೋನ್ ಇರಬಹುದು ಅಂತ ಹೇಳಿ ಒಂದು ರೀತಿ ಕುತೂಹಲವನ್ನು ಇಟ್ಕೊಂಡು ಆ ಫೋನನ್ನು ರಿಸೀವ್ ಮಾಡಿ ಮಾತಾಡ್ತಾ ಇದ್ದಂಥದ್ದು. ಹಾಗೆ ಇನ್ನು ಕೆಲವರಂತೂ ಅಂದರೆ ಎಲ್ಲರೂ ಮನೆಯಲ್ಲೂ ಫೋನ್ ಇರ್ತಾ ಇರಲಿಲ್ಲ ಲ್ಯಾಂಡ್ಲೈನ್. ಆವಾಗ ಪಕ್ಕದ ಮನೆಯವ್ರಿಗೆ ಯಾರೋ ಕಾಲ್ ಮಾಡಿ ಅವರನ್ನು ಕರೀತೀರಾ ಅಂದಾಗ ಅವರನ್ನು ಹುಡುಕಿ ಕರ್ಕೊಂಡು ಬಂದು ಅವರ ಕೈಗೆ ರಿಸೀವರನ್ನು ಕೊಡ್ತಾ ಇದ್ದದ್ದು. ಇವೆಲ್ಲವೂ ಆ ರೆಟ್ರೋ ವಸ್ತುಗಳು ಅಂದಾಗ ನಮ್ಮ ನೆನಪಿಗೆ ಬರುತ್ತೆ. ಇನ್ನು ಮತ್ತೊಂದು ವಸ್ತುವನ್ನು ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ, ಅದು ಕಾಯಿನ್ ಬೂತ್. ಒಂದು ಕಾಯಿನ್ ಅನ್ನು ಹಾಕಿ ಒಂದು ನಿಮಿಷದ ಅವಧಿಯಲ್ಲಿ ನಾವು ಮಾತಾಡ್ತಾ ಇದ್ದದ್ದು ಅಲ್ವಾ. ಒಂದು ರೂಪಾಯಿಯಲ್ಲಿ ಬರೀ ಒಂದು ನಿಮಿಷ, ಅಯ್ಯೋ ಸೆಕೆಂಡ್ಗಳು ಹೋಗ್ತಾ ಇದ್ರೆ ಎಷ್ಟು ಬೇಗ ಸೆಕೆಂಡ್ಗಳು ಹೋಗ್ತಾ ಇದೆ, ಒಂದು ನಿಮಿಷ ಆಗಿಯೇ ಹೋಯ್ತಲ್ಲ, ಇನ್ನು ಎಷ್ಟೊಂದು ವಿಚಾರಗಳಿತ್ತು ನಮ್ಮ ಬಳಿ ಮಾತಾಡೋದಕ್ಕೆ ಅಂತ ಹೇಳಿ ಗಡಿಬಿಡಿಯಲ್ಲಿ ಒಂದು ನಿಮಿಷದಲ್ಲಿ ನಾವೇನಾದರೂ ವಿಷಯವನ್ನು ತಿಳಿಸ್ಬೇಕು ಅಂದರೆ ಕಾಯಿನ್ ಬೂತ್ ಮೂಲಕ ಒಂದು ರೂಪಾಯಿ ಹಾಕಿ ಮಾತಾಡ್ತಾ ಇದ್ದಂಥದ್ದು. ಇಂತಹ ರೆಟ್ರೋ ವಸ್ತುಗಳನ್ನು ಮತ್ತಷ್ಟು ನೆನಪು ಮಾಡಿಕೊಳ್ಳೋಣ. ಈಗ ಮತ್ತೊಂದು ಹಾಡು ನಿಮಗಾಗಿ.

0: ಇದು ಸಹ ರೆಟ್ರೋ ಸಾಂಗಿನ ರಿಮಿಕ್ಸ್ ಹಾಡಾಗಿತ್ತು. ಸಮಯ ಆಗಿದೆ 6:30.
1: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 1,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,000 ಅವಕಾಶಗಳು.
2: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
0: 102.9 FM ಟ್ಯೂನ್ ಮಾಡಿದ್ರ ರೆಟ್ರೋ ವಸ್ತುಗಳು ಅಂದ್ರೆ ಹಳೆಯ ಕಾಲದ ವಸ್ತುಗಳನ್ನ ನಾವು ನೆನಪು ಮಾಡ್ಕೊಳ್ತಾ ಇದೀವಿ ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ. ಅನೇಕರು ಮೆಸೇಜ್ ಮಾಡಿದ್ರಿ, ನಮ್ಮ ಮನೆಯಲ್ಲಿ ಈಗಲೂ ಟೇಪ್ ರೆಕಾರ್ಡರ್ ಮತ್ತೆ ಕ್ಯಾಸೆಟ್ಗಳು ಇವೆ ಅಂತ ಹೇಳಿ ಕರಿಬಸಪ್ಪ ಪಿ ಹರಪನಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಮತ್ತೆ ಇವತ್ತಿನ ಗಾನ ಭಜನ ಕಾರ್ಯಕ್ರಮದ ವಿಷಯ ತುಂಬಾನೇ ಇಷ್ಟ ಆಯ್ತು, ನಮ್ಮ ಮನೆಯಲ್ಲಿ 70 ವರ್ಷಗಳ ಹಿಂದಿನ ಕಬ್ಬಿಣದ ತೊಟ್ಟಿಲು ಇದೆ, ಅದು ನಮ್ಮ ಮನೆಯ ಅಜ್ಜಿ ಕಾಲದಿಂದ ಇದೆ. ಆ ಕಬ್ಬಿಣದ ತೊಟ್ಟಿಲಿನಲ್ಲಿ ಮಕ್ಕಳು ಮಲಗಿ ಆಟ ಆಡಿದಂತಹ ಸವಿ ನೆನಪು ಇದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಒಬ್ರು ಮೆಸೇಜ್ ಮಾಡಿದ್ದಾರೆ. ಆದ್ರೆ ಅವರು ತಮ್ಮ ಹೆಸರನ್ನ ತಿಳಿಸಿಲ್ಲ. ಕೆಳಗರೆ ಮೆಸೇಜ್ ಮಾಡ್ತೀರಿ, ತುಂಬಾ ಒಳ್ಳೆಯ ವಿಷಯವನ್ನ ಹೇಳಿದಿರಿ, ಹಳೆಯ ಕಾಲದ ಕಬ್ಬಿಣದ ತೊಟ್ಟಿಲನ್ನ ನೆನಪು ಮಾಡಿಕೊಂಡಿದ್ದೀರಿ ರೆಟ್ರೋ ವಸ್ತು ಅಂದಾಗ. ಆದರೆ ನಿಮ್ಮ ಹೆಸರನ್ನ ಯಾಕೆ ನೀವು ತಿಳಿಸಿಲ್ಲ? ದಯವಿಟ್ಟು ಪ್ರತಿ ಸಂದೇಶದಲ್ಲೂ ನಿಮ್ಮ ಹೆಸರು, ನಿಮ್ಮ ಸ್ಥಳದ ಹೆಸರನ್ನ ನಮಗೆ ತಿಳಿಸಿ. ಆನಂದ ಕುಲಕರ್ಣಿ ಸುಲೇಪೇಟದಿಂದ ಮೆಸೇಜ್ ಮಾಡಿದ್ದಾರೆ. ವಿಷಯದ ಕುರಿತು ಹೇಳೋದಾದ್ರೆ, ಇಸ್ತ್ರಿ ಪೆಟ್ಟಿಗೆ ಅಂದ್ರೆ ಇದ್ದಿಲನ್ನ ಹಾಕಿ ಮಾಡ್ತಾ ಇದ್ದಂತಹ ಇಸ್ತ್ರಿ ಪೆಟ್ಟಿಗೆ ನಮ್ಮ ಮನೆಯಲ್ಲಿ ಇದೆ. ಈಗೆಲ್ಲ ಐರನ್ ಬಾಕ್ಸ್ ಬೇರೆ ರೀತಿನೇ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ತರಕಾರಿ ಹಚ್ಚುವಂತಹ ಈಳಿಗೆ ಮಣೆ ಅವಾಗ ಒಂದು ರೀತಿ ಬೇರೆ ರೀತಿಯೇ ಇತ್ತು ಅಂತ ಹೇಳಿ, ಆಮೇಲೆ ಬೆಲ್ ಬಾಟಮ್ ಪ್ಯಾಂಟ್ ಬಗ್ಗೆನೂ ಇವರು ನೆನಪು ಮಾಡಿಕೊಂಡು ಮೆಸೇಜ್ ಮಾಡಿದ್ದಾರೆ. ಆಗಿನ ಕಾಲದ ಕುರ್ಚಿಗಳು ಇದೆಯಲ್ಲ, ಅದು ಸಹ ರೆಟ್ರೋ ವಸ್ತುಗಳು ಅಂತಲೂ ಹೇಳ್ತಾ ಇರೋದು ಆನಂದ ಕುಲಕರ್ಣಿ ಸುಲೇಪೇಟ ಇಲ್ಲಿಂದ. ಇನ್ನು ಶಾಂತಾಚಾರ ಬಡಿಗೇರ ಕೊಕ್ಕನೂರು ಇವರು ಸಹ ಮೆಸೇಜ್ ಮಾಡಿದ್ದಾರೆ. ಇವರಂತೂ ಸಾಕಷ್ಟು ಹಳೆಯ ವಸ್ತುಗಳನ್ನು ನೆನಪು ಮಾಡಿಕೊಂಡು ಮೆಸೇಜ್ ಮಾಡಿದ್ದಾರೆ. ಹಳೆಯ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಿರಬಹುದು, ಹಾಗೆಯೇ ಕೊಡಪಾನ, ಜೊತೆಗೆ ಟ್ರಾನ್ಸಿಸ್ಟರ್ ರೇಡಿಯೋ, ಆಡಿಯೋ ಕ್ಯಾಸೆಟ್ ಮತ್ತು ಕ್ಯಾಸೆಟ್ ಪ್ಲೇಯರ್ಸು, ಆಮೇಲೆ ಹಳೆಯ ಕಾಲದ ಶೈಲಿಯ ಕೈಗಡಿಯಾರ ಇರ್ಬೋದು, ಅಂದರೆ ಸರಳ ವಿನ್ಯಾಸದ ಸುಂದರ ನೆನಪನ್ನು ತರುತ್ತವೆ. ಇನ್ನು ಪೌಂಟನ್ ಪೆನ್ ಅಂತ ಹೇಳಿದರೆ ಇಂಕ್ ಹಾಕಿ ಬರಿತಾ ಇದ್ದಂಥ

ಬರೆದಂತಹ ಪೆನ್ಗಳು, ಪೋಸ್ಟ್ ಕಾರ್ಡ್, ಕೈ ಬರಹದ ಪತ್ರಗಳು ಸಹ ನಮಗೆ ರೆಟ್ರೋ ವಸ್ತುಗಳು ಅಂತಾನೆ ಹೇಳ್ತಾ ಇದ್ದಾರೆ. ಹಾಗೆ ಹಳೆಯ ಕಾಲದ ಗೋಡೆ ಗಡಿಯಾರ ಇರಬಹುದು, ಅದು ಮನೆಯ ಸೊಬಗನ್ನ ಎಷ್ಟು ಚೆನ್ನಾಗಿ ಹೆಚ್ಚಿಸ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಹಳೆಯ ಮರದ ಕುರ್ಚಿ ಮೇಜುಗಳನ್ನ ಇವರು ನೆನಪು ಮಾಡಿಕೊಂಡಿದ್ದಾರೆ. ಹಳೆಯ ಪುಸ್ತಕಗಳು, ದಿನಪತ್ರಿಕೆಗಳು ಇವೆಲ್ಲವೂ ಈಗ ರೆಟ್ರೋ ವಸ್ತುಗಳ ಆಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮೆಸೇಜ್ ಮಾಡಿದ್ದೀರಾ. ಹೀಗೆ ಅನೇಕರು ಸಂದೇಶ ಕಳಿಸಿದ್ದಾರೆ. ಒಂದು ಹಾಡಿನ ನಂತರ ನಿಮ್ಮ ಮೆಸೇಜ್ಗಳನ್ನು

ಆಹಾ, ಈ ಹಾಡಿನಲ್ಲಿ ಗೆಜ್ಜೆಯ ಶಬ್ದ ಎಷ್ಟು ಚೆಂದ ಇದೆ ಅಲ್ವಾ. ರೆಟ್ರೋ ವಸ್ತುಗಳ ಬಗ್ಗೆ ಮಾತಾಡ್ತಿದ್ದೀವಿ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ. ಹಲಸೂರು ರಾಜೇಶ್ ಅವರು ಹೇಳ್ತಾ ಇದ್ರೆ, ಈಗಲೂ ನಮ್ಮ ಮನೆಯಲ್ಲಿ ವಿ ಸಿ ಆರ್ ಇದೆ, ಇದು 1996 ತೆಗೆದುಕೊಂಡಿದ್ದು ಅಂತ ಹೇಳಿ. ಇನ್ನು ಅರ್ಪಿತಾ ಬೆಂಗಳೂರಿನಿಂದ ಸಂದೇಶ ಕಳಿಸಿದರೆ, ನಮ್ಮ ಅಜ್ಜಿ ಮನೆಯಲ್ಲಿ ರೆಟ್ರೋ ವಸ್ತುಗಳು ಅಂದಾಗ ಟ್ರಂಕ್ ಇದೆ, ಉಪ್ಪಿನಕಾಯಿ ಜಾಡಿ ಇದೆ, ಒನಕೆ, ಮರದ ಪೆಟ್ಟಿಗೆ ಇದೆ, ಜೊತೆಗೆ ಊಟದ ಅಂದರೆ ಊಟ ಮಾಡುವಂತಹ ಕಂಚಿನ ತಟ್ಟೆ ಸಹ ಇದೆ, ಗ್ಲಾಸ್ ಇದೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಇನ್ನು ಬೀದರ್ನಿಂದ ಸಂದೇಶ ಕಳಿಸಿದರೆ ಮುದ್ದ ಮಹೇಶ್ ಅವರು ಹೇಳ್ತಾ ಇದ್ರೆ, ನಮ್ಮ ಮನೆಯಲ್ಲಿ ರೆಟ್ರೋ ವಸ್ತುಗಳು ಅಂದಾಗ ಕ್ಯಾಮ್ರಾ ಇದೆ, ಮತ್ತೆ ಫೋಟೋನ ಕ್ಲಿಕ್ಕಿಸ್ತಾ ಇದ್ವಿ ಅದರಲ್ಲಿ, ಈಗೆಲ್ಲ ಮೊಬೈಲ್ ಇದೆ ಅಲ್ವಾ ಅಂತ ಹೇಳ್ತಾ ಇದ್ರೆ. ಹೀಗೆ ಅನೇಕರು ಮೆಸೇಜ್ ಮಾಡಿದ್ರಿ, ನಿಮ್ಮ ಸಂದೇಶಗಳನ್ನ ನಂತರ ಓದ್ತೇನೆ ಕೇಳಿದ್ರಿ. ಈಗ ಸಮಯ 6:40 ಇದೆ, ಪ್ರದೇಶ ಸಮಾಚಾರ ಇರುತ್ತೆ 7:02 ಮತ್ತೆ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ರೆಟ್ರೋ ವಸ್ತುಗಳ ಬಗ್ಗೆ ಮಾತಾಡ್ತಾ ಹಾಡುಗಳನ್ನ ಕೇಳ್ತಾ ಸಾಗಣ. ಟ್ಯೂನ್ ಮಾಡಿಯೇ ಇರಿ, ಇದು 102.9 FM.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ಬಲಿಷ್ಠ ರಾಜ್ಯ ನಿರ್ಮಾಣಕ್ಕೆ ಬದ್ಧ, ದೃಢ ಕರ್ನಾಟಕದ ಸಂಕಲ್ಪ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ. ವಿವಿಧ ಕಾರ್ಯಕ್ರಮಗಳ ಅನಾವರಣ. ಪ್ರತಿ ಜಿಲ್ಲೆಯಲ್ಲಿ 50,000 ನಿವೇಶನ ಹಂಚಿಕೆ ಉದ್ದೇಶ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪ್ರಸ್ತುತ ಸಾಲಿನ ಪದ್ಮ ಪ್ರಶಸ್ತಿ ಪುರಸ್ಕೃತರಿಗೆ ರಾಜ್ಯಪಾಲರಿಂದ ಅಭಿನಂದನೆ, ಸನ್ಮಾನ. ಸಮರ್ಪಕ ಆಡಳಿತ ನೀಡುವಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ಆರೋಪ. 180 ಕಿಲೋಮೀಟರ್ ಪಾದಯಾತ್ರೆ ಬಳ್ಳಾರಿಯಲ್ಲಿ ಮುಕ್ತಾಯ. ವಾರ್ತೆಗಳ ವಿವರ: ಆರೋಗ್ಯ, ಶಿಕ್ಷಣ, ಜಲಭದ್ರತೆ, ಸಾಮಾಜಿಕ ನ್ಯಾಯ, ಬಂಡವಾಳ ಹೂಡಿಕೆ, ಉದ್ಯೋಗಕ್ಕೆ ಆದ್ಯತೆ ನೀಡುವ ಮೂಲಕ ಬಲಿಷ್ಠ ರಾಜ್ಯ ನಿರ್ಮಾಣಕ್ಕೆ ನವ ಸಂಕಲ್ಪ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು 100 ದಿನಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಇಂದು ನಡೆದ ದೃಢ ಕರ್ನಾಟಕದ ಸಂಕಲ್ಪ ಶತಕದ ಪಥ ಪ್ರಗತಿಯ ರಥ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮನೆರಹಿತ ಪರಿಶಿಷ್ಟರಿಗೆ ಉಚಿತ ಮನೆ ಮತ್ತು ನಿವೇಶನ, ಗ್ರಾಮೀಣ ಭಾಗದಲ್ಲಿ ನಿವೇಶನ ರಹಿತರಿಗೆ 5 ಲಕ್ಷ ನಿವೇಶನ ಹಂಚಿಕೆ ವಿತರಣೆ ಮಾಡಲಾಗುವುದು, ರಸ್ತೆ ಬದಿಯಲ್ಲಿ ತೇಗದ ಸಸಿ ನೆಟ್ಟು ಅದನ್ನು ಕಾಪಾಡುವ ಜವಾಬ್ದಾರಿಯನ್ನು ರೈತರಿಗೆ ನೀಡಿ ಅದು ಬೆಳೆದು ಕಟಾವಿಗೆ ಬಂದಾಗ ಅದರ ಬೆಲೆಯಲ್ಲಿ 70% ಹಣವನ್ನು ರೈತರಿಗೆ ನೀಡಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಗ್ರಾಮೀಣ ಯುವಕರ ಪ್ರತಿಭೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ 10,000 ಸಂಘಗಳನ್ನು ಸ್ಥಾಪಿಸಲಾಗುತ್ತಿದ್ದು ವಾರ್ಷಿಕ 10 ಲಕ್ಷ ರೂಪಾಯಿ ಅನುದಾನ ನೀಡಲಾಗುವುದು. ಇಂದಿನಿಂದ ಆಫ್ಲೈನ್ ಅರ್ಜಿ ಲಭ್ಯವಾಗಲಿದ್ದು ಕನಿಷ್ಠ 25 ಲಕ್ಷ ಸದಸ್ಯರು ನೋಂದಣಿಯಾಗುವ ನಿರೀಕ್ಷೆ ಇದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ 1,000 ಸರ್ಕಾರಿ ಶಾಲೆಗಳನ್ನು ಕೆಪಿಎಸ್ ಶಾಲೆಗಳನ್ನಾಗಿ ಸಿಎಸ್ಆರ್ ನಿಧಿಯಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ಈ ವರ್ಷ ವಿಶ್ವಬ್ಯಾಂಕ್ ನೆರವಿನೊಂದಿಗೆ ರಾಜ್ಯದಲ್ಲಿ 1,000 ಶಾಲೆ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕೈಗಾರಿಕಾ ಪ್ರಗತಿ ಸಾಧಿಸಲು ಹಿಂದುಳಿದ ತಾಲೂಕುಗಳಲ್ಲಿ ಹೂಡಿಕೆಗೆ ವೇಗವರ್ಧನ ಪ್ಯಾಕೇಜ್ ನೀಡಲಾಗುವುದು. ಆಧುನಿಕ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಮುಂದಿನ ಪೀಳಿಗೆಯನ್ನು ತಯಾರು ಮಾಡಲು ಭಾರತದಲ್ಲಿ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆ, ಜೊತೆಗೆ 6ನೇ ತರಗತಿಯಿಂದ ಮಕ್ಕಳಿಗೆ ಎಐ ಶಿಕ್ಷಣ ನೀಡಲು ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು.
1: 72,000 ಉದ್ಯೋಗಗಳನ್ನು ತುಂಬುವಂತಹ ಕೆಲಸವನ್ನ ಈಗಾಗಲೇ ಶಾಲೆ ಪ್ರಾರಂಭ ಮಾಡಿದ್ದೇವೆ. ಇದಲ್ಲದೆ ಬೆಂಗಳೂರು ನಗರದಲ್ಲಿ ಬರೀ ರೌಡಿಗಳನ್ನ ನಿಗ್ರಹವನ್ನು ಮಾಡಲಿಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ನೇತೃತ್ವದಲ್ಲಿ ಈಗಾಗಲೇ ಚರ್ಚೆ ಮಾಡಿ ಜೀರೋ ಟಾಲರೆನ್ಸ್ ಎ ಫಿಯರ್ ಫ್ರೀ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ ಇವತ್ತು ನಾವು ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ. ಮುಂದೆ ಕೂಡ ಕಾರ್ಪೊರೇಷನ್ ಯಾವ ರೀತಿ ಇಲ್ಲಿ 5 ಭಾಗವನ್ನು ಮಾಡಿದ್ರು, ಹಂಗೆ ಬೆಂಗಳೂರು ನಗರವನ್ನು ಕೂಡ 5 ಭಾಗವನ್ನು ಮಾಡಿ ಅವ್ರಿಗೆ ಇನ್ನೂ ಹೆಚ್ಚು ಸಿಬ್ಬಂದಿಯನ್ನು ಕೊಟ್ಟು ಇದಕ್ಕೆ ಒಂದು ಹೊಸ ರೂಪವನ್ನ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ.
0: ಕಲಬುರಗಿ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ಮತ್ತು ಮೈಸೂರಿನಲ್ಲಿ 5 ಜಾಗತಿಕ ತಂತ್ರಜ್ಞಾನ ಕೇಂದ್ರ ಸ್ಥಾಪನೆ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕರ್ನಾಟಕದ ಆರ್ಥಿಕತೆಯನ್ನು 2032ರ ವೇಳೆಗೆ 1 ಟ್ರಿಲಿಯನ್ಗೆ ತಲುಪುವ ಗುರಿಯನ್ನು ಹೊಂದಲಾಗಿದೆ. 5%ಕ್ಕಿಂತ ಕಡಿಮೆ ಅಪೌಷ್ಟಿಕತೆ, ಮಕ್ಕಳು ಶಾಲೆ ತೊರೆಯುವಿಕೆ ಮತ್ತು ಬಡತನವನ್ನು ಶೂನ್ಯಕ್ಕೆ ಇಳಿಸುವ ಮಹಾಸಂಕಲ್ಪಗಳನ್ನು ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆ ಸೇರಿದಂತೆ ರಾಜ್ಯದ ಜಲಭದ್ರತೆಗೆ ಎಲ್ಲಾ ಕ್ರಮ ಕೈಗೊಳ್ಳಲಾಗುವುದು. ಮುಂದಿನ ದಿನಗಳಲ್ಲಿ ಲಾಲ್ಬಾಗ್ ಮಾದರಿಯ 5 ಉದ್ಯಾನಗಳನ್ನು ನಿರ್ಮಿಸುವ ಗುರಿಯನ್ನು ಹೊಂದಲಾಗಿದೆ. ಅರಣ್ಯ ಇಲಾಖೆಯ ಜಾಗದಲ್ಲಿ ಈ ಯೋಜನೆ ಮಾಡಲು ಸರ್ಕಾರ ಮುಂದಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಂದಾಯ ಖಾತೆ ಹೊಂದಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕೇಂದ್ರದ ಮಾರ್ಗಸೂಚಿಗಳ ಅನ್ವಯ 101 ತಾಲೂಕುಗಳನ್ನು ಬರ ಪೀಡಿತ ಎಂದು ಘೋಷಣೆ ಮಾಡಲಾಗಿದೆ. ಇನ್ನು 100ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಅಧ್ಯಯನ ನಡೆಯುತ್ತಿದ್ದು ಇದನ್ನು ಹಂತ ಹಂತವಾಗಿ ಬರ ಪೀಡಿತ ಎಂದು ಘೋಷಣೆ ಮಾಡಿ ಸದ್ಯದಲ್ಲೇ ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರಕ್ಕಾಗಿ ಮನವಿಯನ್ನು ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ 50,000 ನಿವೇಶನಗಳನ್ನು ಹಂಚಿಕೆ ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ. ರಾಜ್ಯಾದ್ಯಂತ ಮೊದಲ ಹಂತದಲ್ಲಿ 5 ಲಕ್ಷ ನಿವೇಶನಗಳನ್ನು ಮುಂದಿನ 2 ತಿಂಗಳಲ್ಲಿ ಕೊಡುವ ಗುರಿಯನ್ನು ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ರೈತ ಚೈತನ್ಯ ಯೋಜನೆಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಗ್ರಾಮೀಣ ಭಾಗದ ವಸತಿ ರಹಿತರಿಗೆ 5 ಲಕ್ಷ ನಿವೇಶನಗಳ ಹಕ್ಕುಪತ್ರ ವಿತರಿಸುವ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಸಹಿ ಹಾಕುವ ಮೂಲಕ ಚಾಲನೆ ನೀಡಲಾಯಿತು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, 100 ದಿನಗಳು ಒಂದು ಸಂಭ್ರಮಾಚರಣೆಯಲ್ಲ. ಈ ದಿನಗಳಲ್ಲಿ ಸರ್ಕಾರ ತೆಗೆದುಕೊಂಡ ನೀತಿ ನಿರ್ಧಾರಗಳನ್ನು ಜನರ ಮುಂದೆ ಇಡುವಂತಹ ಒಂದು ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಪ್ರದೇಶ ಸಮಾಚಾರವನ್ನ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಸ್ತುತ ಸಾಲಿನ ಪದ್ಮ ಪ್ರಶಸ್ತಿ ಪುರಸ್ಕೃತರನ್ನು ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಲೋಕಭವನದಲ್ಲಿಂದು ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗಣ್ಯರ ಸೇವೆ ಮತ್ತು ಸಾಧನೆಗಳು ಸಮಾಜಕ್ಕೆ ಹಾಗೂ ಮುಂದಿನ ಪೀಳಿಗೆಗೆ ಸದಾ ಪ್ರೇರಣೆಯಾಗಿದೆ ಎಂದು ಹೇಳಿದ್ದಾರೆ. 2026 ಸಾಲಿನಲ್ಲಿ ರಾಜ್ಯದಿಂದ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾದಂಥ ಶತಾವಧಾನಿ ಡಾ ಆರ್ ಗಣೇಶ್ ಮತ್ತು ಪದ್ಮಶ್ರೀ ಪುರಸ್ಕೃತರಾದಂಥ ಅಂಕೇಗೌಡ ಎಂ, ಡಾ ಎಸ್ಜಿ ಸುಶೀಲಮ್ಮ, ಡಾ ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ, ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಡಾ ಸುರೇಶ್ ಹನಕವಾಡಿ ಮತ್ತು ದಿವಂಗತ ಟಿಟಿ ಜಗನ್ನಾಥ್ ಅವರ ಪರವಾಗಿ ಪತ್ನಿ ಲತಾ ಜಗನ್ನಾಥ್ ಅವರುಗಳನ್ನು ರಾಜ್ಯಪಾಲರು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ವಿಧಾನಸಭಾಧ್ಯಕ್ಷರಾದಂತಹ ಜಿಎಸ್ ಪಾಟೀಲ್, ವಿಧಾನ ಪರಿಷತ್ತಿನ ಸಭಾಪತಿಗಳಾದಂತಹ ಸಲೀಂ ಅಹಮದ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರ ಸಮರ್ಪಕ ಆಡಳಿತ ನೀಡುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿ ಭಾರತೀಯ ಜನತಾ ಪಾರ್ಟಿ ಕೈಗೊಂಡಿದ್ದಂತಹ ಪಾದಯಾತ್ರೆ ಬಳ್ಳಾರಿಯಲ್ಲಿಂದು ಸಮಾರೋಪಗೊಂಡಿತು. ಬರಗಾಲ ನಿರ್ವಹಣೆಯಲ್ಲಿನ ವಿಫಲತೆ ಒಳಗೊಂಡಂತೆ ವಿವಿಧ ವಿಚಾರಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ ಇದೇ ತಿಂಗಳ 1 ರಾಯಚೂರು ಜಿಲ್ಲೆಯ ಲಿಂಗಸುಗೂರಿನಿಂದ ಆರಂಭಿಸಿದಂತಹ 180 ಕಿಲೋಮೀಟರ್ ಪಾದಯಾತ್ರೆ ಇಂದು ಬಳ್ಳಾರಿಯಲ್ಲಿ ಮುಕ್ತಾಯಗೊಂಡಿತು. ಸಮಾರೋಪ ಸಮಾರಂಭದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಸದಾನಂದಗೌಡ, ರಾಜ್ಯ ಉಸ್ತುವಾರಿ ರಾಧಾಮೋಹನ್, ಬಿಜೆಪಿ ರಾಜ್ಯ ಅಧ್ಯಕ್ಷರಾದಂತಹ ವಿಜಯೇಂದ್ರ, ರಾಜ್ಯದ ಪ್ರತಿಪಕ್ಷದ ನಾಯಕರಾದ ಆರ್ ಅಶೋಕ, ಛಲವಾದಿ ನಾರಾಯಣಸ್ವಾಮಿ, ಹಾಲಿ ಹಾಗೂ ಮಾಜಿ ಸಂಸದರು, ಶಾಸಕರು, ಪಕ್ಷದ ಮುಖಂಡರು ಪಾಲ್ಗೊಂಡಿದ್ದರು. ಸಮಾವೇಶದಲ್ಲಿ ಮಾತನಾಡಿದ ಮುಖಂಡರು, ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಜನಪರ ಆಡಳಿತವನ್ನು ನೀಡುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದರು. ವಿಜಯಪುರ ನಗರದಲ್ಲಿ 13 ನಡೆಯಲಿರುವಂತಹ ವೃಕ್ಷಥಾನ ಹೆರಿಟೇಜ್ ರನ್ ಬೃಹತ್ ಜಾಗೃತಿ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಓಟಗಾರರೆಲ್ಲ ಈಗಾಗಲೇ ನೋಂದಾಯಿಸಿ ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕು ಎಂದು ವಿಜಯಪುರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ರಿಷಿ ಆನಂದ್ ಮನವಿ ಮಾಡಿದ್ದಾರೆ. ಕಳೆದ ಆವೃತ್ತಿಯಲ್ಲಿ ಜಿಲ್ಲಾಡಳಿತದ ಸತತ ಸಭೆಗಳಿಂದಾಗಿ 23,000 ಸ್ಪರ್ಧೆಗಳು ಭಾಗಿಯಾಗಿದ್ದರು. ಈ ಬಾರಿಯ ನೋಂದಾಯಿತ ಓಟಗಾರರ ಸಂಖ್ಯೆಯನ್ನು 30,000 ಏರಿಸುವಂತಹ ಗುರಿಯನ್ನು ಹೊಂದಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಗರ್ಭಿಣಿಯರು ಮತ್ತು ಬಾಣಂತಿಯರು ತಮ್ಮ ದೈನಂದಿನ ಆಹಾರದಲ್ಲಿ ಅಗತ್ಯ ಪೌಷ್ಟಿಕಾಂಶಗಳು ಇರುವಂತೆ ನೋಡಿಕೊಳ್ಳಬೇಕು ಎಂದು ಗದಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಧಾನ ಹಿರಿಯ ದಿವಾಣಿ ನ್ಯಾಯಾಧೀಶರಾದಂಥ ನ್ಯಾಯಮೂರ್ತಿ ಸಿಎಸ್ ಶಿವನಗೌಡರ ಹೇಳಿದ್ದಾರೆ. ಗದಗ ಜಿಲ್ಲಾ ಆಡಳಿತದ ವತಿಯಿಂದ ಏರ್ಪಡಿಸಲಾಗಿದ್ದಂತಹ ಪೋಷಣ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮಕ್ಕಳ ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಪೌಷ್ಟಿಕ ಆಹಾರ ಅತ್ಯಂತ ಪ್ರಮುಖವಾಗಿದೆ ಎಂದು ತಿಳಿಸಿದ್ದಾರೆ. ಭಾರತದ ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ಕರಡು ಮತದಾರರ ಪಟ್ಟಿಯಿಂದ ಹೊರಗುಳಿದ 7,086 ಮತದಾರರಿಗೆ ನೋಟಿಸ್ ಜಾರಿಗೊಳಿಸಲಾಗಿದ್ದು ವಿಚಾರಣೆಗಳು ಪ್ರಗತಿಯಲ್ಲಿವೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಗಂಗಾಧರ ಸ್ವಾಮಿ ಜಿಎಂ ತಿಳಿಸಿದ್ದಾರೆ.

0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಂತರ ಆಗಸ್ಟ್ 24ರಂದು ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಕರಡು ಪಟ್ಟಿಯ ಅನ್ವಯ ಒಟ್ಟು 12,98,219 ಮತದಾರರು ಇದ್ದಾರೆ ಎಂದು ಅವರು ಹೇಳಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತೆ ಇಲಾಖೆಗಳಿಂದ ಅನುಮತಿ ಪಡೆಯುವುದು ಕಡ್ಡಾಯವಾಗಿದ್ದು, ಸರ್ಕಾರದ ಸೂಚನೆಯಂತೆ ಡಿಜೆ ಬಳಸಲು ಯಾವುದೇ ಕಾರಣಕ್ಕೂ ಅನುಮತಿ ಇಲ್ಲ ಎಂದು ಪೊಲೀಸ್ ಉಪವರಿಷ್ಠಾಧಿಕಾರಿ ಪಾಂಡುರಂಗ ಸ್ಪಷ್ಟಪಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಣೇಶ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ಶಾಂತಿಯುತ ಮತ್ತು ಪರಿಸರ ಸ್ನೇಹಿ ಆಚರಣೆಗೆ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು, ಪಿಒಪಿ ಗಣೇಶ ಮೂರ್ತಿ ಸ್ಥಾಪನೆಗೆ ಮತ್ತು ಡಿಜೆ ಬಳಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಲಿಷ್ಠ ರಾಜ್ಯ ನಿರ್ಮಾಣಕ್ಕೆ ಬದ್ಧ, ದೃಢ ಕರ್ನಾಟಕದ ಸಂಕಲ್ಪ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ, ವಿವಿಧ ಕಾರ್ಯಕ್ರಮಗಳ ಅನಾವರಣ. ಪ್ರತಿ ಜಿಲ್ಲೆಯಲ್ಲಿ 50,000 ನಿವೇಶನ ಹಂಚಿಕೆ ಉದ್ದೇಶ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪ್ರಸ್ತುತ ಸಾಲಿನ ಪದ್ಮ ಪ್ರಶಸ್ತಿ ಪುರಸ್ಕೃತರಿಗೆ ರಾಜ್ಯಪಾಲರಿಂದ ಅಭಿನಂದನೆ ಸನ್ಮಾನ. ಸಮರ್ಪಕ ಆಡಳಿತ ನೀಡುವಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ಆರೋಪ. 180 ಕಿಲೋಮೀಟರ್ ಪಾದಯಾತ್ರೆ ಬಳ್ಳಾರಿಯಲ್ಲಿ ಮುಕ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇದು 102.9 FM, ಸಮಯ 6:50.
2: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 1,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
3: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
1: ಕೆಳಗ್ರೆ ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ರೆಟ್ರೋ ವಸ್ತುಗಳು, 70-80ರ ದಶಕದ ಹಳೆಯ ಕಾಲದ ವಸ್ತುಗಳನ್ನು ನೆನಪು ಮಾಡಿಕೊಳ್ತಾ ಇದ್ವಿ. ಈಗ ಒಂದು ಹಾಡನ್ನು ಕೇಳಿ. 5:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಇರುತ್ತೆ. ನಂತರ 7:02 ಮತ್ತೆ ನಮ್ಮ ಮಾತುಕತೆ ಮುಂದುವರಿಯುತ್ತೆ.

0: ಓ ಕರ್ನಾಟಕ ಹೃದಯ ಶಿವ
1: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಚ್ಎಸ್ ದೊರೆಸ್ವಾಮಿ ಸ್ವಾತಂತ್ರ್ಯ ಹೋರಾಟಗಾರ, ಬೆಂಗಳೂರಿನ ಮೇಯರ್ ಆಗಿದ್ದವರು. ಅವರು ಪತ್ರಿಕೆಗಳಲ್ಲೂ ಕೆಲಸ ಮಾಡಿದರು. ರೈತರ ಜಾಗೃತಿ, ಕಾರ್ಮಿಕ ಚಳುವಳಿ, ಸಾಮಾಜಿಕ ನ್ಯಾಯ, ಹೀಗೆ ಸ್ವಾತಂತ್ರ್ಯ ಬಂದ ಮೇಲೂ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಸದಾ ನಿರತರಾಗಿದ್ದರು. ಎಲ್ಲರಿಗೂ ಸ್ಫೂರ್ತಿಯಾಗಿದ್ದರು ಶತಾಯುಷಿ ಸ್ವಾತಂತ್ರ್ಯ ಹೋರಾಟಗಾರರು ಎಚ್ಎಸ್ ದೊರೆಸ್ವಾಮಿಗಳು. ಅವರ ಮಾತುಗಳನ್ನು ಆಲಿಸೋಣ.
2: ನಮಗೆ ಸ್ವಾತಂತ್ರ್ಯ ಬಂತು, ನಮ್ಮಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿದ್ದಾಯಿತು, ದೇಶದಲ್ಲಿ ಎಲ್ಲ ಕಡೆಯೂ ವಿಜೃಂಭಣೆಯಿಂದ ಸ್ವಾತಂತ್ರ್ಯ ಉತ್ಸವವನ್ನು ಆಚರಿಸಿದರೂ ಕೂಡ ಮೈಸೂರು ಸಂಸ್ಥಾನದಲ್ಲಿ ರಾಜರು ತಾವು ಪ್ರತ್ಯೇಕವಾಗಿ ಉಳಿದದ್ರಿಂದ ಅವರು ಆ ಉತ್ಸವದಲ್ಲಿ ಭಾಗವಹಿಸಲಿಲ್ಲ, ಅಥವಾ ಅವರು ಪ್ರಜೆಗಳಿಗೆ ಏನನ್ನೂ ಏರ್ಪಾಡು ಮಾಡಲಿಲ್ಲ. ಆಮೇಲೆ ಕಾಂಗ್ರೆಸ್ಸಲ್ಲಿ ಒಂದು ತೀರ್ಮಾನವನ್ನು ತಗೊಂಡು ನಾವು ಈ ದೇಶ, ಇಡೀ ಭಾರತದ ಮೈಸೂರು ಪ್ರಾಂತ ಭಾರತದ ಒಂದು ಅವಿಭಾಜ್ಯ ಅಂಗ ಆಗಬೇಕು, ಆದ್ದರಿಂದ ನಾವು ಅಲ್ಲಿ ಹೋಗಬೇಕು, ಅದಕ್ಕಾಗಿ ಮಹಾರಾಜರು ಅದಕ್ಕೆ ಅವಕಾಶ ಮಾಡಿಕೊಡಬೇಕು, ಆದ್ದರಿಂದ ನಾವು ಮಹಾರಾಜರ ವಿರುದ್ಧವಾಗಿ ಒಂದು ಮೈಸೂರು ಚಲೋ ಚಳುವಳಿಯನ್ನು ಮಾಡಿ ಮಹಾರಾಜರು ಈ ಆಕ್ಸೆಷನ್ಗೆ, ಈ ಗಣರಾಜ್ಯದ ಜೊತೆಗೆ ಸೇರಿಕೊಳ್ಳೋದಕ್ಕೆ ಅವರು ಅನುಮತಿ ಕೊಡಬೇಕು ಅಂತ ಹೇಳಿ ಒಂದು ಹೋರಾಟವನ್ನು 1947 ಮಾಡಿದ್ವಿ. ಆ 1947 ಹೋರಾಟ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಒಂದು ಪತ್ರಿಕೆಯನ್ನು ನಡೆಸ್ತಾ ಇದ್ದೆ, ಪೌರವಾಣಿ ಅಂತ ಹೇಳಿ ಒಂದು ಪತ್ರಿಕೆ ನಡೆಸ್ತಾ ಇದ್ದೆ. ಆ ಪೌರವಾಣಿ ಪತ್ರಿಕೆಯಲ್ಲಿ 3 ಕಾಸಿನ ಪತ್ರಿಕೆ, ಆದರೆ ಬಹಳ ಪ್ರಭಾವಯುತವಾದಂಥ ಪತ್ರಿಕೆ. ಆ ಪತ್ರಿಕೆಯನ್ನು ಉಪಯೋಗಿಸ್ಕೊಂಡು ನಾವು ಬರೆಯೋದಕ್ಕೆ ಆರಂಭ ಮಾಡಿದ್ರು. ಚಳುವಳಿ ಇನ್ನು 15 ದಿವಸ ಇದೆ ಎನ್ನುವಾಗ ಅದನ್ನು ಪತ್ರಿಕೆಯಲ್ಲಿ ನಾವು ಲೇಖನಗಳನ್ನು ಬರೆಸೋದಕ್ಕೆ ಆರಂಭ ಮಾಡಿದ್ವಿ. ಟಿ ಟಿ ಶರ್ಮರು ವಿಶ್ವ ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿದ್ದಾರಲ್ಲ, ಅವರು ನಮ್ಮ ಪತ್ರಿಕೆಗೆ 10 ಲೇಖನಗಳನ್ನು ಬರೆದುಕೊಟ್ರು. ಆ 10 ಲೇಖನಗಳನ್ನು ನಾವು ದಿನ ಒಂದೊಂದು ಹಾಕೋಕ್ಕೆ ಆರಂಭ ಮಾಡಿದ್ವು. 8ನೇ ದಿವಸದ ಪತ್ರಿಕೆ, 9ನೇ ದಿವಸದ ಪತ್ರಿಕೆ, 10ನೇ ದಿವಸದ ಪತ್ರಿಕೆಯಲ್ಲಿ ಇದು ಹಾಕೇ ಬಿಟ್ಟವು ಲೇಖನಗಳನ್ನು, ಅವ್ರನ್ನ ಕೇಳದೇ ಹಾಕಿದ್ವಿ. 10ನೇ ದಿವಸ ಅವರು ಪತ್ರಿಕೆಯನ್ನು ಮುಟ್ಗೋಲು ಹಾಕ್ಕೊಂಡ್ರು, ಇನ್ನು ಈ ಊರಲ್ಲಿದ್ದರೆ ಅರೆಸ್ಟ್ ಮಾಡ್ತಾರೆ, ಇದ್ರ ಬದಲು ಪತ್ರಿಕೆಯನ್ನು ಹೊರಗಡೆಯಿಂದ ಎಲ್ಲಾದರೂ ನಡೆಸಿ ಈ ಚಳವಳಿಗೆ ಅದಕ್ಕೆ ಅನುಕೂಲವಾಗುವ ಹಾಗೆ ನಾವು ಯಾಕೆ ಮಾಡಬಾರದು ಅಂತ ವಿಚಾರ ಬಂದು, ನಾನು ಒಬ್ಬ ಶ್ರೀಧರ ಮೂರ್ತಿ ಅಂತ ನನ್ನ ಸ್ನೇಹಿತರು ಇಬ್ಬರು ಕೂಡಿಕೊಂಡು ನಾವು ಇಲ್ಲಿಂದ ಹಿಂದೂಪುರಕ್ಕೆ ಹೋದ್ವಿ. ಹಿಂದೂಪುರದಲ್ಲಿ ಅದು ಕಾಂಪೋಸೈಟ್ ಮದ್ರಾಸ್ನಲ್ಲಿ ಇತ್ತದು, ಅದು ಸ್ವತಂತ್ರವಾಗಿತ್ತು, ಆದ್ದರಿಂದ ಸ್ವತಂತ್ರವಾದ ರಾಜ್ಯಕ್ಕೆ ಹೋಗಿಬಿಟ್ಟು ಅಲ್ಲಿಂದ ಕನ್ನಡ ಪತ್ರಿಕೆಯನ್ನು ನಡೆಸೋದು ಅಂತ ವಿಚಾರ ಮಾಡಿ ನಾವು ಹಿಂದೂಪುರಕ್ಕೆ ಹೋಗಿ ಅಲ್ಲಿಂದ ಪತ್ರಿಕೆಯನ್ನು ನಡೆಸಿದ್ವಿ. 38 ದಿವಸ ಈ ಸ್ವಾತಂತ್ರ್ಯ ಚಳುವಳಿ ನಡೀತಕ್ಕಂಥ ಕೊನೆಯ ಚಳುವಳಿ ನಡೀತಾ ಇದ್ದಾಗ ಮೈಸೂರು ಚಳುವಳಿ 38 ದಿವಸಗಳ ಕಾಲ ಪತ್ರಿಕೆಯನ್ನು ನಾವು ಹಿಂದೂಪುರದಿಂದ ನಡೆಸಿದ್ವು. ದಿನ ಒಬ್ಬ ಸತ್ಯಾಗ್ರಹ ಕೈಯಲ್ಲಿ ಬೆಂಗಳೂರಿಗೆ ಪತ್ರಿಕೆಯನ್ನು ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಆ ಪತ್ರಿಕೆ 3 ಕಾಸಿನ ಪತ್ರಿಕೆ, ಇಲ್ಲಿ 8 ಆಣೆಗೆ ಮಾರಾಟ ಮಾಡ್ತಾ ಇದ್ರು ಹುಡುಗರು ಅಂತ ಕೂಡ ನಾವು ಕೇಳಿದ್ವಿ. ಅಂದರೆ ಪತ್ರಿಕೆ ಅಷ್ಟು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತು, ಈ ಸತ್ಯಾಗ್ರಹದ ಸುದ್ದಿಗಳನ್ನೆಲ್ಲ ಅವ್ರು ಕೊಟ್ಟರು. ಹೀಗಾಗಿ ಪತ್ರಿಕೆ ತುಂಬ ಒಳ್ಳೆಯ ಕೆಲಸವನ್ನು ಈ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ

0: ಮಾಡಿದ್ದು. ಈ ಸ್ವಾತಂತ್ರ್ಯದ ರುಚಿ ಎಲ್ಲರಿಗೂ ಸಿಗುವಂತಾಗಬೇಕು, ಇದರ ಫಲ ಪ್ರತಿಯೊಬ್ಬರಿಗೂ ಸಿಗಬೇಕು, ಕೊನೆ ಮನುಷ್ಯನಿಗೂ ಸಿಗಬೇಕು ಅಂತಕ್ಕದ್ದು ಗಾಂಧಿಯವರದು. ಆದ್ದರಿಂದ ನಾವು ಒಂದು ಅಂದ್ಕೊಂಡಿದ್ವು, ಕನಸು ಅಂದ್ಕೊಂಡಿದ್ವು, ಈ ಸ್ವಾತಂತ್ರ್ಯ ಬಂದ ತಕ್ಷಣ ಬಡತನ ನಿವಾರಣೆಗೆ ಪೂರ್ಣವಾದ ಸರ್ಕಾರ ಗಮನ ಕೊಡುತ್ತೆ, ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಈ ಸ್ವಾತಂತ್ರ್ಯ ಬಂದಿರೋದು ಕೇವಲ ಹಿಡಿ ಮಂದಿಗೋಸ್ಕರ ಅಲ್ಲ, ಅಥವಾ ರಾಜಕೀಯ ಮಾಡತಕ್ಕಂಥವರು ಅಧಿಕಾರಕ್ಕೆ ಕೂಡಿಸೋಕ್ಕಲ್ಲ, ಕರಿಯರ್ ಬಿಳಿಯರನ್ನ ಕಳಿಸಿ ಕರಿಯರ್ನ ಅಧಿಕಾರದಲ್ಲಿ ಕೂಡಿಸೋದಲ್ಲ. ಈ ಸ್ವಾತಂತ್ರ್ಯದ ಫಲ ದೇಶದ ಕೊನೆಯ ಮನುಷ್ಯನಿಗೂ ದೊರಕಬೇಕು, ಬಡತನ ನಿವಾರಣೆ ಆಗಬೇಕು, ವಿದ್ಯಾಭ್ಯಾಸ ಎಲ್ಲರಿಗೂ ಸಿಗಬೇಕು, ಕೈ ತುಂಬ ಕೆಲಸ ಎಲ್ರಿಗೂ ಸಿಗಬೇಕು, ಈ ಗುರಿ ಇಟ್ಕೊಂಡು ನಾವು ಸ್ವಾತಂತ್ರ್ಯ ಬೇಕು ಅಂತ ಹೇಳಿದ್ವಿ.
1: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ನೀವು ಈ ದಿನ ಕೇಳಿದ್ದು ಸ್ವಾತಂತ್ರ್ಯ ಹೋರಾಟಗಾರ ಎಚ್ಎಸ್ ದೊರೆಸ್ವಾಮಿ ಅವರ ಮಾತುಗಳನ್ನು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಉಪರಾಷ್ಟ್ರಪತಿ ಭವನದಲ್ಲಿ ಸಮಾಜ ಸೇವಕ ಇಸ್ಮಾಯಿಲಿ ಸಮುದಾಯದ 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಆಗಾಖಾನ್ ಅವರನ್ನು ಭೇಟಿ ಮಾಡಿದರು. ಆಗಾಖಾನ್ ಅಭಿವೃದ್ಧಿ ಜಾಲದ ನೀರು ಮತ್ತು ನೈರ್ಮಲ್ಯ, ಮಹಿಳಾ ಸ್ವಸಹಾಯ ಸಂಘ, ಶಿಕ್ಷಣ, ಕ್ರೀಡೆ ಮತ್ತು ಸಮುದಾಯ ಅಭಿವೃದ್ಧಿಗಳ ಕ್ಷೇತ್ರಗಳ ಕೊಡುಗೆ ಕುರಿತು ಇಬ್ಬರು ಚರ್ಚೆ ನಡೆಸಿದರು. ಹೊಸ ಮತ್ತು ನವೀಕರಿಸಬಹುದಾದಂತಹ ಇಂಧನ ರಾಜ್ಯ ಸಚಿವ ಶ್ರೀಪಾದ ಎಸ್ಒ ನಾಯಕ್ ಅವರು ಇಂದು ದೂರದ ಪ್ರದೇಶಗಳು ಮತ್ತು ಪರಿಸರ ದುರ್ಬಲ ಸ್ಥಳಗಳಿಗೆ ಸ್ಥಿತಿಸ್ಥಾಪಕ ವಿದ್ಯುತ್ ಪರ್ಯಾಯವನ್ನು ಒದಗಿಸಲು ಸಣ್ಣ ಜಲವಿದ್ಯುತ್ ಯೋಜನೆಗಳ ಮಹತ್ವವನ್ನು ಒತ್ತಿ ಹೇಳಿದರು. ಭಾರತೀಯ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ಆಸ್ಟ್ರೇಲಿಯಾದ ಫ್ಲೀಟ್ ಕಮಾಂಡರ್ ರಿಯರ್ ಅಡ್ಮಿರಲ್ ಅನಿತಾ ವಿಲಿಯಮ್ಸ್ ಅವರನ್ನ ಸಿಡ್ನಿಯಲ್ಲಿ ಭೇಟಿಯಾಗಿ ಎರಡು ನೌಕಾಪಡೆಗಳ ನಡುವಿನ ಸಹಕಾರ ಮತ್ತು ಪರಸ್ಪರ ಕಾರ್ಯಸಾಧ್ಯತೆಯನ್ನು ಬಲಪಡಿಸುವ ಮಾರ್ಗಗಳನ್ನು ಚರ್ಚಿಸಿದ್ದಾರೆ ಎಂದು ಭಾರತೀಯ ನೌಕಾಪಡೆ ತಿಳಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 270 ಸದಸ್ಯರ ಸಂಪೂರ್ಣ ರಾಜ್ಯ ಕಾರ್ಯಕಾರಿ ಸಮಿತಿಯನ್ನು ಪ್ರಕಟಿಸಿದೆ. ರಾಜ್ಯಾಧ್ಯಕ್ಷ ಸಮೀಕ್ ಭಟ್ಟಾಚಾರ್ಯ ಅವರ ಸೂಚನೆಯಂತೆ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದು ತಮ್ಲುಕ್ ಸಂಘಟನೆಯ ಜಿಲ್ಲೆಯ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಕೆನಡಾದ ನೂತನ ಕಾನ್ಸುಲ್ ಜನರಲ್ ಆಗಿ ನೇಮಕಗೊಂಡಿರುವಂತಹ ರಯಾನ್ ವಾಟ್ ಅವರೊಂದಿಗೆ ಕರ್ನಾಟಕ ಮತ್ತು ಕೆನಡಾ ನಡುವಿನ ಆರ್ಥಿಕ ತಂತ್ರಜ್ಞಾನ ಮತ್ತು ಕೈಗಾರಿಕಾ ಸಹಭಾಗಿತ್ವವನ್ನು ಬಲಪಡಿಸುವ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಹತ್ವದ ಚರ್ಚೆ ನಡೆಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟ ಇಲಾಖೆಗಳಿಂದ ಅನುಮತಿ ಪಡೆಯುವುದು ಕಡ್ಡಾಯವಾಗಿದ್ದು ಸರ್ಕಾರದ ಅಧಿಸೂಚನೆಯಂತೆ ಡಿಜೆ ಬಳಸಲು ಯಾವುದೇ ಕಾರಣಕ್ಕೂ ಅನುಮತಿ ಇಲ್ಲ ಎಂದು ಉಪ ಪೊಲೀಸ್ ವರಿಷ್ಠಾಧಿಕಾರಿ ಪಾಂಡುರಂಗ ಎಸ್ ಹೇಳಿದ್ದಾರೆ. ನಮ್ಮ ಮುಂದಿನ ವಾರ್ತ ಪ್ರಸಾರ 7:35ಕ್ಕೆ. ಸುದ್ದಿ ಮುಖ್ಯಾಂಶಗಳು 8:00.
4: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
5: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
6: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
7: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
6: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
8: Attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in 3 categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of

0: ಅನಿಮಲ್ ಹಸ್ಬೆಂಡ್ರಿ ಅಂಡ್ ಡೇರಿಂಗ್, ಗವರ್ಮೆಂಟ್ ಆಫ್ ಇಂಡಿಯಾ.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮಾಡಿರುವುದು 102.9 ಎಫ್ಎಂ, ಕೇಳ್ತಾ ಇರುವ ಕಾರ್ಯಕ್ರಮ ಸೇಫ್ ಡ್ರೈವ್ನಲ್ಲಿ ಗಾನ ಭಜಾನ. ಇವತ್ತು ನಾವು 60, 70, 80 ದಶಕದ ರೆಟ್ರೋ ವಸ್ತುಗಳು, ಅಂದರೆ ಹಳೆಯ ಕಾಲದ ವಸ್ತುಗಳು, ನಮ್ಮ ಮನೆಯಲ್ಲಿ ಈಗಲೂ ಇದ್ದಾವ, ಕೆಲವರು ಅದನ್ನು ಜೋಪಾನವಾಗಿ ಕಾಪಾಡಿಕೊಂಡಿರಬಹುದು. ಇನ್ನೂ ಕೆಲವು ವಸ್ತುಗಳನ್ನು ನೋಡಬೇಕು ಅಂದರೆ ನಾವು ಮ್ಯೂಸಿಯಂಗೆ ಹೋಗಬೇಕಾಗತ್ತೆ. ಅಂತಹ ವಸ್ತುಗಳು ನಮಗೆ ಕೊಟ್ಟಂತಹ ಖುಷಿ ಬಗ್ಗೆ, ಹಾಗೆ ಆ ನೆನಪುಗಳ ಬಗ್ಗೆ ಮಾತಾಡ್ತಾ ಹಾಡುಗಳ ಜೊತೆಗೆ ಸಾಕ್ತಾ ಇದ್ದೀವಿ. ಸತೀಶ್ NH ಅವರು ಹೇಳ್ತಾರೆ ನಗರಕೆರೆಯಿಂದ, ನಮ್ಮ ಮನೆಯಲ್ಲಿ ರಾಗಿ ಬೀಸುವ ಕಲ್ಲು ಇದೆ ಅಂತ ಹೇಳಿ ಹೀಗೆ ಅನೇಕರು ಮೆಸೇಜ್ ಮಾಡಿದಿರಿ. ನಿಮ್ಮ ಮೆಸೇಜ್ ಓದ್ತಾ ಮತ್ತಷ್ಟು ರೆಟ್ರೋ ವಸ್ತುಗಳನ್ನು ನೆನಪು ಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಾಗ.

ಕೇಳಿದ್ರೆ ರೆಟ್ರೋ ವಸ್ತುಗಳು ಹಳೆಯದಾಗಿರ್ಬೋದು, ಆದ್ರೆ ಅವುಗಳ ಜೊತೆಗಿನ ನೆನಪಿದೆಯಲ್ಲ ಅದು ಯಾವಾಗ್ಲೂ ಹೊಸದಾಗೆ ಇರುತ್ತೆ. ಕ್ಯಾಮ್ರಾ ನಮ್ಗೆ ಫೋಟೋಗಳನ್ನ ಕೊಡೋ ಮೂಲಕ ಸಾಕಷ್ಟು ನೆನಪುಗಳನ್ನ ಕಟ್ಟಿಕೊಡ್ತು. ಕ್ಯಾಸೆಟ್ ನಮ್ಗೆ ಹಾಡುಗಳ ಜೊತೆಗೆ ಒಂದು ಮಧುರ ನಾದವನ್ನ ಕೊಡ್ತು. ಟೈಪ್ ರೈಟರ್ ಪದಗಳಿಗೆ ತೂಕವನ್ನ ಕೊಡ್ತು. ಟೆಲಿಫೋನ್ ಕಾಯುವಿಕೆಯ ಬೆಲೆಯನ್ನ ಕಲಿಸ್ತು. ರೇಡಿಯೋ ಕಲ್ಪನೆಯ ಜಗತ್ತನ್ನ ಕಟ್ಟಿಕೊಡ್ತು. ಟೆಕ್ನಾಲಜಿ ಈಗ ನಮ್ಮ ಬದುಕನ್ನ ಸುಲಭ ಮಾಡಿರ್ಬೋದು, ಆದರೆ ಆ ಒಂದು ಹಳೆಯ ಕಾಲದ ವಸ್ತುಗಳು ಇದೆಯಲ್ಲ, ಅವುಗಳು ಯಾವಾಗಲೂ ನಮಗೆ ಒಂದು ಸುಂದರ ನೆನಪನ್ನ ಕಟ್ಟಿಕೊಟ್ಟಷ್ಟು ಪ್ರೀತಿಯನ್ನ ಕಟ್ಟಿಕೊಟ್ಟಿವೆ ಹಳೆಯ ಕಾಲದ ವಸ್ತುಗಳು. ಮತ್ತಷ್ಟು ಮಾತಾಡೋಣ ಈಗ ಈ ಹಾಡು ನಿಮಗಾಗಿ.

ಕೇಳಿದ್ರೆ ಈ ರೆಟ್ರೋ ವಸ್ತುಗಳು ಇವೆಯಲ್ಲ, ಅಂದ್ರೆ ಹಳೆಯ ಕಾಲದ ವಸ್ತುಗಳು, ಅವು ಆಗಿನ ನಮ್ಮ ಜೀವನ ಹೇಗಿತ್ತು ಅನ್ನೋದನ್ನ ನಮ್ಗೆ ನೆನಪನ್ನ ಮಾಡುತ್ತವೆ. ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಒಬ್ರು, ಸುರೇಶ್ ಶೆಟ್ಟಿ ಸುದೇಕಾರು, ಬೆಳ್ತಂಗಡಿ ಜಿಲ್ಲೆ. ಇವರು 70ರ ದಶಕದಲ್ಲಿ ನಾವು ಸೈಕಲ್ನಲ್ಲಿ ಓಡಾಡ್ತಾ ಇದ್ವು, ಈಗ ಅನೇಕರ ಮನೆಯಲ್ಲಿ ಸೈಕಲ್ ಮೂಲೆ ಸೇರಿವೆ. ಆದರೆ ಆಗಿನ ಮಜಾ ತುಂಬಾ ಚೆನ್ನಾಗಿತ್ತು, ಇಂದಿನ ತಾಂತ್ರಿಕ ಯುಗ ತುಂಬ ವಿಭಿನ್ನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, 70ರ ದಶಕದ ವಸ್ತುಗಳನ್ನು ನೆನಪು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇವರು ಹೇಳ್ತಾರೆ, ಟೆಕ್ನಾಲಜಿ ಬದಲಾಗಿದೆ, ಸಾಕಷ್ಟು ರೀಪ್ಲೇಸ್ ಆಗಿದೆ. ಈಗ ಅಲ್ರಾಮ್ ಎಲ್ಲ ನಾವು ಬಳಸ್ತಾ ಇದ್ವಿ, ಇವಾಗ ಮೊಬೈಲಲ್ಲೇ ಅಲ್ರಾಮ್ ಬಂದಿದೆ. ಹಾಗಾಗಿ ಅವೆಲ್ಲವೂ ರೆಟ್ರೋ ವಸ್ತುಗಳು ಆಗಿವೆ. ಕಾಲಾಯ ತಸ್ಮೈ ನಮಃ ಅನ್ನೋ ಹಾಗೆ ಅಂತ ಹೇಳಿ ಪ್ರಭಾಕರ್ ಉತ್ತರಹಳ್ಳಿ ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಹಳೆಯ ಕಾಲದ ವಸ್ತು ಅಂದಾಗ ನನಗೆ ಸೀಮೆ ಎಣ್ಣೆ ದೀಪ ಅಂದರೆ ಚಿಮಿಣಿ ದೀಪ ನೆನಪಾಗುತ್ತೆ. ಆಗೆಲ್ಲ ದೀಪವನ್ನು ಹಚ್ಕೊಳ್ತಾ ಇದ್ವಿ, ಅದರಲ್ಲೂ ಸೀಮೆ ಎಣ್ಣೆ ಹಾಕಿ ಚಿಮಿಣಿ ದೀಪವನ್ನು ಹಚ್ಚಿ ರಾತ್ರಿ ಸಮಯ ನಾವು ಬಳಸ್ತಾ ಇದ್ವಿ. ಈಗ ಅದು ಹಳೆಯ ವಸ್ತು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ಬರು ಮೆಸೇಜ್ ಮಾಡಿ, ಹಳೆಯ ಕಾಲದ ಒಂದು ರೇಡಿಯೋ, ಗ್ರಾಮಾಫೋನ್ ಇರ್ಬೋದು, ಇವೆಲ್ಲವೂ ನಮ್ಮ ಹಿಂದೆ ನಮ್ಮ ಅಜ್ಜಂದರು ತುಂಬಾ ಬಳಸ್ತಾ ಇದ್ರು ಅಂತ ಹೇಳಿ ತೀರ್ಥ ಪ್ರಸಾದ್ ದೊಡ್ಡಮೇಟಿ ಕುರ್ಕೆ ಅರಸೀಕೆರೆ ತಾಲೂಕಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಲ್ಯಾಂಡ್ಲೈನ್ ಬಗ್ಗೆ ತುಂಬ ಕುತೂಹಲಕಾರಿ ವಿಷಯ ಏನಪ್ಪ ಅಂದರೆ, ಆ ದಿನಗಳಲ್ಲಿ ರೇಡಿಯೋದಲ್ಲಿ ಯಾವುದಾದ್ರೂ ವಿಷಯದ ಬಗ್ಗೆ ಮಾತಾಡಬೇಕು ಅಂದರೆ ಫೋನ್ ಕಾಲ್ ಮಾಡಿದರೆ ರೀಡಯಲ್ ಎಲ್ಲ ಮಾಡಬೇಕಾಗಿತ್ತು ಲ್ಯಾಂಡ್ಲೈನಲ್ಲಿ, ಈಗ ಫೋನ್ ಇದೆ ಅಂತ ಹೇಳ್ತಾ ಇದ್ದಾರೆ, ಜೊತೆಗೆ ವಾಟ್ಸಪ್ ಸಂದೇಶನೂ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ರೆಟ್ರೋ ವಸ್ತು ಅಂದಾಗ ಲ್ಯಾಂಡ್ಲೈನ್ ಒಂದೇ ಒಂದು ರಿಂಗ್ ಆದರೆ ಸಾಕು, ಆ ಕರೆಯನ್ನು ಸ್ವೀಕರಿಸೋದಕ್ಕೆ ನಾನು ಮತ್ತು ನನ್ನ ತಮ್ಮ ಓಟದ ಸ್ಪರ್ಧೆಯನ್ನೇ ಏರ್ಪಡಿಸ್ತಾ ಇದ್ವಿ, ಯಾರು ಮೊದಲು ರಿಸೀವ್ ಮಾಡಿ ಹೆಲೋ ಅನ್ನೋದು ಅಂತ ಹೇಳಿ. ಅಷ್ಟು ಖುಷಿ ನೀಡ್ತಾ ಇತ್ತು ಫೋನ್ ರಿಂಗ್ ಆದರೆ ಅಂತ ಇವರು ಲ್ಯಾಂಡ್ಲೈನನ್ನು ನೆನಪು ಮಾಡಿಕೊಂಡು ಸಂದೇಶ ಕಳಿಸಿರೋದು. ಪ್ರವೀಣ್ ಕಬ್ಜೂರ್ ಬೈಲಹೊಂಗಲ ಇಲ್ಲಿಂದ. ಇನ್ನು ಮಂಜು ಅನ್ನೋರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ನಮ್ಮ ಮನೆಯಲ್ಲಿಯೂ ಕೆಸೆಟ್ಸ್ ಇದ್ವು, ಈಗಲೂ ಸಾಕಷ್ಟು ಇವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಮೆಸೇಜ್ ಮಾಡಿದ್ದಾರೆ, ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಇತ್ತು 1980ರಲ್ಲಿ, ಜೊತೆಗೆ ನಮ್ಮ ಮನೆಯಲ್ಲಿ ಒನಕೆ, ಹಿತ್ತಾಳೆ, ಪಾತ್ರೆ ಇವೆಲ್ಲವೂ ಹಳೆಯ ಕಾಲದ ವಸ್ತುಗಳಾಗಿವೆ. ಜೊತೆಗೆ ನಾಣ್ಯಗಳು ಅಂದರೆ ಹಿಂದೆ ಎಲ್ಲ ಕಾಯಿನ್ಸ್ ಇತ್ತಲ್ಲ, ಅದೆಲ್ಲ ತಾಮ್ರ ಮತ್ತು ಬೇರೆ ರೀತಿಯ ನಾಣ್ಯಗಳು ಇತ್ತು, ಕಬ್ಬಿಣದ ನಾಣ್ಯಗಳು ಸಹ ನಮ್ಮ ಮನೆಯಲ್ಲಿ ಇದ್ವು ಅಂತ ಇವರು ಸಂದೇಶ ಕಳಿಸಿದ್ದಾರೆ. ಹೀಗೆ ಅನೇಕರು ಮೆಸೇಜ್ ಮಾಡಿ ತಮ್ಮ ಮನೆಯಲ್ಲಿ ಇರುವಂತಹ ರೆಟ್ರೋ ವಸ್ತುಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ.

ನಾವು 1972 ಎತ್ತಿನ ಗಾಡಿಯಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡ್ತಾ ಇದ್ವಿ. ಅದು ಎಷ್ಟು ಖುಷಿಯನ್ನ ನೀಡ್ತಾ ಇತ್ತು ಅಂತ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಹಲಗಾಪುರ ಗ್ರಾಮದಿಂದ ಸಿ ಪೂರ್ಣಚಂದ್ರ ತೇಜಸ್ವಿ, ಎಂ ಚನ್ನರಾಜು, ಪೂರ್ಣಿಮಾ, ಅರುಣ್ ಕುಮಾರ್, ಎಚ್ ಬಿ ಹುಚ್ಚೇಗೌಡ ಕೆಂಪಮ್ಮ ಇವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಆಗ ನಾವೆಲ್ಲರೂ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂದ್ರೆ ಊಟ ಮಾಡ್ತಾ ಇದ್ವಿ ಅಥವಾ ಬೆಳದಿಂಗಳಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಅಂತ ಅನುಷಾ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇವರು ಎಲ್ಲಿಂದ ಅಂತ ತಿಳಿಸಿಲ್ಲ, ಹಾಗೆ ಹಳೆಯ ಕಾಲದ ನಾಣ್ಯಗಳು ಸಹ ನಮ್ಮ ಮನೆಯಲ್ಲಿ ಇದೆ ಅಂತ ಮೆಸೇಜ್ ಮಾಡಿದ್ದಾರೆ.

0: ಹೀಗೆ ಅನೇಕರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಳೆಯ ಗಡಿಯಾರ ನಮ್ಮ ಮನೆಯಲ್ಲಿ ಇದೆ ಅಂತ ಹೇಳಿ ಬ್ಯಾಟ್ರಿಯನ್ನು ಬಳಸಿ ಬಳಸ್ತಾ ಇದ್ದಂತಹ ಶೆಲ್ಗಳು ಇದೆ. ಜೊತೆಗೆ ಕಾಕ್ಸ್ಟೋನಿಂದ ಗಿಳಿಯಾರು ಸದಾನಂದ ಶೆಟ್ಟಿಯವರು 80ರ ದಶಕದಲ್ಲಿ ನಮ್ಮ ಮನೆಯಲ್ಲಿ ಅಡುಗೆಗೆ ಅಂತ ಹೇಳಿ ಕಂಚಿನ ಪಾತ್ರೆಗಳನ್ನು ಬಳಸ್ತಾ ಇದ್ರು. ಈಗೆಲ್ಲ ಪಾತ್ರೆಗಳು ಸಹ ಬದಲಾಗಿದ್ದಾವೆ ಅಂತ ಹೇಳಿ ಹೀಗೆ ಅನೇಕರು ಮೆಸೇಜ್ ಮಾಡ್ತಾನೆ ಇದ್ದೀರಿ. ರೆಟ್ರೋ ವಸ್ತುಗಳು ಮಾತ್ರ ಅಲ್ಲ, ಸುಂದರ ನೆನಪುಗಳವು ಅಂತ ಹೇಳಿ ಮೆಸೇಜ್ ಮಾಡಿದರೆ. ಹಾಗೆಲ್ಲ ನಮ್ಮತ್ತೆ ಡೈರಿ ಬರಿತಾ ಇದ್ರು, ಅಂದ್ರೆ ಕೈ ಬರಹ ಸಾಕಷ್ಟು ಇರ್ತಾ ಇತ್ತು ಅಂತ ಹೇಳಿ ಪದ್ಮಾ ಅವರು ಬಹರೈನಿಂದ ಸಂದೇಶ ಕಳಿಸಿದರೆ. ಪ್ರೀತಿಯ ಕೇಳಿದ್ರೆ ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಇನ್ನೀಗ ಸಮಯ 7:22 ಕೇಳೋಣ ಕಗ್ಗದ ಸಿರಿ ಕಾರ್ಯಕ್ರಮ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಚಿರಶಿಕ್ಷೆಯಿಂ ನಿನಗೆ ಸರ್ವಾತ್ಮತಾಭ್ಯಾಸ, ಸರಳ ಸಹಜವದಹುದು ಮೂಗಿನುಸಿರವಲು. ಚಿರಶಿಕ್ಷೆಯಿಂ ನಿನಗೆ ಸರ್ವಾತ್ಮತಾಭ್ಯಾಸ, ಸರಳ ಸಹಜವದಹುದು ಮೂಗಿನುಸಿರವಲು. ಪರನಿಯತಿ ಇರದು ಸ್ವತಸಿದ್ಧ ನಿಯತಿಯಿರೆ, ಹೊರಸಡಿಲ ಕೊಳ ಹಿಡಿತ ಮಂಕುತಿಮ್ಮ. ಪರನಿಯತಿ ಇರದು ಸ್ವತಸಿದ್ಧ ನಿಯತಿಯರೆ, ಹೊರಸಡಿಲ ಕೊಳ ಹಿಡಿತ ಮಂಕುತಿಮ್ಮ.

ನಮ್ಮ ಅಂಗಾಂಗಗಳನ್ನು ಇಂದ್ರಿಯಗಳನ್ನು ನಾವು ಹತೋಟಿಲಿ ಇಟ್ಕೊಳ್ಬೇಕಾದ್ರೆ ಅವುಗಳಿಗೆ ಆಗಾಗ ಶಿಕ್ಷೆ ಕೊಡಲೇಬೇಕಾಗುತ್ತೆ. ನಾವು ಅಭ್ಯಾಸ ಮಾಡುವಂಥ ಯೋಗಾಸನಗಳು ಇದಕ್ಕೆ ಉತ್ತಮ ಉದಾಹರಣೆ. ಯಾವ ಯಾವ ರೀತಿಯ ಅದೆಷ್ಟು ಜಟಿಲವಾದ ಮೈಮುರಿತುಗಳು, ಹೊರ ಅಂಗಾಂಗಗಳು ಆಗಿರಲಿ, ನಿಪುಣರಾದ ಯೋಗಪಟುಗಳು ಉದರದ ಒಳಗಿನ ಸ್ನಾಯುಗಳನ್ನು ಕೂಡ ಸಾಧನೆ ಮಾಡಿ ತೋರಿಸ್ತಾರೆ. ಇಂಥ ಮೈಮುರಿತದ ಉದ್ದೇಶ ಶರೀರದ ಹೆಚ್ಚು ಹೆಚ್ಚಿನ ಆರೋಗ್ಯ ಮಾತ್ರ. ಇಂದ್ರಿಯಗಳ ಮಾತು ಹಾಗೆ ಅಂತಾರೆ ಡಿ ವಿಜಿಯವರು. ಇಂದ್ರಿಯಗಳ ಹಾವಳಿಯನ್ನು ಕುರಿತು ಸಾಕಷ್ಟು ಚರ್ಚೆ ಮಾಡಿದ್ದಾಗಿದೆ. ಅವುಗಳನ್ನು ನಿಯಂತ್ರಿಸೋದು ಬಹುತೇಕ ದುಸ್ಸಾಧ್ಯವೇ. ಆದರೂ ಸತತ ಶಿಕ್ಷೆಯಿಂದ, ಶಿಕ್ಷಣದಿಂದ ಇಂದ್ರಿಯ ನಿಯಂತ್ರಣ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಂದ್ರಿಯ ದಮನ ಮತ್ತು ಹತೋಟಿ ನಮ್ಮ ಉಸಿರಾಟದಷ್ಟೇ ಸಹಜವಾದಾಗ ಮಾತ್ರ ಬ್ರಹ್ಮಾನುಭವ ಸಾಧ್ಯ. ಒಂದು ಅತಿ ದೊಡ್ಡದನ್ನು ಅನುಭವಿಸಬೇಕಾದ್ರೆ ಎಷ್ಟೋ ಚಿಕ್ಕ ಚಿಕ್ಕದನ್ನು ತ್ಯಾಗ ಮಾಡಲೇಬೇಕು. ಈ ರೀತಿಯ ಇಂದ್ರಿಯ ಶಿಕ್ಷೆ ತನ್ಮೂಲಕ ಗಳಿಸಿದ ಆತ್ಮ ಸಂಯಮಗಳು ಜೀವಿಗೆ ಸ್ವತಃಸಿದ್ಧ ನಿಯತಿ, ಅಂದರೆ ತಾನೇ ಸ್ವ ಇಚ್ಛೆಯಿಂದ ವಿಧಿಸಿಕೊಂಡದ್ದು. ಇಂಥ ನಿಯತಿ ಪರಿಪೂರ್ಣ ಆಗಿಬಿಟ್ಟಾಗ ಪರನಿಯತಿಯ ಅಗತ್ಯವೇ ಇಲ್ಲ. ಅಷ್ಟೇ ಅಲ್ಲ, ನಿರ್ಗುಣನೂ ನಿರಾಕಾರನೂ ಆದ ಬ್ರಹ್ಮನ ಸಾಕ್ಷಾತ್ಕಾರ ಕೂಡ ಸುಲಭ ಆಗುತ್ತೆ. ಇಲ್ಲಿ ಇನ್ನೆರಡು ಸೊಗಸಾದ ಮಾತನ್ನು ಹೇಳ್ತಾರೆ ಡಿ ವಿಜಿಯವರು. ಒಳಹಿಡಿತ ಮತ್ತು ಹೊರಸಡಿಲ, ಅಂದರೆ ಒಳಗಿನ ಇಂದ್ರಿಯ ಕಾಮನೆಗಳನ್ನು ಹಿಡಿತದಲ್ಲಿಟ್ಕೋ, ಆದರೆ ಹೊರಸಡಿಲ ಅಂದರೆ ಹೊರ ಜಗತ್ತಿನ ವಿಷಯದಲ್ಲಿ ಔದಾರ್ಯ ಮತ್ತು ಬಾಂಧವ್ಯ ಇರಲಿ ಅನ್ನೋ ತತ್ವ. ಇಂಥವನೇ ಬ್ರಹ್ಮಜ್ಞಾನಿ ಅಂತಾರೆ ತಿಮ್ಮಗುರು. ಈ ಬ್ರಹ್ಮದ ಬಗ್ಗೆ ರಾಮಕೃಷ್ಣ ಪರಮಹಂಸರು ತಮ್ಮದೇ ಮಾತಿನಲ್ಲಿ ಸರಳವಾಗಿ ಒಂದು ಕಡೆ ವಿವರಿಸ್ತಾರೆ. ಜೇಡರ ಹುಳು ತನ್ನೊಳಗಿಂದಲೇ ಬಲೆ ನೇಯುತ್ತೆ, ಆಮೇಲೆ ಅದೇ ಬಲೆಯಲ್ಲೇ ಇದ್ಕೊಳ್ಳುತ್ತೆ. ಬ್ರಹ್ಮನು ಹಾಗೆ ವಿಶ್ವವನ್ನು ಧರಿಸಿಯೂ ಇದ್ದಾನೆ, ವಿಶ್ವದಿಂದ ಧರಿಸಲ್ಪಟ್ಟವನು ಆಗಿದ್ದಾನೆ.

ಏನದ್ವೈತವೇನಾತ್ಮದರ್ಶನಿಗೆ ಶ್ರೌತಾದಿ ವಿಧಿಯೇನು ತಪ ನಿಯಮವೇನು? ದ್ವೈತವೇನದ್ವೈತವೇನಾತ್ಮದರ್ಶನಿಗೆ ಶ್ರೌತಾದಿ ವಿಧಿಯೇನು ತಪ ನಿಯಮವೇನು? ನೀತಿ ಸರ್ವಾತ್ಮಮತಿ ಎದರಿ ನಮಿತ ಪ್ರೀತಿ ಭೀತಿ ಇಲ್ಲದನವನು ಮಂಕುತಿಮ್ಮ. ನೀತಿ ಸರ್ವಾತ್ಮಮತಿ ಎದರಿ ನಮಿತ ಪ್ರೀತಿ ಭೀತಿ ಇಲ್ಲದನವನು ಮಂಕುತಿಮ್ಮ.

0: ಬ್ರಹ್ಮಾನುಭವಿಗೆ ಆತ್ಮದರ್ಶನವೂ ಸಹಜವಾಗೇ ಆಗಿದೆ. ಬ್ರಹ್ಮನೂ ಆತ್ಮನೂ ಅನ್ಯೋನ್ಯ ಎಂಬಂಥ ಪರಮತತ್ವ ಮನವರಿಕೆ ಆಗ್ಬಿಟ್ಟಿದೆ. ಅಹಂ ಬ್ರಹ್ಮಾಸ್ಮಿ ಅನ್ನುವ ತತ್ವವು, ತತ್ವಮಸಿ ಅಂದರೆ ಅದು ನೀನೇ ಆಗಿದ್ದಿ ಅನ್ನುವ ತತ್ವವು ಆತನಿಗೆ ಕರತಲಮಲಕ. ಹೀಗೆ ಆತ್ಮತತ್ವ ಅನಂತವಾದ ಬ್ರಹ್ಮತತ್ವದಿಂದ ಅಭಿನ್ನವಾದದ್ದು. ಈ ಬ್ರಹ್ಮ ಅನ್ನೋ ಪದದ ಅರ್ಥ ವಿಸ್ತಾರ ಸರ್ವವೂ ಬ್ರಹ್ಮಮಯ ಅನ್ನುವಂಥ ತಿಳುವಳಿಕೆಲೆ ಪರ್ಯವಸಾನ ಹೊಂದುವಂಥದ್ದು. ಬ್ರಹ್ಮನು ಸತ್ಯ, ಜ್ಞಾನ ಮತ್ತು ಅನಂತ ಅಂತ ತೈತ್ತಿರಿಯ ಉಪನಿಷತ್ ಹೇಳುತ್ತೆ. ಸತ್ಯ ಅಂದರೆ ಇರುವಂಥದ್ದು, ಜ್ಞಾನ ಅಂದರೆ ಚೈತನ್ಯ ರೂಪ, ಇನ್ನು ಅನಂತ ಅಂದರೆ ಸೀಮೆಯೇ ಇಲ್ಲದ್ದು. ಈ ರೀತಿಯ ಸತ್ಯ, ಜ್ಞಾನ, ಅನಂತತೆಗಳನ್ನು ಹಾಗೆ ಒಂದು ಪೂರ್ಣತೆಯನ್ನು ಸಂಪೂರ್ಣವಾಗಿ ಮೈಗೂಡಿಸ್ಕೊಂಡ ಯೋಗಿಗೆ ದ್ವೈತ, ಅದ್ವೈತ ಮುಂತಾದ ವಿಂಗಡಣಗಳು ಯಾಕೆ ಅಂತಾರೆ ಡಿ ವಿ ಜಿಯವರು. ಇದರಿಂದ ಆತನಿಗೆ ಯಾವುದೇ ಪ್ರಯೋಜನ ಇಲ್ಲ. ಪಾಯಸವನ್ನು ಸಮಗ್ರವಾಗಿ ಆಸ್ವಾದಿಸ್ತಾ ಇರೋವಾಗ ಹಾಲು, ಗೋಡಂಬಿ, ಏಲಕ್ಕಿ ಇಂಥ ಬಿಡಿ ತತ್ವಗಳ ಗೊಡವೆ ತಾನೇ ಯಾಕೆ ನಮಗೆ? ಒಂದು ಇಡೀ ಆನಂದ ಸಮಷ್ಟಿಯಾಗಿ ದೊರೆತು ಬಿಟ್ಟಿದೆಯಲ್ಲ. ಈ ಬಗೆಯ ಮುಕ್ತನಿಗೆ ಶ್ರೌತಾದಿ ವಿಧಿ ಏನು, ತಪ ನಿಯಮವೇನು ಅಗತ್ಯವಿಲ್ಲ. ಬ್ರಹ್ಮವಸ್ತು ಮನದಟ್ಟು ಆದಮೇಲೆ ಶ್ರುತಿ ಸ್ಮೃತಿಗಳು ವಿಧಿಸುವಂಥ ನಿಯಮಗಳು ಬೇಡ, ಇನ್ಯಾವುದೇ ಜಪ ತಪಗಳು ಬೇಡ. ಯಾಕೆಂದರೆ ಎಲ್ಲ ನಿಯಮ, ಎಲ್ಲ ತಪಸ್ಸು ಬ್ರಹ್ಮನಲ್ಲಿ ಐಕ್ಯವಾಗಿ ಬಿಟ್ಟಿವೆ. ಈಗ ನಾವು ಕಾಪಿ ರೈಟಿಂಗ್ ಬರೀಬೇಕು. ಎಲ್ಲಿವರೆಗೆ? ಅಕ್ಷರ ಸುಧಾರಿಸೋವರೆಗೆ. ಒಂದು ಸಾರಿ ಅಕ್ಷರ ಸಾಕ್ಷಾತ್ಕಾರ ಆಗ್ಬಿಟ್ಮೇಲೆ ಕಾಪಿ ರೈಟಿಂಗ್ನ ಹಾಗೇ ಇಲ್ಲ. ಅಕ್ಷರ ಅಂದರೆ ಬ್ರಹ್ಮವೂ ಆಗತ್ತೆ ಅನ್ನೋದನ್ನ ನಾವು ಗಮನಿಸಬೇಕು. ಹೀಗೆ ಅಕ್ಷರನಾದ ಬ್ರಹ್ಮನ ಸಾಕ್ಷಾತ್ಕಾರ ಆಗಿಬಿಟ್ಮೇಲೆ ಬೇರೆ ಯಾವುದೇ ಜಪತಪ ಸಾಧನೆಗಳು ಯಾಕೆ? ಹಾಗಾಗಿ ಸರ್ವಾತ್ಮಮತಿಯೇ ಇಲ್ಲಿ ನೀತಿ, ಅದರಿಂದಲೇ ಅನಂತ ಪ್ರೀತಿ. ಇಂಥ ಜೀವಿಗೆ ಯಾವುದೇ ಭೀತಿಯೂ ಇಲ್ಲ ಅನ್ನೋದು ಈ ಪದ್ಯದ ತತ್ವ.
1: ಕಗ್ಗದ ಸಿರಿ ಕಾರ್ಯಕ್ರಮ ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೂಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028 ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವೆ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ, ಹೀಗೆ ಹಲವು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಸರ್ವತೋಮಕ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ, ದೃಢ ಸರ್ಕಾರದ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ. ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಇದು 102.9 FM
2: ಆಕಾಶವಾಣಿ. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
3: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನು ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನು ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ NCI ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರೆಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭ

0: ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಆಗಾ ಖಾನ್ ಭಾರತಕ್ಕೆ ಭೇಟಿ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸೇರಿ ಗಣ್ಯರೊಂದಿಗೆ ಮಾತುಕತೆ. ಭಾರತದ ಮುಂದಿನ ಬಾಹ್ಯಾಕಾಶ ಕಾರ್ಯದಲ್ಲಿ ಭಾಗಿಯಾಗಲು ಫ್ರಾನ್ಸ್ ಮತ್ತು ಇತರ ರಾಷ್ಟ್ರಗಳಿಗೆ ಪ್ರಧಾನಿ ಆಹ್ವಾನ. ನಾಡಿದ್ದು ದೆಹಲಿಯಲ್ಲಿ ಬ್ರಿಕ್ಸ್ ಶೃಂಗಸಭೆ ಆರಂಭ, ವ್ಯಾಪಕ ಬಂದೋಬಸ್ತ್. ಏಷ್ಯಾ ಕಪ್ ಹಾಕಿ ಮಹಿಳಾ ಜೂನಿಯರ್ ಪಂದ್ಯಾವಳಿಯಲ್ಲಿ ಪಾಕಿಸ್ತಾನ ಮಣಿಸಿ ಸೆಮಿಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ: ಭಾರತದ ಆಹ್ವಾನದ ಮೇರೆಗೆ ನೆಜಾರಿ ಇಸ್ಮಾಯಿಲಿ ಸಮುದಾಯದ 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಅಗಾ ಖಾನ್ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ನವದೆಹಲಿಗೆ ಆಗಮಿಸಿದ ಅವರನ್ನು ಭಾರತೀಯ ನಿಯೋಗ ಸ್ವಾಗತಿಸಿತು. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ರಾಷ್ಟಪತಿ ಭವನದಲ್ಲಿ ರಹೀಂ ಅಗಾ ಖಾನ್ ಅವರನ್ನ ಭೇಟಿ ಮಾಡಿದರು. ಅಗಾ ಖಾನ್ ಅಭಿವೃದ್ಧಿ ಜಾಲದ ಕಾರ್ಯಗಳನ್ನು ರಾಷ್ಟಪತಿಯವರು ಶ್ಲಾಘಿಸಿದರು. ಸರ್ಕಾರದ ಸಹಭಾಗಿತ್ವದೊಂದಿಗೆ ಲಾಭರಹಿತ ಸಂಸ್ಥೆಗಳು ಕಾರ್ಯನಿರ್ವಹಿಸಿ ಜನರ ಜೀವನ ಮಟ್ಟ ಸುಧಾರಿಸಲು ಸಾಧ್ಯ ಎಂಬುದಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ ಎಂದು ಅವರು ಹೇಳಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಉಪರಾಷ್ಟಪತಿ ಭವನದಲ್ಲಿ ಸಮಾಜ ಸೇವಕ ರಹೀಂ ಅಗಾ ಖಾನ್ ಅವರನ್ನ ಭೇಟಿ ಮಾಡಿದರು. ಅಗಾ ಖಾನ್ ಅಭಿವೃದ್ಧಿ ಜಾಲದ ನೀರು ಮತ್ತು ನೈರ್ಮಲ್ಯ, ಮಹಿಳಾ ಸ್ವಸಹಾಯ ಸಂಘಗಳು, ಶಿಕ್ಷಣ, ಕ್ರೀಡೆ ಮತ್ತು ಸಮುದಾಯ ಅಭಿವೃದ್ಧಿ ಕ್ಷೇತ್ರಗಳ ಕೊಡುಗೆ ಕುರಿತು ಇಬ್ಬರು ಚರ್ಚಿಸಿದರು. ಅಮೂಲಾಗ್ರೀಕರಣವನ್ನು ನಿರ್ಮೂಲನೆ ಮಾಡುವ ಅಗತ್ಯವನ್ನು ಇಬ್ಬರು ನಾಯಕರು ಒತ್ತಿ ಹೇಳಿದ್ದು, ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಗೆ ಸಂವಾದವೇ ಮಾರ್ಗ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ರಹೀಂ ಅಗಾ ಖಾನ್ ಅವರನ್ನ ಭೇಟಿಯಾದರು. ಅಭಿವೃದ್ಧಿ ಪ್ರಯತ್ನಗಳಿಗೆ ದಿವಂಗತ 4ನೇ ಅಗಾ ಖಾನ್ ಅವರು ನೀಡಿದಂತಹ ನಿರಂತರ ಕೊಡುಗೆಗಳನ್ನು ಅವರು ಸ್ಮರಿಸಿದರು. ಆರೋಗ್ಯ ರಕ್ಷಣೆ, ಕೃಷಿ, ಗ್ರಾಮೀಣಾಭಿವೃದ್ಧಿ, ಯುವಜನರು ಮತ್ತು ಮಹಿಳಾ ಸಬಲೀಕರಣದಲ್ಲಿ ಅಗಾ ಖಾನ್ ಅಭಿವೃದ್ಧಿ ಜಾಲದೊಂದಿಗೆ ಭಾರತದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳನ್ನು ಚರ್ಚಿಸಿರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ತಿಳಿಸಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಸಹ ರಹೀಂ ಅಗಾ ಖಾನ್ ಅವರನ್ನ ಭೇಟಿಯಾದರು. ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಅಗಾ ಖಾನ್ ಅಭಿವೃದ್ಧಿ ಜಾಲದ ಸಾಮಾಜಿಕ ಅಭಿವೃದ್ಧಿ ಮತ್ತು ಪರಂಪರೆಯ ಸಂರಕ್ಷಣೆಯಲ್ಲಿನ ಪ್ರಭಾವಶಾಲಿ ಕಾರ್ಯಗಳ ಕುರಿತು ಚರ್ಚೆ ನಡೆಸಿರುವುದಾಗಿ ತಿಳಿಸಿದ್ದಾರೆ. ಭಾರತದ ಮುಂದಿನ ಹಂತದ ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಪಾಲುದಾರಿಕೆ ಮಾಡಿಕೊಳ್ಳಲು ಫ್ರಾನ್ಸ್ ಮತ್ತು ಇತರ ದೇಶಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಆಹ್ವಾನಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ಯಾರಿಸ್ನಲ್ಲಿ ನಡೆದಂತಹ ಮೊದಲ ಅಂತಾರಾಷ್ಟೀಯ ಬಾಹ್ಯಾಕಾಶ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿಯವರು, ದೇಶದ ಬಾಹ್ಯಾಕಾಶ ಸಾಮರ್ಥ್ಯಗಳ ತ್ವರಿತ ಬೆಳವಣಿಗೆ ಮತ್ತು ಖಾಸಗಿ ಬಾಹ್ಯಾಕಾಶ ವಲಯದ ಮಹತ್ವವನ್ನು ವಿವರಿಸಿದರು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವು ಜಾಗತಿಕ ಸಹಕಾರದ ತತ್ವಶಾಸ್ತ್ರ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನದ ಪ್ರಯೋಜನಗಳು ಎಲ್ಲ ಮಾನವೀಯತೆಯನ್ನು ತಲುಪಬೇಕು ಎಂಬ ನಂಬಿಕೆಯಿಂದ ಮಾರ್ಗದರ್ಶಿಸಲ್ಪಟ್ಟಿದೆ ಎಂದು ಅವರು ಹೇಳಿದರು. ಭಾರತದ ವಿಚಾರಧಾರೆ ವಸುಧೈವ ಕುಟುಂಬಕಂ ಅಥವಾ ಒಂದು ಭೂಮಿ ಒಂದು ಕುಟುಂಬ ಒಂದು ಭವಿಷ್ಯವನ್ನು ಆಧರಿಸಿದೆ. ಅಂತಾರಾಷ್ಟೀಯ ಕಾನೂನು, ಸಂವಾದ ಮತ್ತು ಬಹುಪಕ್ಷೀಯ ಸಹಕಾರದ ಆಧಾರದ ಮೇಲೆ ಸುರಕ್ಷಿತ, ಶಾಂತಿಯುತ ಮತ್ತು ಸುಸ್ಥಿರ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಪ್ರಧಾನಿ ಈ ಸಂದರ್ಭದಲ್ಲಿ ಕರೆ ನೀಡಿದರು. ಬಾಹ್ಯಾಕಾಶ ವಲಯದಲ್ಲಿ ಭಾರತದ ಸಾಧನೆಗಳನ್ನು ವಿವರಿಸಿದ ಅವರು, ರೈತರು, ಮೀನುಗಾರರು, ಹವಾಮಾನ ಮುನ್ಸೂಚನೆ ಮತ್ತು ವಿಪತ್ತು ನಿರ್ವಹಣೆಗಳನ್ನು ಬೆಂಬಲಿಸುವ ವೆಚ್ಚ, ಪರಿಣಾಮಕಾರಿ ಕಾರ್ಯಾಚರಣೆಗಳು ಮತ್ತು ತಂತ್ರಜ್ಞಾನಗಳನ್ನು ತಲುಪಿಸುವಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಜಾಗತಿಕ ಮನ್ನಣೆ ಗಳಿಸಿದೆ ಎಂದು ಹೇಳಿದರು. 34 ದೇಶಗಳಿಂದ 430 ಹೆಚ್ಚು ಉಪಗ್ರಹಗಳನ್ನು ಭಾರತೀಯ ರಾಕೆಟ್ಗಳಲ್ಲಿ ಉಡಾವಣೆ ಮಾಡಲಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ಇದು ಭಾರತದ ಬಾಹ್ಯಾಕಾಶ ಸಾಮರ್ಥ್ಯಗಳಲ್ಲಿ ಬೆಳೆಯುತ್ತಿರುವ ಅಂತಾರಾಷ್ಟೀಯ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ. ಭಾರತದ ಬಾಹ್ಯಾಕಾಶ ಪ್ರಯಾಣವು ಈ ತತ್ವಶಾಸ್ತ್ರವನ್ನು ಪ್ರತಿಬಿಂಬಿಸುತ್ತದೆ. ಶತಮಾನಗಳಿಂದ ಬಾಹ್ಯಾಕಾಶ ನಮ್ಮ ಕಲ್ಪನೆಗೆ ಸ್ಫೂರ್ತಿ ನೀಡಿತು ಎಂದು, ಬಾಹ್ಯಾಕಾಶ ಕ್ಷೇತ್ರ ಹವಾಮಾನ, ಬೆಳೆಗಳಿಂದ ಸಾಗರಗಳು ಮತ್ತು ಸಮುದಾಯಗಳವರೆಗೆ ಭೂಮಿಯ ಮೇಲಿನ ಜೀವನವನ್ನು ರೂಪಿಸುತ್ತದೆ. ಬಾಹ್ಯಾಕಾಶದ ಭರವಸೆ ಅನಂತವಾಗಿದೆ ಎಂದು ಅವರು ಹೇಳಿದರು. ಭಾರತದ ಏರೋಸ್ಪೇಸ್ ಮತ್ತು ರಕ್ಷಣಾ ಮಾರುಕಟ್ಟೆ 2025 $30 billion $30 billion 61 billion ಡಾಲರ್ಗೆ ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಕೇಂದ್ರ ನಾಗರಿಕ

0: ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಓರ್ಕ್ಸ್ ಟೆಕ್ಸ್ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಜಾಗತಿಕ ಏರೋಸ್ಪೇಸ್ ಪೂರೈಕೆ ಸರಪಳಿಯಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಏಕೀಕರಣಕ್ಕೆ ಈ ಉಪಕ್ರಮ ನೆರವಾಗಲಿದೆ ಎಂದು ಹೇಳಿದರು. 2035ರವರೆಗೆ ದೇಶದ ಪ್ರಯಾಣಿಕರ ವಿಮಾನ ಸಂಚಾರವು ವರ್ಷದಿಂದ ವರ್ಷಕ್ಕೆ ಶೇಕಡ 8.9% ಬೆಳೆಯುವ ನಿರೀಕ್ಷೆ ಇದ್ದು, ಇದು ವಿಶ್ವದ ಪ್ರಮುಖ ಆರ್ಥಿಕತೆಗಳಲ್ಲೇ ಅತ್ಯಂತ ವೇಗದ ಬೆಳವಣಿಗೆಯಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬ್ರಿಕ್ಸ್ ಶೃಂಗಸಭೆ ಇದೇ ತಿಂಗಳ 12 ಮತ್ತು 13ರಂದು ನವದೆಹಲಿಯಲ್ಲಿ ನಡೆಯಲಿರುವ ಹಿನ್ನೆಲೆಯಲ್ಲಿ ದೆಹಲಿ ಪೊಲೀಸರು ಇಂದಿನಿಂದ ಇದೇ ತಿಂಗಳ 14ರವರೆಗೆ ದೆಹಲಿಯಲ್ಲಿ ಡ್ರೋನ್ ಮತ್ತು ಇತರ ಸಣ್ಣ ವೈಮಾನಿಕ ಸಾಧನಗಳ ಹಾರಾಟಕ್ಕೆ ನಿಷೇಧ ವಿಧಿಸಿದ್ದಾರೆ. ಭದ್ರತಾ ಕಾರಣಗಳಿಂದ ಈ ಕ್ರಮವನ್ನು ಕೈಗೊಳ್ಳಲಾಗಿದ್ದು, ನಿಷೇಧ ಉಲ್ಲಂಘಿಸುವವರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 223ರಡಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ. ಭಾರತೀಯ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ಆಸ್ಟ್ರೇಲಿಯಾದ ಫ್ಲೀಟ್ ಕಮಾಂಡರ್ ರಿಯರ್ ಅಡ್ಮಿರಲ್ ಅನಿತಾ ವಿಲಿಯಮ್ಸ್ ಅವರನ್ನು ಸಿಡ್ನಿಯಲ್ಲಿ ಭೇಟಿಯಾಗಿ ಎರಡು ನೌಕಾಪಡೆಗಳ ನಡುವಿನ ಸಹಕಾರ ಮತ್ತು ಪರಸ್ಪರ ಕಾರ್ಯಸಾಧ್ಯತೆಯನ್ನು ಬಲಪಡಿಸುವ ಮಾರ್ಗಗಳನ್ನು ಚರ್ಚಿಸಿದ್ದಾರೆ ಎಂದು ಭಾರತೀಯ ನೌಕಾಪಡೆ ತಿಳಿಸಿದೆ. ಮಾತುಕತೆಗಳು ಆಸ್ಟ್ರೇಲಿಯಾದ ವಿಕಸನಗೊಳ್ಳುತ್ತಿರುವಂತಹ ಫ್ಲೀಟ್ ಸಾಮರ್ಥ್ಯಗಳು, ಯೋಜಿತ ಸ್ವಾಧೀನಗಳು ಮತ್ತು ಹೆಚ್ಚಿನ ಕಾರ್ಯಾಚರಣೆಯ ಸಂವಹನಕ್ಕಾಗಿ ಅವಕಾಶಗಳನ್ನು ಒಳಗೊಂಡಿವೆ. ಸ್ವಾಮಿನಾಥನ್ ಅವರು ರಾಯಲ್ ಆಸ್ಟ್ರೇಲಿಯನ್ ನೇವಿ ಬೇಸ್ ಮತ್ತು ಅದರ ಫ್ಲೀಟ್ ಮೂಲಸೌಕರ್ಯವಾಗಿರುವಂತಹ HMAS ಕುಟ್ಟಾಬುಲ್ಗೆ ಸಹ ಪ್ರವಾಸ ಮಾಡಿದರು ಎಂದು ಭಾರತೀಯ ನೌಕಾಪಡೆ ತಿಳಿಸಿದೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಕೃಷ್ಣ ಸ್ವಾಮಿನಾಥನ್ ಅವರ ಭೇಟಿಯು ದ್ವಿಪಕ್ಷೀಯ ಕಡಲ ಮತ್ತು ರಕ್ಷಣಾ ಸಹಕಾರವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಸಾಮಾಜಿಕ ಮಾಧ್ಯಮ ಮತ್ತು ಇತರ ಡಿಜಿಟಲ್ ವೇದಿಕೆಗಳಲ್ಲಿ ಸ್ವತಂತ್ರವಾಗಿ ಖಾತೆಗಳನ್ನು ರಚಿಸಲು ಮತ್ತು ನಿರ್ವಹಿಸಲು ಅವಕಾಶ ನೀಡದಂತೆ ನಿರ್ದೇಶನಗಳನ್ನು ಕೋರಿ ಸಲ್ಲಿಸಲಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕುರಿತು ಸುಪ್ರೀಂಕೋರ್ಟ್ ಗುರುವಾರ ಕೇಂದ್ರಕ್ಕೆ ನೋಟಿಸ್ ನೀಡಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದಂತಹ ಜಾಯ್ ಮಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರ ಪೀಠವು ವಕೀಲ ಸಕ್ಷಮ್ ಮಹೇಶ್ವರಿ ಅವರ ಮೂಲಕ ಜಸ್ಟ್ ರೈಟ್ಸ್ ಫಾರ್ ಚಿಲ್ಡ್ರನ್ ಅಲಯನ್ಸ್ ಸಲ್ಲಿಸಿದ ಅರ್ಜಿಯ ಮೇರೆಗೆ ನೋಟಿಸ್ ನೀಡಿದೆ. ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕ್ಷೇತ್ರದ ಬೆಳವಣಿಗೆಯನ್ನು ವೇಗಗೊಳಿಸಲು ಸಂಪೂರ್ಣ ಸಹಕಾರ ಮತ್ತು ಸಮಾಜದ ವಿಧಾನವನ್ನು ಅಳವಡಿಸಿಕೊಂಡಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಸಚಿವರು ಇಂದು ನವದೆಹಲಿಯಲ್ಲಿ ಉದಯೋನ್ಮುಖ ವಿಜ್ಞಾನ ತಂತ್ರಜ್ಞಾನ ನಾವೀನ್ಯತೆ ಸಮಾವೇಶ 2026ಕ್ಕೆ ಚಾಲನೆ ನೀಡಿ ಮಾತನಾಡಿದರು. ತಂತ್ರಜ್ಞಾನ, ನವೋದ್ಯಮ, ವಿಜ್ಞಾನಿಗಳು, ಉದ್ಯಮಿಗಳು ಮತ್ತು ನೀತಿ ನಿರೂಪಕರು ಸೇರಿದಂತೆ ವಿವಿಧ ಪಾಲುದಾರರನ್ನು ಸಾಮಾನ್ಯ ವೇದಿಕೆಯಲ್ಲಿ ಒಟ್ಟುಗೂಡಿಸುತ್ತದೆ. ಇಂದು ವಿಜ್ಞಾನಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ವೈಜ್ಞಾನಿಕ ಸಂಶೋಧನೆಯನ್ನು ಯಶಸ್ವಿ, ಸುಸ್ಥಿರ ಮತ್ತು ವಾಣಿಜ್ಯಿಕವಾಗಿ ಕಾರ್ಯಸಾಧ್ಯವಾಗಿಸಲು ಸಂವಹನ, ನಿರ್ವಹಣೆ ಮತ್ತು ಮಾರುಕಟ್ಟೆ ಪರಿಣಿತಿಯೂ ಅಷ್ಟೇ ಮುಖ್ಯ ಎಂದು ಅವರು ಹೇಳಿದರು. ಸಮಾವೇಶ ಈ ವರ್ಷ ಮುಂದಿನ ತಿಂಗಳ 27ರಿಂದ 29ರವರೆಗೆ ನವದೆಹಲಿಯ ಭಾರತ ಮಂಟಪದಲ್ಲಿ 3 ದಿನಗಳ ಕಾಲ ಜರುಗಲಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 270 ಸದಸ್ಯರ ಸಂಪೂರ್ಣ ರಾಜ್ಯ ಕಾರ್ಯಕಾರಿ ಸಮಿತಿಯನ್ನು ಪ್ರಕಟಿಸಿದೆ. ರಾಜ್ಯಾಧ್ಯಕ್ಷ ಸಮೀಕ್ ಭಟ್ಟಾಚಾರ್ಯ ಅವರ ಸೂಚನೆಯಂತೆ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದು ತಮ್ಲುಕ್ ಸಂಘಟನಾ ಜಿಲ್ಲೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಚೀನಾದ ಮೊಕೆಯಲ್ಲಿ ನಡೆಯುತ್ತಿರುವಂತಹ ಮಹಿಳಾ ಜೂನಿಯರ್ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿಯಲ್ಲಿ ಇಂದು ಭಾರತ ಪಾಕಿಸ್ತಾನವನ್ನು 19-0 ಗೋಲುಗಳಿಂದ ಕ್ವಾರ್ಟರ್ ಫೈನಲ್ನಲ್ಲಿ ಸೋಲಿಸಿ ಸೆಮಿಫೈನಲ್ ಪ್ರವೇಶ ಪಡೆದಿದೆ. ಭಾರತದ ಪರ ಪೂಜಾ ಮಲಿಕ್ ಹ್ಯಾಟ್ರಿಕ್ ಗೋಲು ಗಳಿಸಿದರೆ ಸನಿಕಾ ಚಂದ್ರಕಾಂತ್ ಮಾನೆ, ಮಧು ಸಿದಾ, ಸುಪ್ರಿಯಾ ಮತ್ತು ರೋಶ್ನಿ ಐಂಡ್ ತಲಾ 2 ಗೋಲನ್ನು ಗಳಿಸಿದರು. ಇದೇ 12ರಂದು ನಡೆಯಲಿರುವಂತಹ ಸೆಮಿಫೈನಲ್ನಲ್ಲಿ ಭಾರತ ದಕ್ಷಿಣ ಕೊರಿಯಾ ಅಥವಾ ಮಲೇಷ್ಯಾ ತಂಡವನ್ನು ಎದುರಿಸಲಿದೆ. ಎದುರಾಳಿಯನ್ನು ಅವರ ಕ್ವಾರ್ಟರ್ ಫೈನಲ್ ಪಂದ್ಯದ ವಿಜೇತರು ನಿರ್ಧರಿಸಲಿದ್ದಾರೆ. ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಮಹಿಳಾ ಏಷ್ಯಾ ಕಪ್ 2026ರ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಮಹಿಳಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಅಗಾ ಖಾನ್ ಭಾರತಕ್ಕೆ ಭೇಟಿ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸೇರಿ ಗಣ್ಯರೊಂದಿಗೆ ಮಾತುಕತೆ. ಭಾರತದ ಮುಂದಿನ ಬಾಹ್ಯಾಕಾಶ ಕಾರ್ಯದಲ್ಲಿ ಭಾಗಿಯಾಗಲು ಫ್ರಾನ್ಸ್ ಹಾಗೂ ಇತರೆ ರಾಷ್ಟ್ರಗಳಿಗೆ ಪ್ರಧಾನಿ ಆಹ್ವಾನ. ನಾಡಿದ್ದು ದೆಹಲಿಯಲ್ಲಿ ಬ್ರಿಕ್ಸ್ ಶೃಂಗಸಭೆ ಆರಂಭ, ವ್ಯಾಪಕ ಬಿಗಿ ಬಂದೋಬಸ್ತ್. ಏಷ್ಯಾಕಪ್ ಹಾಕಿ ಮಹಿಳಾ ಜೂನಿಯರ್ ಪಂದ್ಯಾವಳಿಯಲ್ಲಿ ಪಾಕಿಸ್ತಾನ ಮಣಿಸಿ ಸೆಮಿಫೈನಲ್ ಪ್ರವೇಶಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
3: ಕೆಳಗರೆ ಇನ್ನೀಗ ಕೆಲವು ಚಿತ್ರಗೀತೆಗಳನ್ನ ಕೇಳೋಣ. ಶ್ರುತಿ ಸೇರಿದಾಗ ಚಿತ್ರದ ಹಾಡು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜೈರಾಮ್ ಅವರ ಧ್ವನಿಯಲ್ಲಿ.

ಕಾಮನಬಿಲ್ಲು ಚಿತ್ರದ ಹಾಡನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜೈರಾಮ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಚಿ ಉದಯಶಂಕರ್ ಅವರ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೀಗ ನಾನೊಬ್ಬ ಕಳ್ಳ ಚಿತ್ರದ ಹಾಡು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಮ್ಮ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಗೌರಿ ಗಣೇಶ ಚತುರ್ಥಿಯಂದು 9 ಗಂಟೆಗೆ ಬೆಳಗ್ಗೆ ಆಕಾಶವಾಣಿ ವಿವಿಧ ಭಾರತಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ, ಸೋಮವಾರ ಬೆಳಗ್ಗೆ 9 ಗಂಟೆಗೆ.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅರಣ್ಯ ಸಂಪನ್ಮೂಲಗಳ ಮೌಲ್ಯಮಾಪನದಲ್ಲಿ ದೇಶೀಯ ಸಾಮರ್ಥ್ಯವನ್ನು ಬಲಪಡಿಸುವುದರ ಜೊತೆಗೆ ಇತ್ತೀಚಿನ ತಂತ್ರಜ್ಞಾನ ಬಳಸಿಕೊಳ್ಳಬೇಕು ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕ್ಷೇತ್ರದ ಬೆಳವಣಿಗೆಯನ್ನು ವೇಗಗೊಳಿಸಲು ಸಂಪೂರ್ಣ ಸರ್ಕಾರ ಮತ್ತು ಸಂಪೂರ್ಣ ಸಮಾಜದ ವಿಧಾನವನ್ನು ಕೇಂದ್ರ ಅಳವಡಿಸಿಕೊಂಡಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನಾಳೆಯಿಂದ 13ರವರೆಗೆ ಬ್ರಿಕ್ಸ್ ಶೃಂಗಸಭೆ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ಭವನದ ವಸ್ತು ಸಂಗ್ರಹಾಲಯ ಮತ್ತು ಅಮೃತ ಉದ್ಯಾನವನ ಸಾರ್ವಜನಿಕರ ಭೇಟಿಯನ್ನು ನಿರ್ಬಂಧಿಸಲಾಗಿದೆ ಎಂದು ರಾಷ್ಟ್ರಪತಿ ಸಚಿವಾಲಯ ತಿಳಿಸಿದೆ. ಮುಂಬೈನಲ್ಲಿ ನಾಳೆ ಮತ್ತು ನಾಡಿದ್ದು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ರಾಷ್ಟೀಯ ಸಮ್ಮೇಳನ ಜರುಗಲಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಆರೋಗ್ಯ, ಶಿಕ್ಷಣ, ಜಲಭದ್ರತೆ, ಸಾಮಾಜಿಕ ನ್ಯಾಯ, ಬಂಡವಾಳ ಹೂಡಿಕೆ, ಉದ್ಯೋಗಕ್ಕೆ ಆದ್ಯತೆ ನೀಡುವ ಮೂಲಕ ಬಲಿಷ್ಠ ರಾಜ್ಯ ನಿರ್ಮಾಣಕ್ಕೆ ನವ ಸಂಕಲ್ಪ ಮಾಡಲಾಗಿದೆ ಎಂದು ದೃಢ ಕರ್ನಾಟಕದ ಸಂಕಲ್ಪ ಶತಕದ ಪಥ ಪ್ರಗತಿಯ ರಥ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಸಮರ್ಪಕ ಆಡಳಿತ ನೀಡುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿ ಭಾರತೀಯ ಜನತಾ ಪಾರ್ಟಿ ಕೈಗೊಂಡಿದ್ದ ಪಾದಯಾತ್ರೆ ಬಳ್ಳಾರಿಯಲ್ಲಿಂದು ಸಮಾರೋಪಗೊಂಡಿತು. ದುಬೈ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವಂತಹ ಮಹಿಳಾ ಏಷ್ಯಾ ಕಪ್ 2026 ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಮಹಿಳಾ ತಂಡಗಳು ಮುಖಾಮುಖಿಯಾಗಲಿವೆ. ಟಾಸ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಬಾಂಗ್ಲಾದೇಶ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.
1: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,00,000 ಅವಕಾಶಗಳು.
2: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
3: ನಮಸ್ಕಾರ, ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಕಾರ್ಯಕ್ರಮ ನಮ್ಮ ಆಯ್ಕೆ, ಆರ್ಜೆಸ್ ಚಾಯ್ಸ್. ಕೆಳಗರೆ ಹೆಸರೇ ಹೇಳುವಂತೆ ಇದು ನಮ್ಮಿಷ್ಟದ ಗೀತೆಗಳನ್ನ ನೀವು ಕೇಳುವಂತಹ ಸಮಯ. ಸಾಕಷ್ಟು ಗೀತೆಗಳು ಪ್ಲೇಲಿಸ್ಟ್ ಅಲ್ಲಿ ರೆಡಿಯಾಗಿವೆ, ಒಂದೊಂದಾಗಿ ಕೇಳ್ತಾ ಸಾಗೋಣ. ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ

90.9 ಎಫ್ಎಂ ಅಲ್ಲಿ ಆರ್ ಜೆಸ್ ಚಾಯ್ಸ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಕೇಳಿದ್ರೆ ಇನ್ನೀಗ ಕನಸಲು ನೀನೆ ಮನಸಲು ನೀನೆ ಚಿತ್ರದ ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂಥದ್ದು. ಹಾಡು ಎಂದ ಕೂಡಲೇ ಹಾಡದು ಯಾವ ಕೋಗಿಲೆ ಅನ್ನೋ ಹಾಡಿನ ಮೊದಲ ಸಾಲು ಇರುವಂತಹ ಗೀತೆ ಇದು. ಯಾವುದೇ ಒಂದು ಪ್ರೀತಿಯನ್ನ ಆಗ್ಬಹುದು ಅಥವಾ ಯಾವುದೇ ವಿಚಾರವನ್ನು ನಾವು ಬಲವಂತವಾಗಿ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಕೋಗಿಲೆ ಎಲ್ಲ ಕಾಲದಲ್ಲೂ ಹಾಡೋದಿಲ್ಲ, ಅದು ಹಾಡಬೇಕು ಅಂದರೆ ವಸಂತ ಕಾಲ ಬರಬೇಕು. ಹಾಗೆ ಪ್ರೀತಿ ಅಥವಾ ಯಾವುದೇ ಭಾವನೆ ಮೂಡಬೇಕು ಅಂದರೆ ಅದಕ್ಕೆ ಬಲವಂತವಾಗಿ ಪಡೆಯೋದಕ್ಕಿಂತ ತಾನಾಗಿಯೇ ಉದ್ಭವಿಸಬೇಕು ಅನ್ನೋ ಒಂದು ಸಂದೇಶವನ್ನು ಸಾರುವಂತಹ ಸುಂದರವಾದ ಸುಮಧುರವಾದ ಹಾಡಿದು. ಹಾಗಾಗಿ ಈ ಹಾಡು ಬಹಳ ಇಷ್ಟ, ನೀವು ಕೇಳಿ.

ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸು ಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮ್ಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

ಹಾಡು ಎಂದ ಕೂಡಲೇ ಹಾಡದು ಯಾವ ಕೋಗಿಲೆ, ಹೌದಲ್ವಾ? ಕೋಗಿಲೆ ಹಾಡಬೇಕು ಅಂದರೆ ವಸಂತ ಮಾಸ ಬರಬೇಕು, ತಾನಾಗಿಯೇ ಹಾಡಬೇಕು. ಬಲವಂತದಿಂದ ಕೋಗಿಲೆಯನ್ನು ಹಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಸಂದೇಶ ಇದ್ದಂತಹ ಹಾಡನ್ನು ಕೇಳಿದ್ರಿ. ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಮುಂದಿನ ಹಾಡು ದಳವಾಯಿ ಚಿತ್ರದ್ದು, ಜನುಮ ಜನುಮದ ಆರಾಧನಾ ಫಲ ಈ ಪ್ರೇಮ ಪರಿಚಯ ಅನ್ನೋ ಹಾಡು. ಕೆಲವೊಂದು ಜೋಡಿಗಳನ್ನು ನೋಡಿದಾಗ ನಮಗೆ ಅನಿಸುತ್ತೆ, ಓಹೋ ಇವರದು ಜನುಮ ಜನುಮದ ಅನುಬಂಧ ಅಂತ ಹೇಳಿ. ಹಾಗಾಗಿ ಈ ಹಾಡು ಇಷ್ಟವಾಗಿದೆ. ದಳವಾಯಿ ಚಿತ್ರದ ಹಾಡನ್ನು ಕೇಳಿ, ಅರ್ಚನಾ ಹಾಗೂ ರಮೇಶ್ ಚಂದ್ರ ಅವರ ಧ್ವನಿಯಲ್ಲಿ.

0: ಮಾದಿಬಪ್ಪ.
1: ಗಣೇಶ ಬಂದ ಸಂಭ್ರಮ ತಂದ.
2: ಈ ಬಾರಿ ನಮ್ಮದಾಗಲಿ ಪರಿಸರ ಸ್ನೇಹಿ ಗಣೇಶೋತ್ಸವ.
1: ಗಣೇಶನನ್ನು ಮನೆಗೆ ತರುವಾಗ
2: ಮಣ್ಣಿನ ಗಣಪನನ್ನು ಆರಿಸೋಣ. ಬಣ್ಣ ಬಣ್ಣದ ರಾಸಾಯನಿಕಗಳಿಂದಲ್ಲ,
1: ನೈಸರ್ಗಿಕ ಬಣ್ಣಗಳಿಂದ ಗಣಪನನ್ನು ಅಲಂಕರಿಸೋಣ. ಹಬ್ಬ ಮುಗಿದ ಮೇಲೆ ಕೆರೆ, ನದಿ, ಕಾಲುವೆಗಳಲ್ಲಿ ವಿಸರ್ಜನೆ ಮಾಡುವ ಬದಲು
2: ಮನೆಯಲ್ಲಿ ಪರಿಸರ ಸ್ನೇಹಿಯಾಗಿ ಇಲ್ಲವೇ ಸರ್ಕಾರ ನಿಗದಿಪಡಿಸಿದ ಜಾಗಗಳಲ್ಲಿ ಮಾತ್ರ ವಿಸರ್ಜನೆ ಮಾಡೋಣ.
1: ನಮ್ಮ ಭಕ್ತಿ ಗಣಪನಿಗೆ,
2: ನಮ್ಮ ಕಾಳಜಿ ಪರಿಸರಕ್ಕೆ. ಈ ಗಣೇಶ ಚತುರ್ಥಿ ಗಣಪನನ್ನು ಪೂಜಿಸೋಣ, ಪರಿಸರವನ್ನು ರಕ್ಷಿಸೋಣ.
1: ಪರಿಸರ ಸ್ನೇಹಿ ಗಣಪ ನಮ್ಮ ಭಕ್ತಿಯ ಸುಂದರ ರೂಪ.

ಟ್ಯೂನ್ ಮಾಡಿರೋದು 102.9 FM ಸಮಯ ಆಗಿದೆ 8:24. ಕೇಳ್ತಾ ಇರುವ ಕಾರ್ಯಕ್ರಮ ಆರ್ ಜೆಸ್ ಚಾಯ್ಸ್. ಮುಂದಿನ ಹಾಡು ತಾಯಿ ಇಲ್ಲದ ತವರು ಚಿತ್ರದ್ದು. ರಾಜೇಶ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ.

ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, 100,00,000 ಅವಕಾಶಗಳು.

0: ಕರ್ನಾಟಕದ ಸಂಕಲ್ಪ
1: ಶತಕದ ಪಥ ಪ್ರಗತಿಯ ರಥ.
2: 8:30 ಆರ್ ಜೆಸ್ ಚಾಯ್ಸ್ ನಮ್ಮ ಆಯ್ಕೆಯ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನೀಗ ಜೋಗಯ್ಯ ಚಿತ್ರದ ಹಾಡು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಪ್ರೇಮ್ ಅವರು ಈ ಗೀತೆಯನ್ನ ಬರೆದಿದ್ದಾರೆ. ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಆಯ್ಕೆ ಕಾರ್ಯಕ್ರಮದಲ್ಲಿ ನನ್ನ ಮೆಚ್ಚಿನ ಗೀತೆಗಳನ್ನ ನೀವು ಕೇಳ್ತಾ ಇದ್ದೀರಿ. ಇನ್ನೀಗ ಸ್ನೇಹ ಚಿತ್ರದ ಹಾಡು. 1999 ತೆರೆ ಕಂಡಂತಹ ಸಿನಿಮಾ ಇದು. ಕೆಜೆ ಜೇಸುದಾಸ್ ಅವರು ಹಾಡಿದ್ದಾರೆ. ಕೆಜೆ ಜೇಸುದಾಸ್ ಅವರ ಗಾಯನ ತುಂಬಾನೇ ಚೆಂದ. ಅದರಲ್ಲೂ ಅವರ ಧ್ವನಿಯಲ್ಲಿ ಭಕ್ತಿ ಪ್ರಧಾನ ಗೀತೆಗಳನ್ನ ಕೇಳೋದು ಅಂದ್ರೆ ಇನ್ನಷ್ಟು ಚೆಂದ. ಈ ಹಾಡು ಈಗ ನೀವು ಕೇಳುವಂತಹ ಹಾಡು ವೇದಾಂತವನ್ನ ಹೇಳುವಂತಹ ಹಾಡು. ಒಂದು ರೀತಿಯ ವೇದಾಂತ ಇರುವಂತಹ, ಅದರಲ್ಲೂ ಇಂತಹ ಸಮಯದಲ್ಲಿ ಅಂದ್ರೆ ರಾತ್ರಿ ವೇಳೆ ಈ ಹಾಡನ್ನ ಕೇಳೋದಕ್ಕೆ ತುಂಬಾನೇ ಹಿತ ಅನ್ಸತ್ತೆ. ಮತ್ತೆ ಈ ಗೀತೆಯನ್ನ ಬರೆದು ಸಂಗೀತವನ್ನ ನೀಡಿರೋದು ವಿ ರವಿಚಂದ್ರನ್ ಅವರು. ಸಾಮಾನ್ಯವಾಗಿ ವಿ ರವಿಚಂದ್ರನ್ ಅಂದ ತಕ್ಷಣ ನಮ್ಗೆ ಪ್ರೇಮ ಗೀತೆಗಳೇ ನೆನಪಾಗತ್ತೆ. ಆದ್ರೆ ಒಂದು ರೀತಿಯ ವೇದಾಂತವನ್ನ ಹೇಳುವಂತಹ, ಒಂದು ರೀತಿ ಸ್ಲೋ ಮೋಷನ್ ಅಲ್ಲಿ ಇರುವಂತಹ ಹಾಡು ಅಂದ್ರೆ ವಿಶೇಷ ಅನ್ಸತ್ತೆ ಇದು. ಹಾಗಾಗಿ ಈ ವಿಶೇಷವಾದ ಹಾಡನ್ನ ಈ ಹೊತ್ತಿನಲ್ಲಿ ಕೇಳಿ.

0: ಮುಂದಿನ ಹಾಡು ಕಾಂತಾರ ಚಿತ್ರದ ವಿಜಯಪ್ರಕಾಶ್ ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಈ ಹಾಡಿದೆ. ಈ ಒಂದು ಗೀತೆಯನ್ನ ಕೇಳಿ.
1: ಇದ್ನೇ ಆಗ್ಬೇಕು.

ನನ್ನ ಮೆಚ್ಚಿನ ಹಾಡುಗಳನ್ನ ಕೇಳ್ತಾ ಇದ್ದೀರಿ ಆರ್ ಜೆಸ್ ಚಾಯ್ಸ್ ಕಾರ್ಯಕ್ರಮದಲ್ಲಿ. ಇನ್ನೀಗ ಪಟೇಲ ಚಿತ್ರದ ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ. ಕೆಳಗರೆ ಈ ಹಾಡು ಇಷ್ಟ ಆಗೋದಕ್ಕೆ ಕಾರಣ ಈ ಹಾಡಿನ ಭಾವಾರ್ಥ, ಅಂದ್ರೆ ಈ ಹಾಡು ಒಂದು ಒಳ್ಳೆಯ ಅರ್ಥವನ್ನ ಒಳಗೊಂಡಿದೆ. ಪ್ರೀತಿ ಮಾಡೋದಕ್ಕೆ ಕ್ವಾಲಿಫಿಕೇಶನ್ ಏನಾದರೂ ಬೇಕಾ? ಅಂದ್ರೆ ಓದು ಬರಹ ತಿಳಿಯದವರು ಪ್ರೀತಿಯಲ್ಲಿ ಬೀಳಬಾರ್ದ, ಓದು ಬರಹ ಗೊತ್ತಿದ್ರೆ ಮಾತ್ರನೇ ಪ್ರೀತಿ ಮಾಡಬೇಕಾ? ಈ ರೀತಿಯ ಪ್ರೀತಿ ಮಾಡೋದಕ್ಕೆ ಯಾವುದಾದ್ರೂ ಕ್ವಾಲಿಫಿಕೇಶನ್ ಬೇಕಾ ಅಂತ ಹೇಳಿ ಕೇಳುವಂತಹ, ಪ್ರಶ್ನಿಸುವಂತಹ ಹಾಡಿದು. ತುಂಬಾ ಒಳ್ಳೆಯ ಸಾಹಿತ್ಯ ಇದೆ. ಈ ಹಾಡನ್ನ ಕೇಳಿ.

ಮುಂದಿನ ಹಾಡು ಸಂಜು ವೆಟ್ಸ್ ಗೀತಾ ಚಿತ್ರದ್ದು, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ರಚನೆಗೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತ.

ಆರ್ಜಿಎಸ್ ಚಾಯ್ಸ್ ಕಾರ್ಯಕ್ರಮದ ಕೊನೆಯ ಹಾಡು ದೇವ್ರು ಚಿತ್ರದ್ದು. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ರಚನೆ, ಸಾಧು ಕೋಕಿಲ ಅವರ ಸಂಗೀತ.

ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನನ್ನ ಮೆಚ್ಚಿನ ಗೀತೆಗಳನ್ನ ಇದುವರೆಗೆ ಕೇಳ್ತಾ ಇದ್ರಿ. ಸಮಯ 9 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ 9:15. ಹಿಂದಿ ಮೆಲೋಡೀಸ್ನಲ್ಲಿ ಮತ್ತೆ ಭೇಟಿಯಾಗೋಣ.

ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ ಆಗಿದೆ 9:15. ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028 ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆಗಳು, ಹೀಗೆ ಹಲವು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ, ದೃಢ ಸರ್ಕಾರದ ನಿರ್ಮಾಣದ ಸಂಕಲ್ಪ, ಟೀಂ ಸರ್ಕಾರ ಕರ್ನಾಟಕದ ಸಂಕಲ್ಪ, ಶತಕದ ಪಥ ಪ್ರಗತಿಯ ಪಥ, ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಕೇಳುಗರೆ, ಇನ್ನೀಗ ಆರಂಭಿಸೋಣ ಕಾರ್ಯಕ್ರಮ ಹಿಂದಿ ಮೆಲೋಡೀಸ್. ಕೇಳಿ ಹಮ್ ದಿಲ್ ದೇ ಚುಕ್ಕೆ ಸನಮ್ ಚಿತ್ರದ ಹಾಡು, ಕುಮಾರ್ ಸಾನು ಹಾಗೂ ಕವಿತಾ ಕೃಷ್ಣಮೂರ್ತಿಯವರ ಧ್ವನಿಯಲ್ಲಿ.

ಹಿಂದಿ ಮೆಲೋಡಿಸಲ್ಲಿ ಸಾವರಿಯಾ ಚಿತ್ರದ ಹಾಡನ್ನ ಶಾನ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಮುಂದಿನ ಹಾಡು ಸಾತಿಯಾ ಚಿತ್ರದ್ದು.

0: ಚಿತ್ರದ ಹಾಡನ್ನ ಕೇಳಿದ್ರಿ. ಗೀತೆಯನ್ನ ಬರೆದು ಸಂಗೀತವನ್ನ ನೀಡಿ ಹಾಡಿದ್ರು ಅನುಪಮ್ ರಾಯ್. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 9:45.
1: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 1 ಲಕ್ಷ ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
2: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
0: ಹಿಂದಿ ಮೇಲೆ

0: ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು. ಪ್ಲಾಸ್ಟಿಕ್ ಪಿಒಪಿ ಎಲ್ಲವೂ ಹೋಗಲಿ, ಕೇವಲ ಶುದ್ಧ ಮಣ್ಣಿನ ಮೂರ್ತಿ ಮನೆಗೆ ಬರಲಿ. ವಿಸರ್ಜನೆಯಲ್ಲೂ ಜೀವ ತಳೆಯಲ್ಲಿ ಗಿಡಮರ, ಇದೇ ನೋಡಿ ನಮ್ಮ ಹಸಿರು ಹಬ್ಬದ ಸಡಗರ.
1: ನಗುವ ನಮ್ಮ ಜಮನ
2: ಓ ಗಣೇಶ,
1: ನಗಿಸೋ ನಮ್ಮ ಜನ
2: ಓ ಗಣೇಶ.
3: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 10 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
4: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಷ್ಟಪತಿ ಭವನದಲ್ಲಿ ಇಸ್ಮಾಯಿಲಿ ಸಮುದಾಯದ 50ನೆಯ ಇಮಾಮ್ ರಾಜಕುಮಾರ 5ನೇ ರಹೀಂ ಅಗಾಖಾನ್ ಅವರನ್ನು ಭೇಟಿ ಮಾಡಿದರು. ಅಗಾಖಾನ್ ಅಭಿವೃದ್ಧಿ ಜಾಲದ ಕಾರ್ಯಗಳನ್ನು ರಾಷ್ಟಪತಿ ಉಲ್ಲೇಖಿಸಿದರು ಹಾಗೂ ಶ್ಲಾಘಿಸಿದರು. ಸರ್ಕಾರದ ಸಹಭಾಗಿತ್ವದೊಂದಿಗೆ

0: ಲಾಭರಹಿತ ಸಂಸ್ಥೆಗಳು ಕಾರ್ಯನಿರ್ವಹಿಸಿ ಜನರ ಜೀವನಮಟ್ಟ ಸುಧಾರಿಸಲು ಸಾಧ್ಯ ಎಂಬುದಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ ಎಂದು ಅವರು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಜರ್ಮನ್ ಚಾನ್ಸಲರ್ ಫ್ರೆಡ್ರಿಕ್ ಮೆರ್ಚಾ ಅವರೊಂದಿಗೆ ಮಾತುಕತೆ ನಡೆಸಿದರು. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಅವರು, ಭಾರತ ಮತ್ತು ಜರ್ಮನಿ ತಮ್ಮ ರಾಜತಾಂತ್ರಿಕ ಸಂಬಂಧಗಳ 75 ವರ್ಷಗಳನ್ನು ಆಚರಣೆ ಮಾಡುತ್ತಿರುವುದರಿಂದ ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಶುದ್ಧ ಇಂಧನ, ಸುಧಾರಿತ ತಂತ್ರಜ್ಞಾನ, ಪ್ರತಿಭೆಗಳ ಚಲನಶೀಲತೆ ಮತ್ತು ಇತರ ಪ್ರಮುಖ ಕ್ಷೇತ್ರಗಳಲ್ಲಿ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಎರಡೂ ದೇಶಗಳು ಪುನರುಚ್ಚರಿಸಿವೆ ಎಂದು ಅವರು ಹೇಳಿದರು. ಭಾರತೀಯ ಮತ್ತು ಮಲೇಷ್ಯಾ ನೌಕಾಪಡೆಯ ನಡುವಿನ ದ್ವಿಪಕ್ಷೀಯ ಕಡಲ ವ್ಯಾಯಾಮ ಸಮುದ್ರ ಲಕ್ಷ್ಮಣದಿಂದ 4ನೇ ಆವೃತ್ತಿಯಲ್ಲಿ ಭಾಗಿಯಾಗಲು ಭಾರತೀಯ ನೌಕಾಪಡೆಯ ಹಡಗು ಮೈಸೂರು ಮಲೇಷ್ಯಾದ ಲುಮುಟ್ಗೆ ಆಗಮಿಸಿತು. ಬೆಲೆ ಪಾರದರ್ಶಕತೆ, ಪ್ರಾಯೋಜಿತ ಪಟ್ಟಿಗಳು, ಹುಡುಕಾಟ ಫಲಿತಾಂಶಗಳ ಕುಶಲತೆ ಮತ್ತು ಕರಾಳ ಮಾದರಿಗಳ ಮೇಲಿನ ನಿಯಮಗಳನ್ನು ಬಿಗಿಗೊಳಿಸಲು ಸರ್ಕಾರ ಗ್ರಾಹಕ ಸಂರಕ್ಷಣಾ ನಿಯಮಗಳು 2020 ತಿದ್ದುಪಡಿ ಮಾಡಿದೆ. ಭಾರತದ ಚುನಾವಣಾ ಆಯೋಗ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ವೇಳೆ ಕರಡು ಮತದಾರರ ಪಟ್ಟಿಯಿಂದ ಹೊರಗುಳಿದ 7086 ಮತದಾರರಿಗೆ ನೋಟಿಸ್ ಜಾರಿಗೊಳಿಸಲಾಗಿದ್ದು ವಿಚಾರಣೆಗಳು ಪ್ರಗತಿಯಲ್ಲಿವೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಗಂಗಾಧರ ಸ್ವಾಮೀಜಿಯವರು ತಿಳಿಸಿದ್ದಾರೆ. ಗರ್ಭಿಣಿಯರು ಮತ್ತು ಬಾಣಂತಿಯರು ತಮ್ಮ ದೈನಂದಿನ ಆಹಾರದಲ್ಲಿ ಅಗತ್ಯ ಪೌಷ್ಟಿಕಾಂಶಗಳು ಇರುವಂತೆ ನೋಡಿಕೊಳ್ಳಬೇಕು ಎಂದು ಗದಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಧಾನ ಹಿರಿಯ ದಿವಾಣಿ ನ್ಯಾಯಾಧೀಶ ನ್ಯಾಯಮೂರ್ತಿ ಸಿಎಸ್ ಶಿವನಗೌಡರ ಹೇಳಿದ್ದಾರೆ. ಚೀನಾದ ಮೊಯಾಕಿಯಲ್ಲಿ ನಡೆಯುತ್ತಿರುವಂತಹ ಮಹಿಳಾ ಜೂನಿಯರ್ ಏಷ್ಯಾಕಪ್ ಹಾಕಿ ಪಂದ್ಯಾವಳಿಯಲ್ಲಿ ಇಂದು ಭಾರತ ಪಾಕಿಸ್ತಾನವನ್ನು 19-0 ಗೋಲುಗಳಿಂದ ಕ್ವಾರ್ಟರ್ ಫೈನಲ್ನಲ್ಲಿ ಸೋಲಿಸಿ ಸೆಮಿಫೈನಲ್ ಪ್ರವೇಶ ಪಡೆದಿದೆ. ಇಂದು ಚೆನ್ನೈನಲ್ಲಿ ಮುಕ್ತಾಯಗೊಂಡಂತಹ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ವಲಯದ ವಿರುದ್ದ ಮೊದಲ ಇನ್ನಿಂಗ್ಸ್ ಮುನ್ನಡೆಯ ಆಧಾರದ ಮೇಲೆ ಪೂರ್ವ ವಲಯ ದುಲೀಪ್ ಟ್ರೋಫಿಯನ್ನು ಗೆದ್ದುಕೊಂಡಿತು. ಪೂರ್ವ ವಲಯ ಮೊದಲ ಇನ್ನಿಂಗ್ಸ್ನಲ್ಲಿ 708 ಮತ್ತು ಎರಡನೇ ಇನ್ನಿಂಗ್ಸ್ನಲ್ಲಿ 7 ವಿಕೆಟ್ಗೆ 388 ರನ್ ಗಳಿಸಿದರೆ ದಕ್ಷಿಣ ವಲಯ ಮೊದಲ ಇನ್ನಿಂಗ್ಸ್ನಲ್ಲಿ 336 ರನ್ ಗಳಿಸಿತು. ಪೂರ್ವ ವಲಯ ನಾಯಕ ಇಶಾನ್ ಕಿಶನ್ ಅತ್ಯುತ್ತಮ ಪ್ರದರ್ಶನ ನೀಡಿ 2 ಇನ್ನಿಂಗ್ಸ್ಗಳಲ್ಲಿ 350 ರನ್ ಗಳಿಸಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.
1: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
2: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. 10:03 ಕಾರ್ಯಕ್ರಮ ಪ್ರೇಮ ನಿನಾದ. ಪ್ರೀತಿ ಪ್ರೇಮ ಪ್ರಣಯ ಗೀತೆಗಳು ನಿಮಗಾಗಿ ಈ ಸಮಯ ಮೂಡಿಬರುತ್ತೆ. ಹಾಗಾದ್ರೆ ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಹಾಡುಗಳನ್ನ ಕೇಳ್ತಾ ಸಾಗೋಣ. ವಿಷಯ ಏನಪ್ಪಾ ಅಂದ್ರೆ,

ಹಾ, ಶುಭ ವೇಳೆಯಲ್ಲಿ ಪ್ರೇಮದ ಆರಂಭ. ಕೆಳಗ್ರೆ ಪ್ರೇಮಕ್ಕೆ ನಿಜವಾದ ಆರಂಭ ಇದೆಯಾ? ಹಾಗಾದ್ರೆ ಅದು ಯಾವುದು? ಒಂದು ನೋಟನ, ಒಂದು ಮಾತ, ಒಂದು ಸಣ್ಣ ನಗುನ, ಅಥವಾ ಕಾರಣನೇ ಗೊತ್ತಿಲ್ಲದೆ ಯಾರೋ ಒಬ್ರು ಅವರ ಮನಸ್ಸಿನಲ್ಲಿ ವಿಶೇಷವಾದ ಸ್ಥಾನವನ್ನ ಪಡೆಯುವಂತಹ ಕ್ಷಣನ? ಪ್ರೇಮದ ಆರಂಭ ಹೇಗಿರುತ್ತೆ, ಯಾವುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹಾಡುಗಳ ಜೊತೆಗೆ ಸಾಗೋಣ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮದ ಆರಂಭದ ಬಗ್ಗೆ ಮಾತಾಡ್ತಿದ್ದೀವಿ. ಪ್ರೇಮದ ಆರಂಭ ಹೇಗೆ, ಎಲ್ಲಿ, ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನೀವು ಸಹ ಮೆಸೇಜ್ ಮಾಡಿ 9483091029 ಈ ಸಂಖ್ಯೆಗೆ ಪ್ರೇಮದ ಆರಂಭ ಹೇಗಿರುತ್ತೆ, ಎಲ್ಲಿ ಆಗತ್ತೆ, ಪ್ರೇಮಕ್ಕೆ ಆರಂಭ ಅನ್ನೋದಿದೆಯಾ, ಅದು ಹೇಗೆ, ಕಣ್ಣಿನ ಮೂಲಕನ, ಮಾತಿನ ಮೂಲಕನ, ನೋಟದ ಮೂಲಕನ, ಒಂದು ಭೇಟಿಯ ಮೂಲಕನ,

ಅಪ್ಪು ಚಿತ್ರದ ಹಾಡನ್ನ ಕೇಳಿದ್ರಿ. ಎಲ್ಲಿಂದ ಆರಂಭವೋ ಎಲ್ಲಿಂದ ಆನಂದವೋ ಅಂತ ಹೇಳಿ ಕೆಳಗುರೆ ಈ ಹಾಡಿನ ಸಾಹಿತ್ಯದಲ್ಲಿ ಅದರಲ್ಲೂ ಮೊದಲ ಸಾಲಿನಲ್ಲಿ ಒಂದು ವಿಶೇಷವಾದ ಅರ್ಥ ಇದೆ, ಅಂದರೆ ಎರಡೆರಡು ಅರ್ಥಗಳಿದೆ. ಇಲ್ಲಿ ಎಲ್ಲಿಂದ ಆರಂಭವೋ ಅಂತ ಹೇಳಿ ಪ್ರಶ್ನೆಯನ್ನ ಕೇಳೋದಾದರೆ ಅದಕ್ಕೆ ಉತ್ತರವನ್ನ ಕೆ ಕಲ್ಯಾಣ್ ಅವರು ತಮ್ಮ ಸಾಹಿತ್ಯದಲ್ಲಿ ಹೇಗೆ ನೀಡಿದ್ದಾರೆ ಅಂದರೆ, ಎಲ್ ಇಂದ ಆರಂಭವೋ ಹಾಗೆ ಎಲ್ ಇಂದ ಆನಂದವೋ. ಎಲ್ ಅನ್ನೋ ಅಕ್ಷರ ಇದೆಯಲ್ಲ, ಅದು ಲವ್ ಅಂದರೆ ಪ್ರೀತಿಯ ಮೊದಲ ಅಕ್ಷರ. ಎಲ್ ಓ ವಿ ಇ ಈ ಒಂದು ಪದದ ಮೊದಲ ಅಕ್ಷರ ಎಲ್. ಹಾಗಾಗಿ ಎಲ್ ಇಂದ ಆರಂಭ, ಎಲ್ ಇಂದ ಆನಂದ ಅಂತ ಹೇಳಿ ಎರಡೆರಡು ರೀತಿಯ ಅರ್ಥ ಬರುವ ಹಾಗೆ ಕೆ ಕಲ್ಯಾಣ್ ಅವರು ಸೊಗಸಾಗಿ ಹಾಡನ್ನ ಕಟ್ಟಿದ್ದಾರೆ. ಹೌದು, ನಾವು ಮಾತಾಡ್ತಾ ಇದ್ದೀವಿ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮದ ಆರಂಭದ ಬಗ್ಗೆ.

0: ಪ್ರೇಮದ ಆರಂಭದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೆಲವರೇ ಪ್ರೇಮದ ಆರಂಭ ಬಹಳ ದೊಡ್ಡ ಘಟನೆ ಆಗಿರಬೇಕು ಅಂತ ಏನಿಲ್ಲ. ಒಂದು ನೋಟ ಆಗಿರಬಹುದು, ಒಂದು ನಗು ಆಗಿರಬಹುದು, ಒಂದು ಮಾತಾಗಿರಬಹುದು, ಅಥವಾ ಕಾರಣನೇ ಗೊತ್ತಿಲ್ಲದೆ ಯಾರನ್ನೋ ನೆನಪಿಸಿಕೊಳ್ಳುವಂತಹ ಒಂದು ಕ್ಷಣವೂ ಆಗಿರಬಹುದು. ಹಾಗಾಗಿ ಪ್ರೇಮದ ಆರಂಭ ಅನ್ನೋದಿದೆಯಲ್ಲ, ಅದಕ್ಕೆ ಒಂದು ಸಣ್ಣ ಕಾರಣಗಳು ಸಾಕು ಅಂತಲೂ ಹೇಳುವವರು ಇದ್ದಾರೆ. ಇನ್ನು ನೀವು ಸಹ ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣದನ್ನು ಹೇಳ್ತಾ ಇದ್ದಾರೆ, ಅವಳ ಕಣ್ಣೋಟವೇ ಪ್ರೀತಿಯ ಆರಂಭ, ಅವಳ ಹೂ ನಗುವೆ ಪ್ರೀತಿಯ ಶುಭಾರಂಭ, ಅವಳ ಮೋಹಕ ಚೆಲುವಿಗೆ ಪ್ರೀತಿಯ ಸಮಾಗಮ. ಸಾಗಿತು ಮೌನದಲ್ಲಿ ನಮ್ಮಿಬ್ಬರ ಪ್ರೇಮಲೋಕ ಅಂಥೇಳಿ ಒಂದು ರೀತಿ ಕಾವ್ಯಾತ್ಮಕವಾಗಿ ಬರೆದಿದ್ದಾರೆ. ಹಾಗೆ ಪ್ರೀತಿಗೆ ಹೊತ್ತು ಗೊತ್ತಿಲ್ಲ, ಪ್ರೀತಿಗೆ ಕಾರಣವೂ ಬೇಕಿಲ್ಲ ಅಂತ ಹೇಳಿ ಅನುಷಾ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಅನೇಕ ಮೆಸೇಜ್ಗಳು ಇವೆ, ನಂತರ ಒತ್ತೇನೆ. ಈಗ ಈ ಹಾಡು ನಿಮಗಾಗಿ.
1: ಐ ಲವ್ ಯು.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 10:30. ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ ಎಐ ಹಬ್.

ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು. ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ. ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಿಗೆ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ. 2028 ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ. ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ. ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ. ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ. ಹೀಗೆ ಹಲವು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಸರ್ವೋತ್ತಮ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ, ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ. ಶತಕ ಪಥ, ಶತಕದ ಪಥ, ಪ್ರಗತಿಯ ರಥ. ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಪ್ರೀತಿಯ ಕೇಳುಗರೆ, ಪ್ರೇಮ ನೀನಾದ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಪ್ರೇಮದ ಆರಂಭದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ.

ಪ್ರೇಮದ ಆರಂಭ ಹೇಗೆ, ಎಲ್ಲಿ, ಯಾವಾಗ, ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕುಮಾರಸ್ವಾಮಿ ಮೈಸೂರಿನಿಂದ ಸಂದೇಶ ಕಳಿಸಿದರೆ, ಪ್ರೇಮ ನಿನಾದ ಕಾರ್ಯಕ್ರಮದ ವಿಷಯ ಚೆನ್ನಾಗಿದೆ, ಮೊದಲ ಪ್ರೇಮ ಆರಂಭ ಆಗೋದೇ ಮೌನದಲ್ಲಿ, ಮೌನ ಮತ್ತೆ ಮೂಗುಳ್ನಗೆ ಇವೆರಡರಲ್ಲಿ ಶುರುವಾಗತ್ತೆ, ಹಾಗೆ ಪರಸ್ಪರ ಬಾಂಧವ್ಯವನ್ನ ಬೆಸೆಯುತ್ತೆ. ಆದರೆ ಆ ಒಂದು ಶುಭದ ಆರಂಭ ಇದೆಯಲ್ಲ, ಅದನ್ನು ಹಾಗೆ ಕಾಪಾಡಿಕೊಳ್ಬೇಕು ಅಂತನೂ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹಂಪಿ ನಗರ ಬೆಂಗಳೂರು ಚಿತ್ರದುರ್ಗದಿಂದ ಜೈಪಾಲನವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇವರು ಹೇಳ್ತಾ ಇದ್ದಾರೆ, ಪ್ರೇಮದ ಮೊದಲ ತೊಟ್ಟಿಲು ನಗು ಅಂತ ಹೇಳಿ. ಹಾಗೆ ಆನಂದ ಕುಲಕರ್ಣಿ ಸುಲೇಪೇಟದಿಂದ ಮೆಸೇಜ್ ಮಾಡಿದ್ದಾರೆ, ವಿಷಯ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಪ್ರೇಮದ ಆರಂಭ ಆಗೋದು ಅಂದರೆ ಆ ಒಂದು ಶುಭ ಗಳಿಗೆ ಅಂತ ಇದೆಯಲ್ಲ, ಅದು ಮದುವೆ ಮೂಲಕ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅಂದರೆ ಮದುವೆಯಲ್ಲಿ ಗಂಡು ಹೆಣ್ಣು ಮೊದಲ ಬಾರಿಗೆ ನೋಡಿದಾಗ ಪ್ರೀತಿ ಶುರುವಾಗತ್ತೆ ಅನ್ನೋದು ಇವರ ಅಭಿಪ್ರಾಯ ಇರಬಹುದು. ಕೌಸಲ್ಯ ಬನಶಂಕರಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪ್ರೇಮ ನಿನಾದದಲ್ಲಿ ಪ್ರೀತಿ ಪ್ರೇಮದ ಗೀತೆಗಳು ಬಹಳ ಮಧುರವಾಗಿ ಮೂಡಿ ಬರ್ತಾ ಇದೆ, ಮೆಚ್ಚುಗೆ ಆಗ್ತಾ ಇದೆ ಅಂತ ಹೇಳಿ ಮಹಾರಾಷ್ಟ್ರದ ಅಕ್ಕಲಕೋಟ ತಾಲೂಕಿನ ಮೈದರಂಗಿಯ ಈರಣ್ಣ ಜೀವೂರ ಹಾಗೂ ರಾಮಚಂದ್ರ ಇವರು ಮೆಸೇಜ್ ಮಾಡಿದ್ದಾರೆ.

0: ಪ್ರೇಮದ ಆರಂಭ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸಂದೇಶಗಳು ಬಂದಿವೆ. ಭವಿಷ್ಯ ಅನ್ನೋರು ಬೆಂಗಳೂರಿನಿಂದ ಮೆಸೇಜ್ ಮಾಡಿದರೆ, ಪ್ರೇಮದ ಆರಂಭಕ್ಕೆ ಕಾರಣ ಇರೋದಿಲ್ಲ, ಅದು ನೋಟ, ಸಲುಗೆ, ಅವರ ಮಾತು, ಒಳ್ಳೆಯ ಗುಣಗಳು ಇತ್ಯಾದಿಗಳನ್ನು ಕಂಡು ಪ್ರೇಮ ಆರಂಭ ಆಗತ್ತೆ. ಆರಂಭ ಆದಮೇಲೆ ಅದು ಹಾಗೆ ಸಾಕ್ತಾ ಇರಬೇಕು. ಏನಾದರೂ ಮುರಿದು ಬಿದ್ದರೆ ದುಃಖ ಆಗತ್ತೆ ಅಂತಲೂ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಇವರು ವಿಜಯ್ ವಿಲ್ಸನ್ ಗಾರ್ಡನಿಂದ ಒಂದು ಗೀತೆಯ ಮೊದಲ ಸಾಲನ ಬರೆದು ಕಳಿಸಿದರೆ, ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಹೂ ಅಂತೀಯ ಊಹು ಅಂತೀಯ ಅಂತ ಹೇಳಿ ರವಿಚಂದ್ರನ್ ಅವರ ಹಾಡಿನ ಮೊದಲ ಸಾಲನ್ನು ಬರೆದು ಕಳಿಸಿದ್ದಾರೆ. ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರದಿಂದ ಮೆಸೇಜ್ ಮಾಡಿದ್ದಾರೆ, ಪ್ರೀತಿಗೆ ಶುಭ ಮುಹೂರ್ತ ಅಂತ ಇರೋದಿಲ್ಲ, ನಿಜವಾದ ಪ್ರೇಮ ಎರಡು ಹೃದಯಗಳ ಸಂಗಮ ಆಗಿರುತ್ತೆ, ಪರಸ್ಪರ ಭಾವನೆಗಳು ಒಪ್ಪಿಕೊಂಡಾಗ ಮುನ್ಸೂಚನೆ ಇಲ್ಲದೆ ತಾನಾಗಿಯೇ ಪ್ರೀತಿ ಆರಂಭ ಆಗತ್ತೆ. ಒಂದು ನೋಟ, ಒಂದು ನಗು, ಒಂದು ಅದ್ಭುತ ಆರಂಭದ ಸಂಕೇತವಾಗಿ ಇರತ್ತೆ ಅಂತ ಹೇಳಿ ತುಂಬ ಒಂದು ರೀತಿ ಉದ್ದನೆಯ ಸಂದೇಶವನ್ನು ಇವರು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಗೋಕಾಕ ತಾಲೂಕಿನ ಬೈರನಹಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಇವರು ಮೆಸೇಜ್ ಮಾಡಿದ್ದಾರೆ, ಪ್ರೇಮ ನೀನಾದ ಕಾರ್ಯಕ್ರಮದಲ್ಲಿ ಹಾಡುಗಳ ಜೊತೆಗೆ ನಾವು ಇದ್ದೀವಿ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳಿ.
1: ಗಂಗಾ ಗಂಗಾ ಗಂಗಾ

ಪ್ರೇಮದ ಆರಂಭ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹಾಡುಗಳನ್ನ ಕೇಳ್ತಾ ಇದ್ವಿ. ಸಮಯ 10:54 ಆಗಿದೆ. ಕೊನೆಯದಾಗಿ ಒಂದಷ್ಟು ಸಂದೇಶಗಳನ್ನ ನೋಡೋದಾದ್ರೆ, ಅನಿಲ ಇವರು ಶಮನೆವಾಡಿ ಚಿಕ್ಕೋಡಿಯಿಂದ ಸಂದೇಶ ಕಳಿಸಿದರೆ, ಪ್ರೀತಿಗೆ ಕಾರಣ ಬೇಕಾಗಿಲ್ಲ, ಎರಡು ಕಣ್ಣುಗಳು ಒಂದನ್ನೊಂದು ಮೊದಲು ನೋಡಿದ ಮೇಲೆ ಕಣ್ಣಿನಿಂದಲೇ ಪ್ರೇಮ ಆರಂಭ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರೇಮ ನೀನಾದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಅನೇಕರು ಮೆಸೇಜ್ ಮಾಡಿದ್ದೀರಿ. ವಿಷಯ ಇಷ್ಟ ಆಯಿತು, ಹಾಡುಗಳು ಸಹ ಖುಷಿ ನೀಡ್ತು ಅಂತ ಮಂಡಿಕಲ್ ಕೃಪಾ ಉಮೇಶ್ ಅವರು ಮೆಸೇಜ್ ಮಾಡಿದ್ದಾರೆ. ಹಾಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರು ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದರೆ, ನಾಗರಾಜ್ ಕುಡಿಕಲ್ ಅವರು ಸಂದೇಶ ಹೇಳ್ತಾ ಇದ್ದಾರೆ, ಆರಂಭವಾದ ಪ್ರೇಮ ನಿನಾದ ಕಾರ್ಯಕ್ರಮ ಮುಕ್ತಾಯ ಆಗಲೇಬೇಕು ಅಲ್ವಾ ಅಂತ. ಖಂಡಿತ ಮುಕ್ತಾಯ ಆಗಲೇಬೇಕು. 10:55 ಆಗಿದೆ. ಕೊನೆಯ ಹಾಡಿನೊಂದಿಗೆ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಆಗತ್ತೆ. ಕೊನೆಯ ಹಾಡು ನಿಮಗಾಗಿ.

0: ಇದಾಗಿತ್ತು ಪ್ರೇಮ ನಿನಾದ ಕಾರ್ಯಕ್ರಮ. ಸಮಯ 11 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಮುಂದಿನ ಹಂತದ ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಪಾಲುದಾರಿಕೆ ಮಾಡಿಕೊಳ್ಳಲು ಫ್ರಾನ್ಸ್ ಮತ್ತು ಇತರ ದೇಶಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಆಹ್ವಾನಿಸಿದ್ದಾರೆ. ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ಯಾರಿಸ್ನಲ್ಲಿ ನಡೆದಂತಹ ಮೊದಲ ಅಂತಾರಾಷ್ಟೀಯ ಬಾಹ್ಯಾಕಾಶ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಬಾಹ್ಯಾಕಾಶ ಸಾಮರ್ಥ್ಯಗಳ ತ್ವರಿತ ಬೆಳವಣಿಗೆ ಮತ್ತು ಖಾಸಗಿ ಬಾಹ್ಯಾಕಾಶ ವಲಯದ ಮಹತ್ವವನ್ನು ವಿವರಿಸಿದರು. 18ನೇ ಬ್ರಿಕ್ಸ್ ಶೃಂಗಸಭೆ ಇದೇ ಶನಿವಾರ ನವದೆಹಲಿಯ ಭಾರತ್ ಮಂಟಪದಲ್ಲಿ ಆರಂಭವಾಗಲಿದೆ. 2 ದಿನಗಳ ಈ ಶೃಂಗಸಭೆಯಲ್ಲಿ 11 ಪ್ರಮುಖ ಉದಯೋನ್ಮುಖ ಮತ್ತು ಅಭಿವೃದ್ಧಿಶೀಲ ರಾಷ್ಟಗಳು ಭಾಗಿಯಾಗಲಿವೆ. ಬ್ರಿಕ್ಸ್ ಪಾಲುದಾರ ರಾಷ್ಟಗಳು ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿವೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಜಿನ್ ಜಿನ್ಪಿಂಗ್ ಸೇರಿದಂತೆ ಹಲವು ರಾಷ್ಟಗಳ ನಾಯಕರು ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಎಥಿಯೋಪಿಯಾ ಪ್ರಧಾನಿ ಅಬಿ ಅಹಮದ್ ಅಲಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ಬ್ರಿಕ್ಸ್

0: ಶೃಂಗಸಭೆ ಇದೇ 12 ಮತ್ತು 13ರಂದು ನವದೆಹಲಿಯಲ್ಲಿ ನಡೆಯಲಿರುವ ಹಿನ್ನೆಲೆಯಲ್ಲಿ ದೆಹಲಿ ಪೊಲೀಸರು ಇದೇ 14ರವರೆಗೆ ದೆಹಲಿಯಲ್ಲಿ ಡ್ರೋನ್ ಮತ್ತು ಇತರ ಸಣ್ಣ ವೈಮಾನಿಕ ಸಾಧನಗಳ ಹಾರಾಟಕ್ಕೆ ನಿಷೇಧ ವಿಧಿಸಿದ್ದಾರೆ. ಭಾರತೀಯ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ಆಸ್ಟ್ರೇಲಿಯಾದ ಫ್ಲೀಟ್ ಕಮಾಂಡರ್ ರಿಯರ್ ಅಡ್ಮಿರಲ್ ಅನಿತಾ ವಿಲಿಯಮ್ಸ್ ಅವರನ್ನು ಸಿಡ್ನಿಯಲ್ಲಿ ಭೇಟಿಯಾಗಿ ಎರಡು ನೌಕಾಪಡೆಗಳ ನಡುವಿನ ಸಹಕಾರ ಮತ್ತು ಪರಸ್ಪರ ಕಾರ್ಯಸಾಧ್ಯತೆಯನ್ನು ಬಲಪಡಿಸುವ ಮಾರ್ಗಗಳನ್ನು ಚರ್ಚಿಸಿದ್ದಾರೆ ಎಂದು ಭಾರತೀಯ ನೌಕಾಪಡೆ ತಿಳಿಸಿದೆ. ಗ್ರಾಮಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಮುಕ್ತ ಮತ್ತು ಅವಕಾಶ ಕಲ್ಪಿಸುವಂತಹ ವಿಬಿ ಜಿ ರಾಮ್ಜಿ ಯೋಜನೆಯನ್ನು ಪ್ರತಿಯೊಬ್ಬರೂ ಸದುಪಯೋಗಪಡಿಸಿಕೊಳ್ಳುವಂತೆ ಚಾಮರಾಜನಗರ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾ ರೋತ್ ತಿಳಿಸಿದ್ದಾರೆ. ದಕ್ಷಿಣ ಕೊರಿಯಾದ ಚಾಂಗ್ವಾಂಗ್ನಲ್ಲಿ ನಡೆಯುತ್ತಿರುವಂತಹ ವಿಶ್ವ ಪ್ಯಾರಾಶೂಟಿಂಗ್ ಚಾಂಪಿಯನ್ಶಿಪ್ನ ಆರಂಭಿಕ ದಿನದಂದು ಭಾರತ 1 ಚಿನ್ನ 2 ಬೆಳ್ಳಿ ಮತ್ತು 1 ಕಂಚು ಪದಕ ಸೇರಿದಂತೆ 4 ಪದಕಗಳನ್ನು ಗೆದ್ದು ಶುಭಾರಂಭ ಮಾಡಿದೆ. ದುಬೈನಲ್ಲಿ ನಡೆಯುತ್ತಿರುವಂತಹ ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ 20 ಓವರ್ಗಳಲ್ಲಿ 6 ವಿಕೆಟ್ನಷ್ಟಕ್ಕೆ 149 ರನ್ ಗಳಿಸಿದೆ. ಈ ಗುರಿಯನ್ನು ಬೆನ್ನಹತ್ತಿರುವಂತಹ ಬಾಂಗ್ಲಾ ತಂಡ ಇತ್ತೀಚಿನ ವರದಿಯ ಪ್ರಕಾರ 16 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 84 ರನ್ ಗಳಿಸಿ ಆಟ ಆಡುತ್ತಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಗ್ಗೆ 5:55ಕ್ಕೆ ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.